मधुरभा।

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 24ನೇ ದಿನ ಅಂದರೆ 2026ನೇ ಇಸವಿ ಜುಲೈ ತಿಂಗಳ 15ನೇ ತಾರೀಖು ಬುಧವಾರ. ನಿಲಯ ದೈನಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋ ಹರ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾ ಹರ್ಸ್ಗಳು. ಈಗ ವೇಳೆ ಸರಿಯಾಗಿ 5:58.45. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಗೆಳತಿ ಪ್ರೇಮ ಸಲೇರ ಮಾಡುವ ನಮಸ್ಕಾರಗಳು. ನಿಮ್ಮೆಲ್ಲರ ಈ ದಿನ ಶುಭ ದಿನವಾಗಿರಲಿ ಎಂದು ಹಾರೈಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಸಮಯ ಸರಿಯಾಗಿ 6 ಗಂಟೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ.

ಮುಗ್ಧಗೀತೆ ಕಾರ್ಯಕ್ರಮವನ್ನು ಕೇಳುವಿರಿ. 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. 6:35 ಕರುನಾಳು ಬಾಬಳಕ್ಕೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಂದ ಕಥನಗಳನ್ನು ಕೇಳುವಿರಿ. ಇವತ್ತಿನ ಸಂಚಿಕೆಯಲ್ಲಿ ಮಾಸ್ತಿಯವರ ನವರಾತ್ರಿ ಪುಸ್ತಕದ ಕಥೆಗಳನ್ನು ಕೇಳುವಿರಿ. 6:40 ಯುಎಚ್ ಸ್ನೇಹಿಲ ಮಿಡಿತ. ಇವತ್ತಿನ ವಿಷಯ ಶುಂಠಿ ಬೀಜೋಪಚಾರ ಕುರಿತು ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಆರ್ ಗಿರೀಶ್. ಸಸ್ಯ ಸಂರಕ್ಷಣೆ ಸಸ್ಯ ಸಂಸ್ಕರಣೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಕಾರ್ಯಕ್ರಮದ ಪ್ರಾಯೋಜಕರು ಕೆಳದೇಶ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. 6:40 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಲ್ಯಾಪ್ಟೋಸ್ಪಿರಿಯಾಸಿಸ್ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ನಾಗರತ್ನ. 6:50 ಸುದ್ದಿ ಮಿಂಚು ಕೇಳುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸ್ಸಿ ಜೊತೆ. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಂ ಶ್ರೀನಿವಾಸ ಮೂರ್ತಿಯವರ ವಯಲಿನ್ ವಾದನ ಕೇಳುವಿರಿ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆ. 9:35 ಭಾವಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಗಳನ್ನು ಕೇಳಲಾಗುವುದು. 11:00 ನನ್ನ ಹಾಡು ನನ್ನ ಆಯ್ಕೆ ಕೇಳುವರು ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 11:30 ಸೇವಾ ಮಾಹಿತಿ ನಂತರ ಭಾವಗೀತೆಗಳನ್ನು ಕೇಳುವಿರಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶ್ರೀಮತಿ ಶಾರದಮ್ಮ ಹಾಗೂ ತಂಡದವರಿಂದ ಅಕ್ಕಿ ತುಳಿಸುವ ಪದಗಳನ್ನು ಕೇಳುವಿರಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ರಂಗೋಲಿ ಕಲಾವಿದೆ ವೀಣಾ ಐತಾಳವರೊಂದಿಗೆ ಸಂದರ್ಶನ ಕೇಳುವಿರಿ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಆತ್ಮನಿರ್ಭರ ಆಯಿಲ್ ಸೀಡ್ಸ್ ಅಭಿಯಾನ ಈ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. 1:20 ಅಡುಗೆ ಆರೋಗ್ಯ ಮನೆ ಮದ್ದು ಕಾರ್ಯಕ್ರಮ. ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಪ್ರಸಾರವಾಗುವುದು. ಇವತ್ತಿನ ವಿಷಯ ಶೀತ ಜ್ವರ ನೆಗಡಿ ಮತ್ತು ಅರಿಶಿನ ಶುಂಠಿ ಕರಿಮೆಣಸು ಸೂಪ್ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳುವಿರಿ. ಈ ಕುರಿತು ಮಾಹಿತಿ ನೀಡುತ್ತಾರೆ ಮಧುರ ಎಚ್ ಮಲ್ಹೋದೆ ಹಾಗೂ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಭಾವಗೀತೆಗಳನ್ನು ಕೇಳುವಿರಿ. 4:00 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ ಪ್ರಸಾರವಾಗುವುದು. 6:30 ರಸವಾರ್ತೆ ಕೇಳುವಿರಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಹಿರಿಯ ರೈತ ಮಹಿಳೆ ಶ್ರೀಮತಿ ಎಂಎನ್ ಸುಶೀಲಮ್ಮ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಪರಿಸರ ಗೀತೆ ಮೂಡಿಬರುವುದು. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು. 9:15 ಪ್ರಚಲಿತ ವಿದ್ಯಮಾನ ಕೇಳುವಿರಿ. 9:30 ಕ್ರೀಡಾಲೋಕ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳೊಂದಿಗೆ ಒಂದು ದೇವಾಲಯದ ಕುರಿತು ಕಿರು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳೋಣ. ಈ ದೇವಾಲಯದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಲು ಇಲ್ಲಿ ಹಿತ್ತಾಳೆಯ ಗಂಟೆಗಳನ್ನ ಅರ್ಪಿಸುವ ಒಂದು ವಿಶಿಷ್ಟ ಪದ್ಧತಿ ಇದೆ. ಯಾವುದು ಈ ದೇವಾಲಯ, ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಈ ಒಂದು ಭಕ್ತಿ ರಚನೆಯ ನಂತರ. ಆರಂಭದಲ್ಲಿ ಕೇಳಿ ವಿದ್ಯಾಭೂಷಣ ಅವರ ಸ್ವರದಲ್ಲಿ ಪುರಂದರದಾಸರ ಒಂದು ರಚನೆ, ಜಗದೋದ್ಧಾರನ ಆಡಿಸಿದಳೆ ಶೋಧೆ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಒಂದು ದೇವಾಲಯದ ಕುರಿತು ಮಾಹಿತಿಯನ್ನ ಹೇಳ್ತಾ ಇದೆ. ಇಲ್ಲಿ ಗಂಟೆಗಳನ್ನ ಕಟ್ಟುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಬಹುದು ಅಂತ ಹೇಳಿದ್ದೆ. ಇಲ್ಲಿಯ ಸಂಪ್ರದಾಯ ಇದು ವಿಶಿಷ್ಟವಾದಂತಹ ಸಂಪ್ರದಾಯ ಆಗಿದೆ. ಹಿತ್ತಾಳೆ ಗಂಟೆಗಳನ್ನ ಅರ್ಪಿಸಿ

ವಿಶಿಷ್ಟ ಪದ್ಧತಿಯಿಂದ ಈ ದೇವಾಲಯಕ್ಕೆ ಒಂದು ಕೋರಿಕೆಯನ್ನು ಸಲ್ಲಿಸಿದ್ರೆ ನಾವು ಕೋರಿರುವಂತಹ ಕೋರಿಕೆ ಈಡೇರುತ್ತೆ ಎನ್ನುವಂತಹ ನಂಬಿಕೆ ಇಲ್ಲಿಯವರದು. ಈ ದೇವಾಲಯ ಸುಮಾರು 600 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಈ ದೇವಾಲಯವು ಸೋಂದರಾಜರ ಆಳ್ವಿಕೆಯಲ್ಲಿ ಸ್ಥಾಪನೆಯಾಗಿದೆ ಎಂದು ಕೂಡ ಉಲ್ಲೇಖವಿದೆ. ಸೋಂದರಾಜರ ಆಳ್ವಿಕೆಯಲ್ಲಿ ಸ್ಥಾಪನೆಯಾಗಿರುವಂತಹ ಈ ದೇವಾಲಯ ಇರುವುದು ಎಲ್ಲಿ ಅಂತ ನೋಡೋಣ. ಈ ಒಂದು ಭಕ್ತಿಗೀತೆಯ ನಂತರ ಇನ್ನೊಂದು ಕೇಳಿ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಬಸವೇಶ್ವರರ ವಚನ, SL ವೇಣುಗೋಪಾಲ್ ಅವರ ದನಿಯಲ್ಲಿ.

ಸಂಗೀತಾರಾಧನ ಕಾರ್ಯಕ್ರಮದಲ್ಲಿ ಒಂದು ದೇವಸ್ಥಾನದ ಕುರಿತು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರಿ. ಈ ದೇವಸ್ಥಾನದ ಹೆಸರು ಗಂಟೆ ಗಣಪತಿ ದೇವಸ್ಥಾನ ಎಂದು ಜನಪ್ರಿಯವಾಗಿ ಕರೆಯಲ್ಪಟ್ಟಿದೆ. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಚಂದ್ರಗುಳಿ ಗ್ರಾಮದ ದಟ್ಟವಾದ ಕಾಡಿನ ಪ್ರದೇಶದಲ್ಲಿ ಈ ದೇವಾಲಯ ಇರೋದನ್ನು ನಾವು ಕಾಣಬಹುದು. ಇಲ್ಲಿನ ಪ್ರಮುಖ ಮೂರ್ತಿ ಗಣೇಶ ಅಂದರೆ ಸಿದ್ಧಿವಿನಾಯಕನ ಮೂರ್ತಿಯಾಗಿದ್ದು, ಅಡೆತಡೆಗಳನ್ನು ತೆಗೆದುಹಾಕುವಲ್ಲಿ, ಕಾಯಿಲೆಗಳನ್ನು ಗುಣಪಡಿಸುವಲ್ಲಿ ಮತ್ತು ವಾಗ್ದೋಷಗಳಿಗೆ ನಿವಾರಣೆಯನ್ನು ಕೊಡುತ್ತಾನೆ ನಮ್ಮ ಗಣಪತಿ ಎಂದು ಇಲ್ಲಿಯ ಜನರು ನಂಬಿದ್ದಾರೆ. ಅತ್ಯಂತ ಪ್ರಭಾವವನ್ನು ಬೀರುವಂತಹ ಗಣಪತಿಯ ದೇವಾಲಯ ಕೂಡ ಅಂತ ಹೇಳಿ ಇಲ್ಲಿಯ ಜನರು ನಂಬಿರುತ್ತಾರೆ. ಇದಾಗಿತ್ತು ಇವತ್ತಿನ ಗಂಟೆ ಗಣಪತಿ ಅಂದರೆ ಸಿದ್ಧಿವಿನಾಯಕ ದೇವಸ್ಥಾನದ ಕುರಿತು ಕಿರು ಮಾಹಿತಿ. ಈ ದೇವಸ್ಥಾನ ಇರುವುದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಿಂದ 18 ಕಿಲೋಮೀಟರ್ ದೂರದ ಚಂದ್ರಗುಳಿ ಗ್ರಾಮದಲ್ಲಿರುವಂತಹ ದಟ್ಟವಾದ ಕಾಡಿನಲ್ಲಿ. ನೀವೇನಾದರೂ ಈ ಪ್ರದೇಶದಲ್ಲಿ ಪ್ರಯಾಣ ಮಾಡಿದಾಗ ಈ ದೇವಸ್ಥಾನವನ್ನು ನೋಡಿ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನ ಗೀತೆಯನ್ನು ಕೇಳೋಣ. ಶಿವಕುಮಾರ್ ಜಿ ಮಹಾಂತ ಅವರ ಹಾಡಿರುವಂತಹ ಪುರಂದರದಾಸರ ಒಂದು ರಚನೆ, ದೇವಕಿ ನಂದನ ಹರಿವಾಸುದೇವ

0: ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ
1: ಭದ್ರಾವತಿ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
2: ಇಂದಿನ ವೇಗದ ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರುವ ಒಂದು ದೊಡ್ಡ ಸಂಪತ್ತು ಎಂದರೆ ಸಮಾಧಾನ. ಹಣ, ಮನೆ, ವಾಹನ, ಉದ್ಯೋಗ, ಖ್ಯಾತಿ ಇವೆಲ್ಲ ಇದ್ದರೂ ಮನಸ್ಸಿಗೆ ಸಮಾಧಾನ ಇಲ್ಲದಿದ್ದರೆ ಜೀವನ ಅಪೂರ್ಣವಾಗುತ್ತದೆ. ಸಮಾಧಾನ ಎಂದರೆ ಕೇವಲ ಮೌನವಾಗಿರುವುದು ಅಲ್ಲ, ನಮ್ಮಲ್ಲಿರುವುದನ್ನು ಸ್ವೀಕರಿಸಿ ಸಂತೋಷದಿಂದ ಬದುಕುವ ಮನಸ್ಥಿತಿ. ಹಳೆಯ ಕಾಲದಲ್ಲಿ ಜನರಿಗೆ ಸೌಲಭ್ಯಗಳು ಕಡಿಮೆ ಇದ್ದರೂ ಮನಸ್ಸಿನಲ್ಲಿ ಶಾಂತಿ ಹೆಚ್ಚಿತ್ತು. ಇಂದಿನ ಕಾಲದಲ್ಲಿ ಸೌಲಭ್ಯಗಳು ಹೆಚ್ಚಾದರೂ ಒತ್ತಡ, ಆತಂಕ, ಹೋಲಿಕೆ ಮತ್ತು ಅಸಮಾಧಾನ ಹೆಚ್ಚಾಗಿದೆ. ಯಾಕೆಂದರೆ ನಾವು ನಮ್ಮ ಜೀವನವನ್ನು ಇತರರ ಜೀವನದೊಂದಿಗೆ ಹೋಲಿಸಲು ಆರಂಭಿಸುತ್ತಿದ್ದೇವೆ. ಅವನಿಗೆ ಇದೆ, ನನಗೆ ಇಲ್ಲ ಎನ್ನುವ ಚಿಂತನೆ ಮನಸ್ಸಿನ ಶಾಂತಿಯನ್ನು ಕದಡುತ್ತಿದೆ. ಸಮಾಧಾನ ಎನ್ನುವುದು ಹೊರಗಿನ ಪರಿಸ್ಥಿತಿಯಿಂದ ಬರುವುದಿಲ್ಲ, ಅದು ಒಳಗಿನಿಂದ ಬರುತ್ತದೆ. ನಮ್ಮ ಆಲೋಚನೆ, ನಮ್ಮ ನೋಟ ಮತ್ತು ನಮ್ಮ ಜೀವನವನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರ ಮೇಲೆ ಅದು ಅವಲಂಬಿತವಾಗಿದೆ. ಕೆಲವರು ಚಿಕ್ಕ ಮನೆಯಲ್ಲಿದ್ದರೂ ಸಂತೋಷವಾಗಿರುತ್ತಾರೆ, ಕೆಲವರು ದೊಡ್ಡ ಮನೆಯಲ್ಲಿದ್ದರೂ ಅಶಾಂತಿಯಲ್ಲಿ ಬದುಕುತ್ತಾರೆ. ಒಬ್ಬ ರೈತನಿದ್ದ. ಅವನಿಗೆ 2 ಎಕರೆ ಜಮೀನು, 1 ಹಸು ಮತ್ತು 1 ಸರಳವಾದ ಮನೆ. ಪ್ರತಿದಿನ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಬಂದು ಕುಟುಂಬದ ಜೊತೆ ಸಂತೋಷದಿಂದ ಊಟ ಮಾಡುತ್ತಿದ್ದ. ಒಂದು ದಿನ ಅವನ ಸ್ನೇಹಿತನು ಕೇಳಿದ, ನಿನಗೆ ದೊಡ್ಡ ಜಮೀನು ಇಲ್ಲ, ಕಾರ್ ಇಲ್ಲ, ಬ್ಯಾಂಕಿನಲ್ಲಿ ಹಣವೂ ಇಲ್ಲ, ಆದರೂ ಹೇಗೆ ಇಷ್ಟು ಖುಷಿಯಾಗಿದ್ದೀಯಾ? ಆ ರೈತ ನಗುತ್ತ ಹೇಳಿದ, ನನಗೆ ಬೇಕಾದಷ್ಟು ಇದೆ, ನನ್ನ ಕುಟುಂಬ ಸಂತೋಷವಾಗಿದೆ, ನಾನು ಆರೋಗ್ಯದಿಂದಿದ್ದೇನೆ, ರಾತ್ರಿ ನೆಮ್ಮದಿಯಿಂದ ನಿದ್ರೆ ಬರುತ್ತದೆ, ಇದಕ್ಕಿಂತ ದೊಡ್ಡ ಶ್ರೀಮಂತಿಗೆ ನನಗೇನು ಬೇಕು? ಈ ಮಾತು ಸಮಾಧಾನದ ನಿಜವಾದ ಅರ್ಥವನ್ನು ತಿಳಿಸುತ್ತದೆ. ಇಂದಿನ ಮಕ್ಕಳಿಗೂ ಸಮಾಧಾನದ ಮೌಲ್ಯ ಕಲಿಸುವುದು ಬಹಳ ಮುಖ್ಯ. ಪ್ರತಿಯೊಂದು ಆಸೆ ತಕ್ಷಣ ಈಡೇರಬೇಕು ಎನ್ನುವ ಮನೋಭಾವ ಬೆಳೆಯುತ್ತಿದೆ. ಆದರೆ ಜೀವನದಲ್ಲಿ ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ಕಾಯಬೇಕು, ಕೆಲವೊಮ್ಮೆ ಒಪ್ಪಿಕೊಳ್ಳಬೇಕು. ಅದೇ ನಿಜವಾದ ಸೌಂದರ್ಯ. ಸಮಾಧಾನ ಇರುವ ವ್ಯಕ್ತಿ ಇನ್ನೊಬ್ಬರ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಬದಲಾಗಿ ಪ್ರೇರಣೆ ಪಡೆಯುತ್ತಾನೆ. ಅವನು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಯತ್ನ ಮಾಡುತ್ತಾನೆ. ಸೋಲು ಬಂದರೂ ಕುಗ್ಗುವುದಿಲ್ಲ, ಯಾಕೆಂದರೆ ಅವನಿಗೆ ಜೀವನದ ಮೇಲೆ ನಂಬಿಕೆ ಇರುತ್ತದೆ. ಸಮಾಧಾನವನ್ನು ಬೆಳೆಸಲು ಕೆಲವು ಸರಳ ಮಾರ್ಗಗಳಿವೆ. ಮೊದಲನೆಯದು ಕೃತಜ್ಞತೆ. ಪ್ರತಿದಿನ ನಮ್ಮಲ್ಲಿರುವ ಒಳ್ಳೆಯ ವಿಷಯವನ್ನು ನೆನಪಿಸಿಕೊಳ್ಳಬೇಕು. ಎರಡನೆಯದು ಬೇರೆಯವರ ಜೊತೆ ಹೋಲಿಕೆಯನ್ನು ಮಾಡದೆ ಇರುವುದು. ಮೂರನೆಯದು ಕುಟುಂಬದ ಜೊತೆ ಸಮಯ ಕಳೆಯುವುದು. ನಾಲ್ಕನೆಯದು ಪ್ರಕೃತಿಯ ಜೊತೆ ಸಂಪರ್ಕ ಬೆಳೆಸುವುದು. ಐದನೆಯದು ಮನಸ್ಸಿಗೆ ಶಾಂತಿ ಕೊಡುವುದು, ಧ್ಯಾನ, ಪ್ರಾರ್ಥನೆ ಅಥವಾ ಯೋಗ ಅಭ್ಯಾಸ ಮಾಡುವುದು. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು, ಆದರೆ ಸಮಾಧಾನ ಇರುವ ಮನಸ್ಸು ಸಮಸ್ಯೆಗಳ ಮಧ್ಯೆಯೂ ದಾರಿ ಹುಡುಕುತ್ತದೆ. ಅಶಾಂತ ಮನಸ್ಸು ಮಾತ್ರ ಸಣ್ಣ ವಿಷಯವನ್ನು ದೊಡ್ಡ ಸಮಸ್ಯೆಯನ್ನಾಗಿ ಮಾಡುತ್ತದೆ. ಕೊನೆಗೆ ಹೇಳುವುದಾದರೆ, ಸಮಾಧಾನ ಎನ್ನುವುದು ಖರೀದಿಸಲು ಸಿಗುವ ವಸ್ತು ಅಲ್ಲ, ಅದು ಮನಸ್ಸಿನ ಅಭ್ಯಾಸ. ಜೀವನದಲ್ಲಿ ಎಲ್ಲವನ್ನೂ ಗೆಲ್ಲುವುದಕ್ಕಿಂತ ಮನಸ್ಸಿನ ಶಾಂತಿಯನ್ನು ಉಳಿಸಿಕೊಳ್ಳುವುದು ಮುಖ್ಯ. ಯಾಕೆಂದರೆ ಸಮಾಧಾನ ಇರುವ ಜಾಗದಲ್ಲಿ ನಿಜವಾದ ಸಂತೋಷ, ಆರೋಗ್ಯ ಮತ್ತು ಸುಂದರ ಜೀವನ ನೆಲೆಸುತ್ತದೆ. ಸಮಾಧಾನವೇ ಜೀವನದ ನಿಜವಾದ ಐಶ್ವರ್ಯ.
1: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಕರುಣಾನುಭಾವ ಬೆಳಕೆ.
3: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಮಾಸ್ತಿಯವರ ನವರಾತ್ರಿ ಕಥೆಗಳು ಪುಸ್ತಕದಲ್ಲಿ ಬರುವಂತ ಕತೆ. ಎಲ್ಲರೂ ಓದ್ಬೇಕ್ರಿ ಈ ಪುಸ್ತಕ, ಅದನ್ನ ಅದ್ಭುತವಾದ ಪುಸ್ತಕ ಅದು. ನವರಾತ್ರಿ ಕಥೆಗಳು ಎಷ್ಟು ಚಂದದ ಕಥೆಗಳು. ಅಲ್ಲಿ ಒಂದು ಊರು, ಊರಲ್ಲಿ ಒಂದು ಗುರುಕುಲ. ಗುರುಗಳ ಪ್ರೀತಿಯಿಂದ ಶಿಷ್ಯರು ನೋಡ್ಕೊಂಡು ಧ್ಯಾನ ಕೊಡ್ತಾ ಇದ್ರು. ಶಿಷ್ಯರಲ್ಲೆಲ್ಲ ಒಂದೇ ಮಟ್ಟದವರು ಇರಲ್ಲ, ಕೆಲವು ಬುದ್ಧಿವಂತರಿದ್ರು, ಕೆಲವು ಸಾಧಾರಣರಿದ್ರು, ಕೆಲವು ಅಷ್ಟು ಬುದ್ಧಿವಂತರಿದ್ರು, ವ್ಯವಹಾರದಲ್ಲಿ ಚತುರರಾಗಿದ್ರು. ಒಬ್ಬ ಮಾತ್ರ ಶುದ್ಧ ಬೆಪ್ಪ, ಏನೇನು ವ್ಯವಹಾರ ಇಲ್ಲ, ಜ್ಞಾನ ಇಲ್ಲ. ಅವನ ಬಗ್ಗೆ ಗುರುಗಳಿಗೆ ಬಹಳ ಚಿಂತೆ. ಭಾರಿ ಬರಗಾಲ ಬಂತು, ಜನಕ್ಕೆ ಊಟಕ್ಕೆ ಗತಿ ಇಲ್ದಂಗಾಯ್ತು. ಆಶ್ರಮಕ್ಕೆ ಯಾರು ದಾನ ಕೊಡ್ತಾರ್ರಿ? ಆಶ್ರಮ ಮುಚ್ಚೋ ಸ್ಥಿತಿಗೆ ಬಂತು. ಗುರುಗಳು ಎಲ್ಲರನ್ನು ಕರೆದ್ರು, ಕಣ್ಣೀರಿಟ್ರು. ಶಿಷ್ಯರೇ, ಆಶ್ರಮ ನಡೆಸೋಕೆ ಆಗ್ತಾ ಇಲ್ಲಪ್ಪ, ನನಗೆ ಮುಚ್ಚಿಬಿಡೋಣ, ನೀವು ಏನೇನು ಬೇಕು ಸಾಮಾನು ತೊಗೊಂಡು ಹೋಗ್ಬಿಡಿ, ಇಲ್ಲಿಂದ ನಾನು ಎಲ್ಲೋ ಹೋಗ್ಬಿಡ್ತೇನೆ ಅಂದರು. ಭಾಳ ದುಃಖ ಆಯ್ತು ಎಲ್ಲರಿಗೂ. ಪಾಪ, ಏನು ಮಾಡೋದು ಇನ್ನು? ಗುರುಗಳಿಗೆ ನಮಸ್ಕಾರ ಮಾಡಿದರು. ಏನೇನೋ ಕೊಟ್ಟರು ಸಾಮಾನು, ಏನು ತೊಗೊಂಡು ಹೋಗಿ, ನಿನಗೇನು ಬೇಕಂತ ತೊಗೊಂಡು ಹೋಗ್ರಪ್ಪ ಅಂತ ಬುದ್ಧಿವಂತರೆಲ್ಲ ತೊಗೊಂಡು ಹೋಗ್ಬಿಟ್ರು. ಈ ಪೆದ್ದ ಶಿಷ್ಯ ಇದ್ನಲ್ಲ ಅವನಿಗೇನು ಉಳಿಲಿಲ್ಲ, ಅವ್ನು ಬೇಕು ಅಂತೂ ಗೊತ್ತಿಲ್ಲ, ಸುಮ್ಮನೆ ಗುರು ಹತ್ರ ಕೂತ್ಕೊಂಬಿಟ್ಟ. ಗುರುಗಳೇ ಅವ್ನು ಕರೆದ್ರು, ಅಯ್ಯೋ ನಿನ್ನ ಕಡೆ ಕೊಡೋಕೆ ಏನೂ ಇಲ್ಲಲ್ಲ ಹುಡುಗ, ಎಲ್ಲ ತೊಗೊಂಡು ಹೋಗ್ಬಿಟ್ರಲ್ಲ, ಸುಮ್ಮನೆ ಕೂತಿದ್ಯಲ್ಲೋ ನೀನು, ಆಯ್ತು ಬಿಡು ಇನ್ನೇನು ಮಾಡೋದು, ಇದನ್ನ ಕತ್ತೆ ಇದೆ ಅದ್ರ ಮೇಲೆ ನಾವೆಲ್ಲ ಬಟ್ಟೆ ಹಾಕೊಂಡು ಸಾಮಾನು ಹಾಕೊಂಡು ಹೋಗ್ತಿದ್ವಿ, ತೊಗೊಂಡೋಗು ಅದೇ ನನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಏನಾದ್ರು ಮಾಡಿ ಜೀವನ ಮಾಡ್ಕೋ ಅಂತ ಕಳಿಸ್ಬಿಟ್ರು. ಅವ್ರು ಹೋಗ್ಬಿಟ್ರು ಗುರುಗಳು, ಶಿಷ್ಯ ಕತ್ತೆ ಹೊಡ್ಕೊಂಡು ಹೊರಟ. ಅವನಿಗೆ ಊಟಕ್ಕಿಲ್ಲ, ಕತ್ತೆಗೆ ಏನು ಹಾಕ್ತಾನೆ ಪಾಪ. ನಡ್ಕೊಂಡು ಹೋಗ್ತಿದ್ದ, ಒಂದು ಊರಿನ ಹೊರಭಾಗ ಬಂದಾಗ ಕತ್ತೆ ಏನಾಯ್ತೋ ಪಾಪ ಸತ್ತೋಯ್ತು, ಬಹಳ ದುಃಖ ಆಯ್ತು. ಗುರುಗಳ ಕೃಪೆ ಅದೊಂದೇ ಇತ್ತು ನನಗೆ, ಕತ್ತೆ ಸತ್ತೋಯ್ತೇ ಅಯ್ಯೋ ಪಾಪ ಅಂದ. ಗುರುಗಳು ಕೊಟ್ಟಂತಹ ಕತ್ತೆ ಅಲ್ವಾ ಅದು, ಅಲ್ಲೇ ತಾನೇ ಒಬ್ಬನೇ ಅಗದು ಕತ್ತೆ ನೆಲದಲ್ಲಿ ಹೋಗುದು ಸಮಾಧಿ ಮಾಡಿದ, ಸಮಾಧಿ ಮೇಲೆ ಕಟ್ಟೆ ಕಟ್ಟಿದ, ದಿನಾಲು ಹೋಗಿ ಪೂಜೆ ಮಾಡೋ, ಹೋಗಿ ಹೂ ಹರ್ಕೊಂಬರೋನು, ಹೂ ತಂದು ಎಲೆ ಹಾಕಿ ಪೂಜೆ ಮಾಡೋನು, ಅದು ಸಮಾಧಿ ಮಾತಾಡಲ್ಲ, ಆದ್ರೆ ಪೂಜೆ ಮಾತ್ರ ದಿನಾಲು ಮಾಡೋ, ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡೋನು, ಆರತಿ ಮಾಡ್ತಿದ್ದ. ಊರಲ್ಲಿ ಜನ ನೋಡಿದ್ರು, ಸನ್ಯಾಸಿ ಇದ್ದಾನೆ ಇವನು, ಯಾವುದೋ ಸಮಾಧಿ ಪೂಜೆ ಮಾಡ್ತಾನೆ, ಯಾರು ದೊಡ್ಡವ್ರ ಸಮಾಧಿ ಇರಬೇಕಿದು, ಮಹಾನುಭಾವರ ಸಮಾಧಿ ಇರಬೇಕು ಅಂತ ಕಾಣಿಕೆ ಕೊಡೋಕೆ ಶುರು ಮಾಡಿದ್ರು. ಹರಕೆ ಹೊತ್ತರಂತೆ ಕೆಲವರು, ಹರಕೆ ಎಲ್ಲ ಈಡೇರಿಬಿಟ್ರು ಅಂತೆ, ಕೆಲವು ಕನಸು ಬಿತ್ತಂತೆ, ಆ ಸಮಾಧಿ ಸ್ಥಳದಿಂದ ನನಗೆ ಸ್ಫೂರ್ತಿ ಸಿಕ್ತು ಅಂತೇಳಿ ನೋಡಿ ಜನ ಮರಳೋ ಜಾತ್ರೆ ಮರಳೋ. ದೂರ ದೂರಿಂದ ಜನ ಬರೋಕ್ ಶುರು ಮಾಡಿದ್ರು. ಓ ಬಹಳ ಜಾಗೃತ ಸ್ಥಾನ, ಬೇಡ್ಕೊಂಡದ್ದೆಲ್ಲ ಆಗ್ಬಿಡತ್ತೆ ಅಂದ್ರು. ಭಕ್ತರ ಸಂಖ್ಯೆ ಆಯಿತು, ಸಮಾಧಿಗೊಂದು ಸುಂದರವಾದಂತ ಕಟ್ಟೆ ಕಟ್ಟಿದ್ರು, ಬೃಹತ್ ಮಂದಿರ ತರಿಯಾಯ್ತು. ಭಕ್ತರು ಕೊಡೋಕೆ ನಿಂತ್ಕೊಂಡ್ರೆ ದೇವರಿಗೆ ತಡ್ಕೊಳಕಾಗಲ್ಲ, ಅಷ್ಟಿರುತ್ತೆ. ಏನ್ ಭರ್ಜರಿ, ಮಠ ಬಂದ್ಬಿಡ್ತು. ಸಮಾಧಿ ನೋಡ್ಕೊಳ್ತಿದ್ದಂತ ಗುರುಗಳಿದ್ದಾರಲ್ಲ, ಸಮೃದ್ಧ ಆಶ್ರಮ ಕಟ್ಟಿದ್ರು, ದೊಡ್ಡ ಶ್ರದ್ಧಾ ಕೇಂದ್ರ ಆಗ್ಬಿಡ್ತು. ಪ್ರಚಾರ ಎಲ್ಲ ಕಡೆಗೂ, ಯೋ ಜಾಗೃತ ಸ್ಥಳ ಜಾಗೃತ ಸ್ಥಳ ಅಂತ ಆಗ್ಬಿಡ್ತು. ಈ ಪೆದ್ದ ಶಿಷ್ಯನ ಗುರುಗಳಿದ್ರಲ್ಲ, ಊರು ಅಡ್ಡಾಡ್ತಾ ಇದ್ರು ಪಾಪ ತಮ್ಮ ಹೊಟ್ಟೆ ಹೊರ್ಕೊಳಕ್ ಅವರು. ಅವ್ರು ಯಾರೋ ಹೇಳಿದ್ರಂತೆ, ದೊಡ್ಡ ಜಾಗೃತ ಸ್ಥಳ ಬಂದಿದೆ ಸ್ವಾಮಿ, ಅಲ್ಲಿ ಹೋಗಿ ನಿಮಗೂ ನೆಲೆ ಆಗಬಹುದು ಅಂತ. ನೆಲೆ ಕಂಡುಕೊಳ್ಳೆ ಗುರುಗಳು ಇಲ್ಲಿ ಬಂದ್ರು, ವೈಭವ ಕಂಡು ಬೆರಗಾದ್ರು. ಎಷ್ಟು ಶಿಷ್ಯ ಕೋಟಿ, ಆ ಶ್ರದ್ಧೆ ಏನು, ಭಕ್ತಿ ಏನು, ಸಂಭ್ರಮ ಪಟ್ರು. ಅದು ಯಾವ ಮಹಾತ್ಮನ ಸಮಾಧಿನೋ, ತಾವು ಮೂರು ಸುತ್ತಾಕಿ ನಮಸ್ಕಾರ ಮಾಡಿದ್ರು. ಸಾಯಂಕಾಲ ಸ್ವಾಮಿಗಳು, ಮಠದ ಸ್ವಾಮಿಗಳು ಮಂಗಳಾರತಿ ಮಾಡ್ಬೇಕಲ್ವಾ ಸಮಾಧಿಗೆ, ಏನು ಸಾವಿರಾರು ಜನ ಸೇರ್ಬಿಟ್ಟಿದ್ದಾರೆ, ಗುರುಗಳು ಮಂಗಳಾರತಿ ಮಾಡೋ ದೃಶ್ಯ ನೋಡ್ಬೇಕಲ್ಲ. ಇವರು ಗುರುಗಳು ಬಂದು ನಿಂತ್ಕೊಂಡ್ರು, ಯಾರು ಬಾ ಸ್ವಾಮಿಗಳವರು, ಯಾರು ಸಮಾಧಿ ಆರತಿ ಮಾಡ್ತಾರೆ ಅಂತ. ಸಮಾಧಿಗೆ ಗುರುಗಳೊಂದು ಆರತಿ ಮಾಡಿದ್ರು. ಇವ್ರು ನೋಡಿದ್ರು, ಎಲ್ಲ ಇವನ ನನ್ನ ಶಿಷ್ಯ, ಇವನು ಪೆದ್ದ ಶಿಷ್ಯ, ಇವನೇ ಗುರುವನ ಇಲ್ಲಿ ಅನ್ಕೊಂಡ್ರು. ಗುರುಗಳ ಶಿಷ್ಯನ ಗುರುತತ್ತು. ಆ ಶಿಷ್ಯ ಮಂಗಳಾರತಿ ಮಾಡಿ ತೆಳಗಿಟ್ಟು ನೋಡ್ತಾನೆ ಗುರುಗಳಿದ್ದಾರೆ, ಅಯ್ಯೋ ಗುರುಗಳು ಬಂದಿದ್ದಾರೆ ಅಂತ ಓಡಿ ಬಂದ. ಪೆದ್ದ ಮನಸ್ಸು ಒಳ್ಳೆ ಮನುಷ್ಯ, ಒಂದು ಕಾಲು ಹಿಡ್ಕೊಂಬಿಟ್ಟ ಗಟ್ಟಿಯಾಗಿ, ಗುರುಗಳೇ ಬಂದ್ರಿ ಬಹಳ ಒಳ್ಳೇದಾಯ್ತು, ನೀವೇ ನಡೆಸಿ ಆಶ್ರಮ, ನಾನು ನಡೆಸೋಕ್ಕಾಗಲ್ಲ, ನನಗೇನು ಗೊತ್ತಾಗಲ್ಲ ಅಂದ. ಒಳಗೆ ಕರ್ಕೊಂಡು ಹೋದ, ಗುಟ ವಾಣಿಸಿದ, ಗುರುಗಳಿಗೆ ಪೂಜೆ ಮಾಡಿದ, ಕಾಲು ಮುಟ್ಟು ನಮಸ್ಕಾರ ಮಾಡಿದ. ಆನಂತರ ಶಿಷ್ಯನ ಐಶ್ವರ್ಯ ಸಂಭ್ರಮ ನೋಡಿ ಆಶ್ಚರ್ಯಪಟ್ರು ಗುಡುಗರು. ಅಯ್ಯೋ ನೀನು ಬಹಳ ದಡ್ಡ ಅನ್ಕೊಂಡಿದ್ನಲ್ಲೋ ಮಾರಾಯ, ಅಂತೂ ನೀ ಒಬ್ಬ ಪವಾಡ ಪುರುಷನ ಬೆನ್ ಹತ್ತಿ ಉದ್ಧಾರ ಆದ್ಯಪ್ಪ ನೀನು. ಆ ಯಾರ ಪವಾಡ ಪುರುಷ, ಅವನ ಸಮಾಧಿ ಇಷ್ಟೊಂದು ಜಾಗೃತ ಆಗಿದೆ ಅಂತ ಕೇಳಿದ್ರು ಗುರುಗಳು. ಶಿಷ್ಯ ಹೇಳಿದೆ, ಗುರುಗಳೇ ನನಗೆ ಯಾವ ಪವಾಡ ಪುರುಷನೂ ಸಿಗಲಿಲ್ಲ, ಆಶ್ರಮದಿಂದ ಹೊರಡುವಾಗ ನೀವು ನನಗೊಂದು ಕತ್ತೆ ಕೊಟ್ಟಿದ್ರು ನೆನಪಿದೆಯಾ, ಅದು ಸತ್ವಯ್ತು, ಆ ಸಮಾಧಿ ಕತ್ತೆದೆ, ಮತ್ತಾವ ಗುರುಗಳಿಲ್ಲ, ಪವಾಡ ಪುರುಷರು ಇಲ್ಲ ಅಂದ್ರು. ಗುರುಗಳು ಬಾಯಿನೇ ಮುಚ್ಚಲಿಲ್ಲಂತ. ಸ್ನೇಹಿತರೆ, ಸಮಾಧಿ ಒಳಗೇನಿದೆ ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ನಿಮ್ಗೆ ನಂಬಿಕೆ ಇದೆ ಅನ್ನೋದು ಮುಖ್ಯ. ಪವಾಡಗಳಾಗೋದು ಸಮಾಧಿ ಶಕ್ತಿಯಿಂದ ಬಹಳ ಅಲ್ಲ, ನಿಮ್ಮ ನಂಬಿಕೆಯಿಂದ, ಆ ನಂಬಿಕೆಯಿಂದ ಬರುವಂತ ಶಕ್ತಿಯಿಂದ, ಆ ಶ್ರದ್ಧೆಯಿಂದ ಪವಾಡಗಳಾಗ್ತಾವ ನಮ್ಮ ಜೀವನದಲ್ಲಿ. ಮಾಸ್ತಿಯವರು ಹೇಳದಂತ ಅದ್ಭುತ ಕಥೆ ಇದು, ಕತ್ತೆ ಸಮಾಧಿ ಅಂತ. ಸಮಾಧಿ ಯಾರದೇ ಇರಲಿ, ಸಮಾಧಿ ಶ್ರದ್ಧೆ ಇದೆಯಾ, ಶ್ರದ್ಧೆ ಇದ್ರೆ ಕಲ್ಲು ಭಗವಂತ ಆಗ್ತಾನೆ, ಶ್ರದ್ಧೆ ಇಲ್ಲದೆ ಹೋದ್ರೆ ಭಗವಂತ ಕೂಡ ಕಲ್ಲಾಗ್ತಾನೆ ಅನ್ನೋದು ಕತೆ ಸಂದೇಶ. ಮಾಸ್ತಿಯವರು ಅದ್ಭುತ ಕಥೆಗಾರರು, ಎಷ್ಟು ಚಂದದ ಕತೆ ಮೂಲಕ ತಿಳಿಸಿದ್ದಾರೆ, ನಮ್ಮ ಮನಸ್ಸಿಗೆ ಇಳಿಬೇಕು ಅಷ್ಟೇ.
4: ಕರುನಾಡು ಬಾಬೆಳಕ್ಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
5: ಕರುನಾಡು ಬಾಬೆಳಕ್ಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
6: ತೋಟಗಾರಿಕೆ ಇಲಾಖೆ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
0: ಕಾರ್ಯಕ್ರಮ ಯುಎಎಚ್ಎಸ್ ನೀಗಿಲ ಮಿಡಿತ ವಿಷಯ ಶುಂಠಿ ಬೀಜೋಪಚಾರ ಕುರಿತು ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಆರ್ ಗಿರೀಶ್, ಸಸ್ಯ ಸಂಸ್ಕರಣೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ.
7: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೀಗಿಲ ಹೋರಲು ಮಾಹಿತಿ ಬೇಕು.
6: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ.
8: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತಿನ ದಿವಸ ನಾನು ಶುಂಠಿ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊಂಡು ಇಷ್ಟಪಡ್ತೀನಿ. ಸೊ ಅದರಲ್ಲಿ ಪ್ರಮುಖವಾಗಿ ಶುಂಠಿ ಬೀಜೋಪಚಾರದ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚ್ಕೋತೀನಿ. ಇತ್ತೀಚಿನ ದಿವಸಗಳಲ್ಲಿ ನೋಡಿದ್ರೆ ಹೆಚ್ಚಾಗಿ ನಾವು ರೈತರಿಗೆ ಎಲ್ಲೋ ಒಂದ್ ಕಡೆ ಶಿಲೀಂಧ್ರಗಳನ್ನ ಹತೋಟಿ ಮಾಡೋದಕ್ಕೆ, ಕಾಯಿಲೆಗಳನ್ನ ಹತೋಟಿ ಮಾಡೋದಕ್ಕೆ ಹೆಚ್ಚಾಗಿ ರಾಸಾಯನಿಕಗಳನ್ನ ಬಳಕೆ ಮಾಡಿಕೊಂಡು ಬೀಜೋಪಚಾರ ಮಾಡ್ತಿದ್ದೀವಿ. ಸೊ ಅದು ಹೊರತುಪಡಿಸಿ ಜೈವಿಕವಾಗಿ ಕೂಡ ನಾವು ಶುಂಠಿಯಲ್ಲಿ ಬೀಜೋಪಚಾರನ ಮಾಡಬಹುದು. ಸೊ ಈ ಒಂದು ತಾಂತ್ರಿಕತೆಗಳನ್ನ ಕೂಡ ಸುಮಾರು ಸಂಶೋಧನಾ ಕೇಂದ್ರಗಳು ಬಿಡುಗಡೆ ಮಾಡಿದವೆ. ಸೊ ಅದರ ಪ್ರಮುಖವಾಗಿ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ಅಂತಂದ್ರೆ ಕ್ಯಾಲಿಕಟ್, ಕೇರಳ ರಾಜ್ಯದಲ್ಲಿರುವಂತಹ ಕ್ಯಾಲಿಕಟ್ ಅಲ್ಲಿರುವಂತಹ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ಅಲ್ಲಿ ಬಿಡುಗಡೆ ಮಾಡಿರುವಂತಹ ತಂತ್ರಜ್ಞಾನ ಅಂತಂದ್ರೆ ಬ್ಯಾಕ್ಟೀರಿಯಾಗಳನ್ನ ಮತ್ತೆ ಪೋಷಕಾಂಶಗಳು ಒದಗಿಸುವಂತ ಜೀವಾಣುಗಳನ್ನ ಸಂಯುಕ್ತ ಆಶ್ರಯ ಮಾಡಿ ಆ ಒಂದು ಮಿಶ್ರಣನ ಇವತ್ತು ಕ್ಯಾಪ್ಸೂಲ್ ಟೆಕ್ನಾಲಜಿಯಲ್ಲಿ ರೈತರಿಗೆ ಕೊಡ್ತಿರುವಂತದ್ದು. ಸೊ ಇದನ್ನ GRB-35 ಅಂತ ಕರೀತಾರೆ. GRB-35 ಜಿಂಜರ್ ರೈಸೋ ಬ್ಯಾಕ್ಟರ್ 35 ಅಂತ ಕರಿತೀವಿ. ಸೊ ಪ್ರಮುಖವಾಗಿ ಇದರಲ್ಲಿ ಇರುವಂತ ಜೀವಾಣು ಅನ್ನೋದಾದ್ರೆ ಬ್ಯಾಸಿಲಸ್ ಅಮೈನೋ ಲಿಕ್ವಿಫೆಸೆನ್ಸ್ ಅಂತ ಹೇಳಿ ಈ ಒಂದು ಜೀವಾಣು ನಮ್ಗೆ ಯಾವ ರೀತಿ ಉಪಯೋಗ ಮಾಡತ್ತಪ್ಪ ಅಂತ ನೋಡೋದಾದ್ರೆ, ಒಂದು ಪ್ರಮುಖವಾಗಿ ಗಿಡಗಳಲ್ಲಿ ಬೇರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ಸಹಕರಿಸುವಂತದ್ದು, ಜೊತೆಗೆ ಪೋಷಕಾಂಶಗಳನ್ನ ಮಣ್ಣಲ್ಲಿರುವಂತಹ ಪೋಷಕಾಂಶಗಳನ್ನ ಕರಗಿಸಿ ಒದಗಿಸ್ಕೊಡುವಂತದ್ದು, ಮತ್ತೆ ಸ್ವಲ್ಪ ಮಟ್ಟಿಗೆ ರೋಗ ಬರದಂಗೆ ತಡೆಯೋದಕ್ಕೆ ಸಹಕರಿಸುವಂತ ಜೀವಾಣುಗಳನ್ನ ಸಂಯುಕ್ತ ಮಾಡಿ ಆ ಒಂದು ಸಂಯುಕ್ತ ಶಿಲೀಂಧ್ರನ ಇವತ್ತು ಕ್ಯಾಪ್ಸುಲ್ ತಾಂತ್ರಿಕತೆಯಲ್ಲಿ ಮಾತ್ರೆಗಳ ಲೆಕ್ಕದಲ್ಲಿ ಇವತ್ತು ರೈತರಿಗೆ ಕೊಡ್ತಿರುವಂತದ್ದು. ಈ ಒಂದು ಕ್ಯಾಪ್ಸುಲ್ ಟೆಕ್ನಾಲಜಿಗೂ ಮತ್ತೆ ಬೇರೆ ತಾಂತ್ರಿಕತೆಗೂ ವ್ಯತ್ಯಾಸ ಏನಪ್ಪ ಅನ್ನೋದಾದ್ರೆ, ಇದು ನೀರಲ್ಲಿ ಕರಗಿಸ್ಬಿಟ್ಟು ನಾವು ನೇರವಾಗಿ ಬೀಜೋಪಚಾರ ಆದ್ರೂ ಮಾಡಬಹುದು ಅಥವಾ ಡ್ರಿಪ್ ಮುಖಾಂತರ ಎಲ್ಲಾ ಮಡಿಗಳಿಗೂ ನಾವು ಹರಿಸ್ಕೊಡ್ಬೋದು. ಸೊ ಹಂಗಾಗಿ ಇದನ್ನ ಬಳಕೆ ಮಾಡೋ ವಿಧಾನ ಸುಲಭ. ಮತ್ತೆ ಇದು ಗುಳಿಗೆ ಲೆಕ್ಕದಲ್ಲೇ ಬರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ನಮ್ಗೆ ಕೆಜಿ ಗಟ್ಟಲೆ ಕೊಂಡೊಯ್ಯೋದ್ರ ಬದಲು ಈ ಮಾತ್ರೆ ಲೆಕ್ಕದಲ್ಲಿ ಒಂದು 10-20-30 ಮಾತ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರೆಗಳನ್ನ ಪಡೆದುಕೊಂಡು ಅದನ್ನ ನಾವು ಹೋಗಿ ಸುಲಭವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಸಹಕಾರಿ ಆಗ್ತಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕ್ಯಾಪ್ಸುಲ್ ತಾಂತ್ರಿಕತೆ ಇವತ್ತು ಬಿಡುಗಡೆ ಮಾಡಿರುವಂತದ್ದು. ಸೊ ಈ GRB-35 ಕ್ಯಾಪ್ಸುಲ್ಸ್ ನ ಬಳಕೆ ಮಾಡೋ ವಿಧಾನ ಅಂತ ನೋಡೋದಾದ್ರೆ, ಈಗ ಒಂದು ಗುಳಿಗೆ ನಾವು 100 ಲೀಟರ್ ನೀರಿಗೆ ಮಿಶ್ರಣ ಮಾಡೋದಕ್ಕೆ ಹೇಳ್ತೀವಿ. ಸೊ ಒಂದು ಮಾತ್ರೆಯನ್ನ ಹಿಂದಿನ ದಿವಸ ನಾವು 1 ಅಥವಾ 5 ಲೀಟರ್ ನೀರಿನಲ್ಲಿ ಕರಗೋದಕ್ಕೆ ಬಿಡಬೇಕಾಗತ್ತೆ.

0: ಇದನ್ನ ಬೆಳಿಗ್ಗೆ ಈ ಒಂದು 5 ಲೀಟರ್ ದ್ರವಣವನ್ನ ನಾವು 100 ಲೀಟರ್ನ ಮಾಡ್ಕೊಳ್ಳೋದು. ಅಂದ್ರೆ ಒಂದು ಮಾತ್ರೆ 100 ಲೀಟರ್ಗೆ ಮಿಶ್ರಣ ಮಾಡಿ ಆ 100 ಲೀಟರ್ ತಯಾರಿಸಿದಂತ ದ್ರವಣವನ್ನ ಒಂದು ನಾವು ಏನು ಬೀಜ ಬಿತ್ತನೆಗೆ ಅಂತ ತಯಾರ್ ಮಾಡಿರ್ತೀವಿ ಆ ಒಂದು ಬೀಜನ ತಗೊಂಡು ಈ ಒಂದು ದ್ರವಣದಲ್ಲಿ ಒಂದು 5 ರಿಂದ 10 ನಿಮಿಷ ಅಥವಾ 15 ನಿಮಿಷ ನೆನೆಸಿ ತದನಂತರ ಆ ಬೀಜನ ಹಾರಕ್ ಬಿಟ್ಟು ನಾವು ನೇರವಾಗಿ ಬಿತ್ತನೆ ಮಾಡೋದಕ್ಕೆ ತಗೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ ಬಿತ್ತನೆ ಮಾಡಿದಂತ ಮಡಿಗಳಿಗೆ ಈ ಒಂದು ದ್ರವಣವನ್ನ ಹುಯಿ ಕೊಡ್ಬೋದು. ಅಂದ್ರೆ ಆ ಒಂದು ಮಡಿಗಳ ಮೇಲೆ ಈ ಒಂದು ಜೀವಾಣುಗಳನ್ನ ಹಾಕೋದ್ರಿಂದ ಈ ಒಂದು ಜೀವಾಣುಗಳು ಭೂಮಿಯಲ್ಲಿ ವೃದ್ಧಿಯಾಗಿ ಆ ಒಂದು ಗಿಡಕ್ಕೆ ಏನ್ ನಾವು ಶುಂಠಿ ಬೀಜ ಬಿತ್ತನೆ ಮಾಡಿರ್ತೀವಿ ಸೊ ಆ ಒಂದು ಶುಂಠಿ ಬೀಜಕ್ಕೆ ಹೆಚ್ಚಿನ ಬೇರುಗಳು ಬರೋದಕ್ಕೆ ಸಹಕಾರಿ ಮಾಡಿ ಮಣ್ಣಲ್ಲಿರುವಂತ ಗೊಬ್ಬರನ ಕರಗಿಸ್ಕೊಡುವಂತದ್ದು ಜೊತೆಗೆ ಹೆಚ್ಚಾಗಿ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿ ಆಗೋದಕ್ಕೆ ಈ ಒಂದು ಶಿಲೀಂಧ್ರಗಳು ತುಂಬಾ ಸಹಕಾರಿ ಆಗ್ತಿರೋದ್ರಿಂದ ಈ ಒಂದು ತಾಂತ್ರಿಕತೆನ ರೈತರು ಅಳವಡಿಸ್ಕೊಳ್ಬೇಕಾಗಿ ನಾವು ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ನಾ ಇಷ್ಟೊತ್ತು ಹೇಳಿದಾಗೆ ಗುಳಿಗೆಯಲ್ಲಿ ಇರುವಂತ ಜೀವಾಣುಗಳು ಅಂತ ನೋಡೋದಾದ್ರೆ ಪ್ಯಾಸಿಲಸ್ ಅಮೈನೋ ಲಿಕ್ವಿಫೆಸನ್ಸ್ ಅಂತೇಳಿ ಇದು ನಮ್ಗೆ ಹೆಚ್ಚಿನ ಪರಿಣಾಮಕಾರಿಯಾಗಿ ನೈಸರ್ಗಿಕವಾಗಿ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿ ಆಗುತ್ತೆ. ಸೊ ಹಂಗಾಗಿ ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿನ ಪಡ್ಕೋಬಹುದು ಅಥವಾ ನನ್ನ ದೂರವಾಣಿ ಸಂಖ್ಯೆಯನ್ನ ನೇರವಾಗಿ ನೀವು ದೂರವಾಣಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9739991660.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನೆವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ. ಲೆಪ್ಟೋಸ್ಪೆರೋಸಿಸ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ನಾಗರತ್ನ.
3: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ನಾಗರತ್ನ ಮಾತಾಡ್ತಾ ಇದ್ದೀನಿ, ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಮೈಕ್ರೋಬಯಾಲಜಿ, ನಿಮ್ಹಾನ್ಸ್ ಬೆಂಗಳೂರು. ಕಳೆದ ವರ್ಷ ಮಳೆಗಾಲದಲ್ಲಿ 45 ವರ್ಷದ ಒಬ್ರು ಮಹಿಳೆ ನಮ್ಮ ಆಸ್ಪತ್ರೆಗೆ ಬಂದ್ರು. ಅವ್ರಿಗೆ ತಲೆನೋವು, ಚಳಿ ಜ್ವರ, ಮೈನೋವು, ವಾಂತಿ, ಬೇದಿ, ಹೊಟ್ಟೆ ನೋವು ಇದೆಲ್ಲ ತೊಂದರೆ ಇತ್ತು. ಅವ್ರನ್ನ ನಾವು ಪರೀಕ್ಷೆ ಮಾಡಿದಾಗ ಕಣ್ಣುಗಳು ಸ್ವಲ್ಪ ಕೆಂಪಗಿದ್ದಂಗೆ ಕಾಣಿಸ್ತು, ಆಮೇಲೆ ಸ್ವಲ್ಪ ಕಾಮಾಲೆಯ ಲಕ್ಷಣಗಳು ಕೂಡ ಇದ್ವು. ಅಂದ್ರೆ ಕಣ್ಣು ಸ್ವಲ್ಪ ಅರಿಶಿನದ ಕಲರು ಕೂಡ ಇತ್ತು. ರಕ್ತ ಪರೀಕ್ಷೆ ಮಾಡಿದಾಗ ಅವ್ರಿಗೆ ಲಿವರ್ ಅಂದ್ರೆ ಯಕೃತ್ತು ಮತ್ತೆ ಮೂತ್ರಪಿಂಡದ ಕಾರ್ಯನಿರ್ವಹಣೆ ಸ್ವಲ್ಪ ಏರುಪೇರಾಗಿತ್ತು. ಅಂದ್ರೆ ಬಯೋಕೆಮಿಕಲ್ ಟೆಸ್ಟ್ ಏನ್ ಮಾಡ್ತೀವಿ ಅದರಲ್ಲಿ ಕಿಡ್ನಿ ಮತ್ತೆ ಲಿವರ್ ಫಂಕ್ಷನ್ ಇದು ಟೆಸ್ಟ್ ಅಂತ ಹೇಳ್ತೀವಿ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂತು. ನಂತರ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಅವರಿಗೆ ಲೆಪ್ಟೋಸ್ಪೈರೋಸಿಸ್ ಎಂಬ ಕಾಯಿಲೆ ಇದೆ ಅಂತ ನಮಗೆ ಮಾಹಿತಿ ಬಂತು. ಲೆಪ್ಟೋಸ್ಪೈರೋಸಿಸ್ ಏನಪ್ಪಾ ಇದು ಅಂತ ಹೇಳಿದ್ರೆ ಇದು ಲೆಪ್ಟೋಸ್ಪೈರಾ ಎಂಬ ರೋಗಾಣು, ಅಂದ್ರೆ ಇದು ಒಂದು ಬ್ಯಾಕ್ಟೀರಿಯಾ, ಇದರಿಂದ ಉಂಟಾಗುವಂತಹ ಒಂದು ಕಾಯಿಲೆ. ಕೆಲವು ಅಧ್ಯಯನಗಳ ಪ್ರಕಾರ ಏನ್ ತೋರಿಸುತ್ತೆ ಅಂದ್ರೆ ಲೆಪ್ಟೋಸ್ಪೈರೋಸಿಸ್ ವಾರ್ಷಿಕ ಪ್ರಮಾಣ ಅಂದ್ರೆ ವರ್ಷದಲ್ಲಿ 3-5 ಲಕ್ಷ ಜನ ಇಂಥ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಇದು ಪ್ರಾಣಾಂತಿಕವಾಗಿ ಕೂಡ ತೊಂದರೆಯನ್ನು ಉಂಟು ಮಾಡಬಹುದು, 30% ಜನ ಇದರಿಂದ ಸಾವನ್ನಪ್ಪಬಹುದು ಕೂಡ. ಈ ಲೆಪ್ಟೋಸ್ಪೈರೋಸಿಸ್ ಏನಂತ ಹೇಳಿದ್ರೆ ಈ ಕಾಯಿಲೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತದ್ದು, ಇದನ್ನು ನಾವು ಝೂನಾಟಿಕ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಒಂದು ಸಾಂಕ್ರಾಮಿಕ ಕಾಯಿಲೆ, ಆದ್ರೆ ಪ್ರಾಣಿಗಳು ಈ ಕಾಯಿಲೆಯಿಂದ ನರಳೋದಿಲ್ಲ. ಇಂಥ ಪ್ರಾಣಿಗಳಲ್ಲಿ ಏನಾಗತ್ತೆ ಅಂದ್ರೆ ಅವನ್ನ ನಾವು ರೆಸರ್ವಾಯರ್ ಹೋಸ್ಟ್ ಅಂತ ಕರಿತೀವಿ. ಈ ಪ್ರಾಣಿಗಳು ಈ ಕಾಯಿಲೆಯಿಂದ ನರಳೋದಿಲ್ಲ, ಆದ್ರೆ ಮೂತ್ರದಲ್ಲಿ ಈ ರೋಗಾಣು ವಿಸರ್ಜನೆ ಆಗ್ತಾ ಇರುತ್ತೆ. ಈ ಕಾಯಿಲೆ ಮಳೆಗಾಲದಲ್ಲಿ ತುಂಬಾ ಸಾಮಾನ್ಯ, ಕಾಮನ್. ಯಾಕೆ ಅಂತ ಹೇಳಿದ್ರೆ ಪ್ರಾಣಿಗಳಿಂದ ಈ ರೋಗಾಣು ಮೂತ್ರದಲ್ಲಿ ವಿಸರ್ಜಿತವಾಗ್ತಾ ಇರುತ್ತಲ್ಲ, ಅಂಥದ್ದು ಮಳೆ ನೀರನ್ನ ಕಲುಷಿತ ಮಾಡುತ್ತೆ. ಈ ಮಳೆ ನೀರಿನಿಂದ ಮನುಷ್ಯನ ದೇಹವನ್ನ ಈ ರೋಗಾಣು ಸೇರುತ್ತೆ. ಯಾವಾಗ ಅಂತ ಹೇಳಿದ್ರೆ ಇಂಥ ಕಲುಷಿತ ನೀರಿನಲ್ಲಿ ಆಟವಾಡಿದಾಗ, ನಡೆದಾಡದಾಗ, ಈಜಾಡಿದಾಗ, ಮುಖ್ಯವಾಗಿ ಚರ್ಮದಲ್ಲಿ ಏನಾದ್ರೂ ಗಾಯಗಳಿದ್ರೆ ಅಂತ ಗಾಯಗಳ ಮೂಲಕ ಈ ರೋಗಾಣು ಮನುಷ್ಯನ ದೇಹವನ್ನ ಸೇರ್ಬಿಡುತ್ತೆ. ಈಸಿ ಎಂಟ್ರಿ, ಚರ್ಮದಲ್ಲಿ ಏನಾದ್ರು ಗಾಯಗಳಿದ್ರೆ ಅಥವಾ ಕಣ್ಣುಗಳ ಮೂಲಕ, ಮೂಗಿನ ಮೂಲಕ ಕೂಡ ನಮ್ಮ ದೇಹವನ್ನ ಈ ರೋಗಾಣು ಸೇರ್ಬಹುದು. ಹಾಗಾಗಿ ಈ ಸೋಂಕು ಎಂಥವರಲ್ಲಿ ತುಂಬಾ ಸಾಮಾನ್ಯ ಅಂದ್ರೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರಲ್ಲ ಅಂತವರಲ್ಲಿ, ಪಶು ವೈದ್ಯರಲ್ಲಿ, ಡೈರಿಗಳಲ್ಲಿ ಕೆಲಸ

ಮಾಡ್ತಾರಲ್ಲ ಅಂಥವರಲ್ಲಿ, ಚರಂಡಿಗಳಲ್ಲಿ ಕೆಲಸ ಮಾಡೋರಲ್ಲಿ ಹೆಚ್ಚು. ಇನ್ನೇನಪ್ಪ ಅಂತ ಹೇಳಿದ್ರೆ ಪ್ರವಾಹಗಳುಂಟಾದಾಗ ಏನಾಗತ್ತೆ ಅಂದ್ರೆ, ಪ್ರವಾಹ ಬಂದಾಗ ಫುಲ್ ನೀರೆಲ್ಲ ಗಲೀಜಾಗಿರುತ್ತೆ.

0: ಅಂತ ಹೇಳಿದ್ರೆ ಕಲುಷಿತ ನೀರಿನಲ್ಲಿ ಮಕ್ಕಳು ಸಾಮಾನ್ಯವಾಗಿ ಮಳೆ ನೀರಿನಲ್ಲಿ ಆಟ ಆಡ್ತಾರೆ, ಅವ್ರಿಗೆ ಆಟ ಆಡ್ಬಾರ್ದು ಅಂತ ಹೇಳ್ಕೊಡ್ಬೇಕು. ಆಮೇಲೆ ಅಂತ ನೀರಿನಲ್ಲಿ ಈಜಾಡ್ಬಾರ್ದು. ನಮ್ಗೆ ಆ ಕಲುಷಿತ ನೀರಿನಲ್ಲಿ ಈಗ ಪ್ರವಾಹ ಎಲ್ಲ ಬಂತು, ರಸ್ತೆನಲ್ಲಿ ನೀರು ನಿಂತಿದೆ, ಅಂತವ್ರಲ್ಲಿ ನಾವು ನಡೆದೆ ಏನು ಮಾಡಕ್ಕಾಗಲ್ಲ. ಅಂತ ಟೈಮಲ್ಲಿ ನಾವು ನಮ್ಮ ಚರ್ಮನ ರಕ್ಷಣೆ ಮಾಡ್ಕೊಳ್ಬೇಕು. ಹೇಗಂದ್ರೆ ಅದಕ್ಕೆ ಇರ್ತಕ್ಕಂತಹ ಬೂಟ್ಸು ಅನ್ನ ಧರಿಸ್ಬೇಕು. ಆಮೇಲೆ ಅಕಸ್ಮಾತ್ ಅಂತ ಕಲುಷಿತ ನೀರಿನ ಸಂಪರ್ಕವಾದ್ರೆ ಆದಷ್ಟು ಬೇಗ ಅದನ್ನ ಸ್ವಚ್ಛ ಮಾಡ್ಕೊಳ್ಬೇಕು. ಅಕಸ್ಮಾತ್ ಗಾಯಗಳಿದ್ರೆ ಅದನ್ನ ಕವರ್ ಮಾಡ್ಕೊಳ್ಬೇಕು. ಆಮೇಲೆ ಈಗ ಗದ್ದೆಗಳಲ್ಲಿ ಹೊಲ ತೋಟಗಳಲ್ಲಿ ಕೆಲಸ ಮಾಡೋರಿಗೆ ಆ ಕೆಲಸ ಮಾಡದೆ ವಿಧಿ ಇಲ್ಲ. ಅಂತವರು ಗಂಬೂಟ್ಸ್ ಯೂಸ್ ಮಾಡಬಹುದು ಅಥವಾ ಕೈಗಳಿಗೆ ಗ್ಲವ್ಸ್ ಯೂಸ್ ಮಾಡಬಹುದು. ಈ ತರ ನಮ್ಮನ್ನ ನಾವು ರಕ್ಷಣೆ ಪಡೆದುಕೊಳ್ಬೇಕು. ಈ ಕಾಯಿಲೆಗಳನ್ನ ಬೇಗ ಗುರುತಿಸಿದ್ರೆ ಚಿಕಿತ್ಸೆ ಲಭ್ಯವಿದೆ, ಇದನ್ನ ಸುಲಭವಾಗಿ ಗುಣಪಡಿಸಬಹುದು. ಆದರೆ ರಕ್ಷಣೆ ಕೂಡ ಅಷ್ಟೇ ಸುಲಭ. ಇದರ ಬಗ್ಗೆ ಮಾಹಿತಿ ನಿಮ್ಗೆ ಇದು ತಿಳಿದಿದ್ರೆ ಒಳ್ಳೆಯದು.
1: ಇದುವರೆಗೂ ಲೆಫ್ಟೋಸ್ಪೈರೋಸಿಸ್ ಈ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ನಾಗರತ್ನ. ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.
2: ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರದಿಕ್ಕು
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು ಇದೇನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸುದ್ದಿ ಮಿಂಚು 2026 ಸಾಲಿಗೆ ಆತ್ಮ ಯೋಜನೆಯಡಿ ಖಾಲಿ ಇರುವಂತಹ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಹಾಗೂ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ನೇರ ಗುತ್ತಿಗೆ ಆಧಾರದ ಮೇಲೆ 1 ವರ್ಷದ ಅವಧಿಗೆ ಸಿಬ್ಬಂದಿ ಸೇವೆ ಪಡೆಯಲು ಆಸಕ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ವಯೋಮಿತಿ 45 ವರ್ಷ ಮೀರಿರಬಾರದು. ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ 10 ಖಾಲಿ ಹುದ್ದೆಗಳಿದ್ದು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಕಸಬಾ ರೈತ ಸಂಪರ್ಕ ಕೇಂದ್ರಗಳಿಗೆ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಕೇಂದ್ರದಲ್ಲಿ ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಹತೆ, ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಪದವಿಯನ್ನು ಹೊಂದಿರಬೇಕು ಹಾಗೂ 1 ವರ್ಷದ ಅನುಭವವಿರಬೇಕು. ಹೊಸನಗರ ತಾಲೂಕಿನಲ್ಲಿ ಖಾಲಿಯಿರುವ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ 5 ವರ್ಷ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ ಅನುಭವವಿರಬೇಕು. ಆಸಕ್ತರು ನಿಗದಿತ ನಮೂನೆಯ ಅರ್ಜಿಯನ್ನು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಹಳೆ ತೀರ್ಥಹಳ್ಳಿ ರಸ್ತೆ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ July 24 ಒಳಗಾಗಿ ಸಲ್ಲಿಸಬೇಕೆಂದು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯು 2025-26 ಸಾಲಿನ ತಾಲೂಕು ಪಂಚಾಯತ್ ಅನುದಾನದಡಿ ವೈಜ್ಞಾನಿಕ ತಾಂತ್ರಿಕತೆ ಪರಿಚಯ ಕಾರ್ಯಕ್ರಮದಡಿ ರಬ್ಬರ್ ನೆಲಹಾಸು ಮತ್ತು ಸೈಲೇಜ್ ಬ್ಯಾಗ್ ವಿತರಿಸಲು ಆಸಕ್ತರಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಹೈನುಗಾರಿಕೆಯಲ್ಲಿ ಅನುಭವವುಳ್ಳ ಕನಿಷ್ಠ 2 ರಾಷ್ಟಗಳನ್ನು ಹೊಂದಿರುವವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಸ್ಥಳೀಯ ಪಶುವೈದ್ಯರಿಂದ ದೃಢೀಕರಣ ಪತ್ರವನ್ನು ಪಡೆದಿರಬೇಕು. ಸರ್ಕಾರದ ನಿಯಮಾನುಸಾರ ಮಹಿಳೆಯರಿಗೆ, ಅಂಗವಿಕಲರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲಾಗುವುದು. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ, ಶಿವಮೊಗ್ಗ ಗ್ರಾಮಾಂತರ ಮತ್ತು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಟ್ಟು 37 ಫಲಾನುಭವಿಗಳಿಗೆ ಸೌಲಭ್ಯವನ್ನು ಲಭಿಸಲಿದೆ.

0: राष्ट्रीय क्रिकेट प्रतिस्पर्धायां ह्यः रात्रौ त्रिस्पर्धानां श्रृंखलायाः प्रथमे द्वन्द्वे बर्मिंघम नगरस्य एस्बेस्टन क्रीडांगणे भारतेन इंग्लैंड दलं 6-2 पराजितम्। अक्षर पटेलः स्वस्य उत्तम प्रदर्शनाय स्पर्धायाः श्रेष्ठ क्रीडकः इति सम्मानम् अलभत। इति वार्ताः।
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯಾಗಿದೆ ಸರಿಯಾಗಿ 7:30.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ!
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟೀಯ ಲೋಕ ಅದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕ ಅದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.

ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. ನಂತರ ಸರಿಯಾಗಿ 7:05ಕ್ಕೆ ಪ್ರದೇಶ ಸಮಾಚಾರ ಕೇಳುವರೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
3: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ನೀರನ್ನು ಉಳಿಸಿ ಸಂರಕ್ಷಿಸೋಣ. ಅರಿವ

0: ಆಸರೆ ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕೇಂದ್ರ ಸರ್ಕಾರ ನಿಯೋಜಿತ ತಂಡದ ಭೇಟಿಯು ಉದ್ಭವಿಸುತ್ತಿರುವ ಬರ ಪರಿಸ್ಥಿತಿಯ ತೀವ್ರತೆಯನ್ನು ಪ್ರತ್ಯಕ್ಷವಾಗಿ ಮೌಲ್ಯಮಾಪನ ಮಾಡಲು ಸಹಕಾರಿಯಾಗುತ್ತದೆ. ಭಾರತ ಸರ್ಕಾರದಿಂದ ಆರಂಭಿಕ ಮೌಲ್ಯಮಾಪನ ಮತ್ತು ಸಮಯೋಚಿತ ಬೆಂಬಲವು ವಿಕೋಪಕ್ಕೆ ತಿರುಗುತ್ತಿರುವ ಬರ ಪರಿಸ್ಥಿತಿಯ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ರಾಜ್ಯ ಸರ್ಕಾರವು ಕೈಗೊಳ್ಳುತ್ತಿರುವ ಪ್ರಯತ್ನಗಳಿಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ ಎಂದರು. ರಾಜ್ಯ ಸರ್ಕಾರವು ಉದ್ಭವಿಸುತ್ತಿರುವ ಪರಿಸ್ಥಿತಿಯನ್ನು ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಂಭಾವ್ಯ ಕ್ರಮಗಳನ್ನು ಪೂರ್ವಭಾವಿಯಾಗಿ ಕೈಗೊಂಡಿದೆ. ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿ ಬೆಳೆ ಸಲಹೆಗಳು ಮತ್ತು ಜಿಲ್ಲಾವಾರು ತುರ್ತು ಯೋಜನೆಗಳನ್ನು ಹೊರಡಿಸಲಾಗಿದೆ. ಸೂಕ್ತ ಬರ ಪರಿಹಾರ ಕ್ರಮಗಳನ್ನು ಅನುಷ್ಠಾನಗೊಳಿಸಲು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗಿದೆ. ಇದಲ್ಲದೆ ನೀರಿನ ಲಭ್ಯತೆಯ ಕೊರತೆಯನ್ನು ಗಮನದಲ್ಲಿಟ್ಟುಕೊಂಡು ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಸಂರಕ್ಷಿಸಲು ರಾಜ್ಯ ಸರ್ಕಾರವು ಅತ್ಯುನ್ನತ ಆದ್ಯತೆ ನೀಡುವ ನೀತಿ ನಿರ್ಧಾರವನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ರೈಲ್ವೆ ವಲಯದಲ್ಲಿ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಆಡಳಿತಾತ್ಮಕ ಸುಧಾರಣೆ ಮತ್ತು ಉನ್ನತ ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮೀನು ಸ್ವಾಧೀನ ಪ್ರಕ್ರಿಯೆ ನಿರ್ವಹಣೆ ಸರಳಗೊಳಿಸಲು ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು. ರಸಗೊಬ್ಬರ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳ ಹಾರು ಬೂದಿ ಸಾಗಣೆಗೆ ಕಂಟೈನರ್ ಬಳಸಲು ಸೂಚಿಸಲಾಗಿದ್ದು, ಇದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಿದಂತಾಗುವುದು. ಕಂಟೈನರ್ ಮೂಲಕ ಸಾಗಣೆಗೆ ಏಕೀಕೃತ ಪರವಾನಿಗೆ ವ್ಯವಸ್ಥೆ ನೀತಿ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕೈಗಾರಿಕೆಗಳ ಅಗತ್ಯಕ್ಕೆ ತಕ್ಕಂತೆ ಸರಕು ಸಾಗಣೆ ಬೋಗಿಗಳ ವಿಶೇಷ ಮತ್ತು ನಿರ್ದಿಷ್ಟ ವಿನ್ಯಾಸಕ್ಕೆ ಅನುಮತಿ ನೀಡಲಾಗಿದೆ. ಇದರ ಅನುಸಾರ ಉತ್ಪಾದಕರು ಅಥವಾ ವಿನ್ಯಾಸಕರು ಬೋಗಿ ವಿನ್ಯಾಸದ ಪ್ರಸ್ತಾಪ ಸಲ್ಲಿಸಬಹುದು. ರೈಲ್ವೆ ವಿನ್ಯಾಸ ಸಂಶೋಧನೆ ಮತ್ತು ಗುಣಮಟ್ಟ ಸಂಸ್ಥೆ ಈ ಪ್ರಸ್ತಾವ ಪರಿಶೀಲಿಸಿ ಅನುಮತಿ ನಿರ್ಧಾರ ಕೈಗೊಳ್ಳಲಿದೆ. ಮುಂದಿನ ಎರಡು ವರ್ಷಗಳಲ್ಲಿ ರೈಲ್ವೆ ವಲಯದ ಎಲ್ಲ ಯೋಜನೆಗಳಲ್ಲಿ ಕೌಶಲ ಪ್ರಮಾಣ ಪತ್ರ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಹಾಸನ ಜಿಲ್ಲೆ ಶೇಕಡ 98.33% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 15,42,802 ಮತದಾರರ ಪೈಕಿ 15,17,024 ಜನರಿಗೆ ಈಗಾಗಲೇ ಗಣತಿ ನಮೂನೆ ವಿತರಿಸಲಾಗಿದೆ. ಕೇವಲ 25,778 ಮತದಾರರಿಗೆ ಮಾತ್ರ ನಮೂನೆಗಳ ವಿತರಣೆ ಬಾಕಿ ಇದೆ. ಇಲ್ಲಿಯವರೆಗೆ ಸಂಗ್ರಹಿಸಲಾದ ನಮೂನೆಗಳ ಪೈಕಿ 7,83,773 ಮತದಾರರ ವಿವರಗಳನ್ನು ಬಿಎಲ್ಒ ಆಪ್ನಲ್ಲಿ ದಾಖಲಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 98%ಗಿಂತ ಹೆಚ್ಚಿನದಾಗಿ ಎನ್ಯುಮರೇಷನ್ ಫಾರಂ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈವನ್ ಡಿಜಿಟೈಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಎನ್ಯುಮರೇಷನ್ ಫಾರಂ ಅನ್ನು ಕೊಟ್ಟಿದ್ದನ್ನ ಕಲೆಕ್ಟ್ ಮಾಡಿ ಅದನ್ನು ನಮ್ಮ ಬಿಎಲ್ಒಸ್ ಅಪ್ಲೋಡ್ ಮಾಡ್ತಾರೆ ಅವರ ಮೊಬೈಲ್ ಆಪ್ ಅಲ್ಲಿ. ಅದು ಇದುವರೆಗೂ ಸುಮಾರು 48% ಆಗಿದೆ. ಹಾಗಾಗಿ ನಮ್ಮ ಎಸ್ಐಆರ್ ಪ್ರಕ್ರಿಯೆ ಈಗ ತುಂಬಾ ತ್ವರಿತವಾಗಿ ಮತ್ತೆ ಆರೋಗ್ಯಕರವಾಗಿ ನಡೀತಾ ಇದೆ. ಈ ಗಣತಿ ನಮೂನೆ ಕೆಳಗಡೆಗೆ ಬಿಎಲ್ಒ ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಈ ನಂಬರ್ಗೆ ನಮ್ಮ ವೋಟರ್ಸ್ ಯಾವುದೇ ಮಾಹಿತಿ ಬೇಕಂದ್ರೆ ಫೋನ್ ಮಾಡಬಹುದು.

0: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು ಈವರೆಗೆ ಶೇಕಡಾ 99.99% ಮತದಾರರಿಗೆ ಅರ್ಜಿಗಳನ್ನು ಮನೆ ಮನೆಗೆ ವಿತರಿಸಲಾಗಿದೆ ಹಾಗೂ ಶೇಕಡಾ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಜಿಲ್ಲೆಯ ಒಟ್ಟು 12,95,265 ಮತದಾರರ ಪೈಕಿ ಈಗಾಗಲೇ 12,94,948 ಅರ್ಜಿಗಳನ್ನು ವಿತರಿಸುವ ಮೂಲಕ ಶೂನ್ಯ ದೋಷದ ಗುರಿಯತ್ತ ಸಾಗುತ್ತಿದ್ದೇವೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಯುವ ಕೌಶಲ ದಿನ. ಉದ್ಯೋಗ, ಯೋಗ್ಯ ಕೆಲಸ ಮತ್ತು ಉದ್ಯಮಶೀಲತೆಗಾಗಿ ಯುವ ಜನರನ್ನು ತಾಂತ್ರಿಕ, ವೃತ್ತಿಪರ ಮತ್ತು ಡಿಜಿಟಲ್ ಕೌಶಲಗಳೊಂದಿಗೆ ಸಜ್ಜುಗೊಳಿಸುವ ನಿರ್ಣಾಯಕ ಅಗತ್ಯವನ್ನು ಎತ್ತಿ ತೋರಿಸಲು ಜಾಗತಿಕವಾಗಿ ವಿಶ್ವ ಯುವ ಕೌಶಲ ದಿನವನ್ನು ಆಚರಿಸಲಾಗುತ್ತದೆ. 2014ರಲ್ಲಿ ವಿಶ್ವಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಈ ವಾರ್ಷಿಕ ಆಚರಣೆಯು ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಆರ್ಥಿಕತೆಗಳಿಗೆ ಯುವಕರನ್ನು ಸಿದ್ದಪಡಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ವಿಶ್ವ ಯುವ ಕೌಶಲ ದಿನದ ಅಂಗವಾಗಿ ಧಾರವಾಡದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ವತಿಯಿಂದ ಇಂದು ಧಾರವಾಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಯುವ ಕೌಶಲ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 10:00 ಧಾರವಾಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭುವನೇಶ್ ದೇವಿದಾಸ್ ಪಾಟೀಲ್ ಸಮಾವೇಶಕ್ಕೆ ಚಾಲನೆ ನೀಡುವರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಂಯೋಜಕರಾದ ಸಂಪತ್ ಕುಮಾರ್ ಹೊಂಗಲ್ಮಠ್.
4: ಕಳೆದ 3 ವರ್ಷಗಳಲ್ಲಿ ನಮ್ಮ ಜೀವನಾಧಾರ ಕೇಂದ್ರದಿಂದ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದಿರತಕ್ಕಂತಹ 154 ಜನರಲ್ಲಿ 85% ಜನ ತಮ್ಮ ಸ್ವಾವಲಂಬಿ ಜೀವನವನ್ನ ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯಲ್ಲಿ 152 ಜನ ತರಬೇತಿಯನ್ನು ಪಡೆದಿದ್ದು 112 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು ಶೇಕಡಾ 74% ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಗಂಡು ಮಕ್ಕಳಿಗಾಗಿ ಮೊಬೈಲ್ ರಿಪೇರಿ ತರಬೇತಿ ನೀಡಿದ್ದು ಒಟ್ಟು 32 ಜನ ತರಬೇತಿ ಪಡೆದಿದ್ದು ಅದರಲ್ಲಿ 24 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು ಸ್ವಂತ ಅಂಗಡಿಗಳನ್ನು ಕೂಡ ತೆರೆದಿದ್ದಾರೆ. ಅದೇ ರೀತಿಯಾಗಿ ರೈತರಿಗಾಗಿ ಹೈನುಗಾರಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಮತ್ತು ಹೂವಿನ ಕೃಷಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಒಟ್ಟಾರೆಯಾಗಿ ರೈತರಿಗಾಗಿ ಹಮ್ಮಿಕೊಂಡಿರತಕ್ಕಂಥ ತರಬೇತಿಗಳಲ್ಲಿ 987 ಜನ ತರಬೇತಿಯನ್ನು ಪಡೆದಿದ್ದು ಅದರಲ್ಲಿ 840 ಜನ ತಮ್ಮ ಬದುಕನ್ನು ಕಟ್ಟಿಕೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ.
0: ದೇಶದ ಆಹಾರ ಧಾನ್ಯ ಸಂಗ್ರಹಗಾರ ವ್ಯವಸ್ಥೆ ಬಲಪಡಿಸಲು ಪ್ರಸ್ತಾವಿತ ಉಗ್ರಾಣ ನೀತಿ ಮತ್ತು ಖಾಸಗಿ ಉದ್ಯಮಶೀಲತೆ ಗ್ಯಾರಂಟಿ ಯೋಜನೆ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ಪರಾಮರ್ಶೆ ನಡೆಸಿದರು. ಆಹಾರ ಧಾನ್ಯ ನಿರ್ವಹಣೆ ವಲಯದಲ್ಲಿನ ಪ್ರಸಕ್ತ ಸವಾಲುಗಳು, ಪ್ರಾದೇಶಿಕ ಉಗ್ರಾಣ ಅಸಮತೋಲನ, ಹೆಚ್ಚುವರಿ ದಾಸ್ತಾನು ನಿರ್ವಹಣೆ, ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಳ, ಪ್ರಸಕ್ತ ಧಾನ್ಯ ಖರೀದಿ ಪ್ರಮಾಣಕ್ಕೆ ಅನುಗುಣವಾಗಿ ಉಗ್ರಾಣ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಹಿರಿಯ ಅಧಿಕಾರಿಗಳು ಹಾಗೂ ಭಾಗಿದಾರರೊಂದಿಗೆ ಸಚಿವರು ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 2007ರ ಉಗ್ರಾಣ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯ ಪ್ರಸ್ತಾವಿತ ತಿದ್ದುಪಡಿ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಪರಿಕಲ್ಪನೆ ಅನುಸಾರ ದೇಶದ ಆಹಾರ ಭದ್ರತೆಗೆ ಅನುಗುಣವಾಗಿ ವೈಜ್ಞಾನಿಕ ಮತ್ತು ಭವಿಷ್ಯಕ್ಕೆ ಸಜ್ಜುಗೊಂಡ ಸಂಗ್ರಹಣಾ ವ್ಯವಸ್ಥೆ ರೂಪಿಸಲು ಹಾಗೂ ಮತ್ತಷ್ಟು ದಕ್ಷತೆಯಿಂದ ನಿರ್ಮಿಸಲು ನೂತನ ಸುಧಾರಣೆಗಳು ನೆರವಾಗಲಿವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ 2 ಮತ್ತು 3ನೇ ಸ್ಥರದ ನಗರ ಮತ್ತು ಪಟ್ಟಣಗಳು ಸಹ ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಆಶಾದಾಯಕ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿವರ ನೀಡಿರುವ ಅವರು, ಛಾವಣಿ ಮೇಲಿನ

0: ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ವಸತಿ ಕಟ್ಟಡಗಳು ಸೌರಶಕ್ತಿ ಉತ್ಪಾದನೆಯಲ್ಲಿ ತೊಡಗಿರುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಶುಲ್ಕ ಉಳಿತಾಯವಾಗಿ ಜೊತೆಗೆ ಪರಿಸರ ರಕ್ಷಣೆಗೆ ಕೊಡುಗೆ ನೀಡಿದಂತಾಗಿದೆ. ಅಲ್ಲದೆ ಸ್ವಚ್ಛ ಮತ್ತು ಇಂಧನ ಭದ್ರತೆಯನ್ನು ಖಾತ್ರಿಪಡಿಸಿದಂತಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಪರಿಕಲ್ಪನೆಯಡಿಯಲ್ಲಿ ಈ ಸ್ವಚ್ಛ ಇಂಧನ ಅಭಿಯಾನ ಜನಾಂದೋಲನವಾಗಿ ವಿಸ್ತಾರಗೊಂಡಿದ್ದು ಸುಸ್ಥಿರ ಅಭಿವೃದ್ದಿಗೆ ನೆರವಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ್ಯ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
4: ಕೇಳುಗರೇ ನಮಸ್ಕಾರ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಉದಾಹರಣೆಗಳ ಮೂಲಕ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ.
5: ನಮಸ್ಕಾರ.
4: ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ ಹಾಗೂ ಯಾವುದೇ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ರೀಪ್ಲೇಸ್ ಮಾಡಲ್ಲ ಅಂತ ಹೇಳಿದ್ರಿ. ಭವಿಷ್ಯದಲ್ಲಿ ಆರೋಗ್ಯ, ಬ್ಯಾಂಕಿಂಗ್, ರಕ್ಷಣಾ ವ್ಯವಸ್ಥೆ ಹಾಗೂ ಸಂವಹನ ಈ ಎಲ್ಲದರ ಮೇಲೂ ಕ್ವಾಂಟಮ್ ತಂತ್ರಜ್ಞಾನ ಪ್ರಭಾವ ಬೀರಲಿದೆ ಅಂತ ಹೇಳ್ತಾ ಇದ್ದೀರಾ.
5: ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ನೋ ಕ್ಲೋನಿಂಗ್ ಅಂತ ಒಂದು ತತ್ವ ಇದೆ. ಇದರ ಪ್ರಕಾರ ಒಂದು ಕ್ವಾಂಟಮ್ ಸ್ಥಿತಿಯನ್ನ, ಯಾವುದೇ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಕ್ವಾಂಟಮ್ ಸ್ಥಿತಿಯನ್ನ ನಿಖರವಾಗಿ ನಾವು ನಕಲು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಕ್ವಾಂಟಮ್ ಮಾಹಿತಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕಳಿಸ್ತಾ ಇರುವಾಗ ಮಧ್ಯದಲ್ಲಿ ಯಾರಾದರೂ ಇದನ್ನ ಕದ್ದು ನೋಡೋದಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅದನ್ನ ಅಳತೆ ಮಾಡಲು ಪ್ರಯತ್ನಿಸಿದ್ರೆ ಅದರ ಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಅಂದ್ರೆ ಒಂದು ಸರಳ ಉದಾಹರಣೆ ತಗೊಂಡ್ರೆ, ಯಾವ್ದಾದ್ರೂ ಒಂದು ರಹಸ್ಯವಾದಂತಹ ಒಂದು ಸಂದೇಶವನ್ನ ನಾವು ಒಂದು ಪತ್ರದಲ್ಲಿ ಬರೆದು ಅದನ್ನ ಸೀಲ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಮಧ್ಯದಲ್ಲಿ ಯಾರಾದರೂ ಅದನ್ನ ತೆರೆಯಲು ಪ್ರಯತ್ನಿಸಿದ್ರೆ ಆ ಸೀಲ್ ಓಪನ್ ಆಗಿರುವಂತಹದ್ದು ಮತ್ತು ಆ ಲಕೋಟೆ ಮೇಲೆ ಸ್ಪಷ್ಟವಾಗಿ ಅದರ ಗುರುತು ಕಾಣುತ್ತೆ. ಇದೇ ರೀತಿ ಕ್ವಾಂಟಮ್ ಕಮ್ಯುನಿಕೇಶನ್ ಅಲ್ಲಿ ಕೂಡ ಮಧ್ಯದಲ್ಲಿ ಯಾರಾದರೂ ಈ ಸಂದೇಶವನ್ನ ಓದೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದರ ಗುರುತು
4: ಶೀಘ್ರವಾಗಿ
5: ತಿಳಿಯುತ್ತೆ ಮತ್ತು ಈ ಸಂವಹನವನ್ನ ನಾವು ಮುಂದುವರಿಸಬಾರದು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಅದನ್ನ ತಡೆಗಟ್ಟಬಹುದಾಗಿದೆ.
4: ನೀವು ಹೇಳಿದ್ರೆ ಈಗ ನಾವು ಸಂವಹನ ನಡೆಸುವಾಗ ಮಧ್ಯದಲ್ಲಿ ಯಾರಾದ್ರೂ ಇಂಟರಪ್ಟ್ ಆದ್ರೆ ಅದು ನಮ್ಗೆ ಶೀಘ್ರವಾಗಿ ಗೊತ್ತಾಗುತ್ತೆ, ನಾವು ಅಲ್ಲಿ ಸ್ಟಾಪ್ ಮಾಡಬಹುದು ಅಥವಾ ಕಂಟಿನ್ಯೂ ಮಾಡಬಹುದು, ಅದು ನಮ್ಮ ನಿರ್ಧಾರದ ಮೇಲೆ ಬಿಟ್ಟಿರತ್ತೆ ಅಂತ. ಈ ಹ್ಯಾಕಿಂಗ್ ಮಾಡ್ತಾರಲ್ಲ,
5: ಹ್ಯಾಕಿಂಗ್ ಮಾಡುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಸಂದೇಶಗಳು ರವಾನೆ ಆಗ್ತಾ ಇರುವಾಗ ನಾವು ಮ್ಯಾನ್ ಇನ್ ದ ಮಿಡಲ್ ಅಂತ ಹೇಳ್ತೀವಿ. ಅಂದ್ರೆ ಈ ಹ್ಯಾಕರ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಈ ಸಂದೇಶವನ್ನ ಕ್ಯಾಪ್ಚರ್ ಮಾಡಿ ಆ ಸಂದೇಶ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಈ ಸಂದೇಶವನ್ನ ಮಾರ್ಪಾಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದನ್ನ ಈ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಶನ್ ತಂತ್ರಜ್ಞಾನವನ್ನು ಬಳಸಿ ನಾವು ತಡೆಯಬಹುದಾಗಿದೆ.
4: ಹಾಗಾಗಿ ಅತ್ಯಂತ
5: ಸುರಕ್ಷಿತವಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆಯನ್ನ ಮಾಡಬಹುದಾಗಿದೆ.
4: ಇದರಿಂದ ಗೊತ್ತಾಗುತ್ತೆ ಕ್ವಾಂಟಮ್ ತಂತ್ರಜ್ಞಾನ ತುಂಬಾ ಭರವಸೆ ಮೂಡಿಸ್ತಾ ಇರುವಂತಹ ಕ್ಷೇತ್ರ ಅಂತ. ಶ್ರೀ ಸಾಮಾನ್ಯರೆಲ್ಲರೂ ಈ ತಂತ್ರಜ್ಞಾನವನ್ನ ಬಳಕೆ ಮಾಡೋದಕ್ಕೆ

0: ಮಾಡೋದಕ್ಕೆ, ಹಾಗೆ ಈ ತಂತ್ರಜ್ಞಾನವನ್ನ ಶೀಘ್ರವಾಗಿ ಮುಂದೆ ತಗೊಂಡು ಹೋಗೋದಕ್ಕೆ ಏನಾದ್ರೂ ಸವಾಲುಗಳಿದೆಯಾ? ಯಾವ ರೀತಿ ಸವಾಲುಗಳನ್ನ ಎದುರಿಸಬೇಕಾಗತ್ತೆ?
1: ನಿಜ, ಇದು ಒಂದು ಪ್ರಮುಖವಾದಂತಹ ಪ್ರಶ್ನೆ. ಕ್ವಾಂಟಮ್ ತಂತ್ರಜ್ಞಾನ ಅತ್ಯಂತ ಶಕ್ತಿಶಾಲಿ ಸಾಧ್ಯತೆಗಳನ್ನು ಹೊಂದಿದ್ರೂ ಕೂಡ ಇದರ ಅಭಿವೃದ್ಧಿಗೆ ಇಂದು ಅನೇಕ ಸವಾಲುಗಳಿವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಸರಳ ಉದಾಹರಣೆಯನ್ನ ನಾವು ತೆಗೆದುಕೊಳ್ಬಹುದು. ಒಂದು ಮೇಣದ ಬತ್ತಿ ಅಥವಾ ಒಂದು ದೀಪವನ್ನ ನಾವು ಗಾಳಿಯೇ ಇಲ್ಲದೆ ಇರುವಂತಹ ಒಂದು ರೂಮ್ ನಲ್ಲಿ ಇಟ್ಟರೆ ಅದರ ಜ್ವಾಲೆ ಪ್ರಖರವಾಗಿ ಉರಿತಾನೆ ಇರುತ್ತೆ. ಅದೇ ತುಂಬಾ ಗಾಳಿ ಇರುವಂತಹ ಒಂದು ಪ್ರದೇಶದಲ್ಲಿ ನಾವು ಈ ಮೇಣದ ಬತ್ತಿ ಅಥವಾ ಒಂದು ದೀಪನ ಇಟ್ಟರೆ ಆ ಜ್ವಾಲೆ ಉರಿತಾರೋ ಹಾಗೆ ನಾವು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮ್ಗೆಲ್ಲರಿಗೂ ಗೊತ್ತು. ಇದೇ ರೀತಿ ನಾನು ಈಗಾಗಲೇ ಹೇಳದಂತೆ ಕ್ಯೂಬಿಟ್ ನಾವು ಏನ್ ಬಳಸ್ತೀವಿ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ, ಈ ಕ್ಯೂಬಿಟ್ಗಳಲ್ಲಿ ನಾವು ಮಾಹಿತಿಯನ್ನ ಶೇಖರಣೆ ಮಾಡಿದಾಗ ಅದು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸವಾಲುಗಳಿವೆ. ಈ ವಾತಾವರಣದಲ್ಲಿ ಆಗುವಂತಹ ಏರುಪೇರುಗಳು, ತುಂಬಾ ಸಣ್ಣ ಏರುಪೇರುಗಳು ಅಥವಾ ತಾಪಮಾನದಲ್ಲಿ ಆಗುವಂತಹ ಸಣ್ಣ ಏರುಪೇರುಗಳು ಕೂಡ ಈ ಸ್ಥಿತಿಯನ್ನ ಬದಲಾಯಿಸಬಹುದಾಗಿದೆ. ಸೊ ಹಾಗಾಗಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡುವುದಕ್ಕೆ ಅತ್ಯಂತ ಕಡಿಮೆ ತಾಪಮಾನದ ಉಪಕರಣಗಳನ್ನು ನಾವು ಬಳಸಬೇಕು. ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ತಾಪಮಾನ ಎಷ್ಟು ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಂತ ಕಡಿಮೆ ತಾಪಮಾನದಲ್ಲಿ ಈ ರೀತಿಯಾದಂತಹ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ನಡೆಸ್ತಾ ಇದೆ. ಸೊ ಹಾಗಾಗಿ ಈ ಕ್ವಾಂಟಮ್ ಸ್ಥಿತಿಗಳು ಬಹಳ ಫ್ರೆಜೈಲ್ ಅಂತ ಹೇಳ್ತೀವಿ, ಅಂದ್ರೆ ಅವುಗಳನ್ನ ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದು ತುಂಬಾ ದೊಡ್ಡ ಸಂಕೀರ್ಣವಾದಂತಹ ವಿಷಯ. ಇದಕ್ಕೆ ನಾವು ಯಾವ ರೀತಿಯಾದಂತಹ ಸಂಶೋಧನೆ ನಡೆಸಬಹುದು, ಯಾವ ರೀತಿಯಾದಂತಹ ಉಪಕರಣಗಳನ್ನು ನಾವು ಬಳಸಿ ಈ ಸ್ಥಿತಿಯನ್ನ ಅದೇ ಈ ರೀತಿಯಾದಂತಹ ಬದಲಾವಣೆಗಳು ಇದ್ರೂ ಕೂಡ ಅವುಗಳು ತಮ್ಮ ಸ್ಥಿತಿಯನ್ನ ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ನಾವು ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಸವಾಲುಗಳು ಇವೆ. ಈಗಾಗಲೇ ನಾನು ಹೇಳ್ದಂಗೆ ಈ ಸ್ಥಿತಿಗಳು ಒಂದು ಚೂರು ಏರ್ಪೇರ್ ಆದ್ರೂ ನಾವು ಇದನ್ನ ಎರರ್ ಅಂತ ಹೇಳ್ತೀವಿ. ಈ ಎರರ್ಸ್ ಅನ್ನ ನಾವು ಹೇಗೆ ಕರೆಕ್ಟ್ ಮಾಡಬಹುದು, ಎರರ್ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಎರರ್ ಕರೆಕ್ಷನ್ ಕೂಡ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಸೊ ಈ ಎಲ್ಲ ಸವಾಲುಗಳಿಂದ ಹೇಗೆ ನಾವು ಶಕ್ತಿಶಾಲಿಯಾದಂತಹ ಮತ್ತು ಹೆಚ್ಚು ಕೆಪಾಸಿಟಿ ಇರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಇವತ್ತು ನಾವು ಎದುರಿಸ್ತಾ ಇರುವಂತಹ ಅನೇಕ ಚಾಲೆಂಜ್ಗಳಾಗಿದೆ.
0: ಈ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗಬೇಕು, ಶಕ್ತಿಶಾಲಿಯಾಗಿರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳು ನಿರ್ಮಾಣ ಆಗೋದಿಕ್ಕೆ ಎಲ್ಲಾ ಸ್ತರಗಳಲ್ಲೂ ಕೆಲಸ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ದೀರಾ.
1: ಖಂಡಿತ, ಇದರಲ್ಲಿ ಒಂದು ಆಶಾದಾಯಕ ವಿಷಯ ಏನು ಅಂತ ಹೇಳಿದ್ರೆ ಜಗತ್ತಿನಾದ್ಯಂತ ಈ ಎಲ್ಲ ನಿಟ್ಟಿನಲ್ಲೂ ಅತ್ಯಂತ ವೇಗವಾಗಿ ಸಂಶೋಧನೆ ನಡೀತಾ ಇದೆ ಮತ್ತು ಭಾರತ ಕೂಡ ಈ ಕ್ಷೇತ್ರದಲ್ಲಿ ಅನೇಕ ಮಹತ್ವದ ಹೆಜ್ಜೆಗಳನ್ನ ಇಡ್ತಾ ಇದೆ.
0: ಆಗ್ಲೇ ಹೇಳಿದ ಹಾಗೆ ಎಲ್ಲಾ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕ್ವಾಂಟಮ್ ತಂತ್ರಜ್ಞಾನವು ಯಾವ ಹಂತದಲ್ಲಿ ಇದೆ, ಈಗ ಹೇಗೆ ಮುಂದುವರಿತಾ ಇದೆ?
1: ಇಂದು ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ರಾಷ್ಟ್ರಗಳು ಭವಿಷ್ಯದ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿದೆ. ನಾನು ಈಗಾಗಲೇ ಹೇಳದಂತೆ ಆಂತರಿಕ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರಗಳಿಗೂ ಕೂಡ ಈ ತಂತ್ರಜ್ಞಾನವನ್ನು ನಾವು ಬಳಸಬಹುದಾಗಿರೋದ್ರಿಂದ ಎಲ್ಲ ದೇಶಗಳು ಕೂಡ ಈ ತಂತ್ರಜ್ಞಾನವನ್ನು ತಮ್ಮ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಗತ್ತಿನ ಪ್ರಮುಖ ರಾಷ್ಟ್ರಗಳಾದಂತಹ ಅಮೆರಿಕ, ಚೀನಾ ಮತ್ತು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು, ಕೆನಡಾ, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ಹೀಗೆ ಎಲ್ಲ ದೇಶಗಳು ಕೂಡ ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ವಾಂಟಮ್ ಕಮ್ಯುನಿಕೇಶನ್ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಇದರ ಜೊತೆಗೆ ಜಗತ್ತಿನ ದೊಡ್ಡ ತಂತ್ರಜ್ಞಾನ ಕಂಪನಿಗಳು, ಗ್ಲೋಬಲ್ ಜೈಂಟ್ಸ್ ಅಂತ ನಾವು ಏನ್ ಹೇಳ್ತೀವಿ, IBM, ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಈ ಎಲ್ಲ ಕಂಪನಿಗಳು ಕೂಡ ಸಾಕಷ್ಟು ಕೆಲಸಗಳನ್ನ ಈ ನಿಟ್ಟಿನಲ್ಲಿ ಮಾಡ್ತವೆ. ಮತ್ತೆ ಅದರ ಜೊತೆಗೆ ಸ್ಟಾರ್ಟ್ಅಪ್ಗಳು ಕೂಡ ತಮ್ಮದೇ ಆದಂತಹ ಕ್ವಾಂಟಮ್ ಪ್ರೊಸೆಸರ್ಗಳನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕ್ಲೌಡ್ ಆಧಾರಿತ ಕ್ವಾಂಟಮ್ ಸೇವೆಗಳನ್ನ ಜನಗಳಿಗೆ ದೊರಕಿಸಿಕೊಡುವುದರಲ್ಲಿ ಮತ್ತು ಹೊಸ ರೀತಿಯಾದಂತಹ ಕ್ವಾಂಟಮ್ ಅಲ್ಗಾರಿದಮ್ಗಳ ಅನ್ವೇಷಣೆ ಮಾಡುವುದರಲ್ಲಿ ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ವಿ.
0: ಜಗತ್ತಿನ ಯಾವ ಯಾವ ಪ್ರಮುಖ ದೇಶಗಳು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತ ತಿಳಿಸಿದ್ರೆ, ಈಗ ನಮ್ಮೆಲ್ಲರಿಗೂ ಒಂದು ಕುತೂಹಲ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶ ಈ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಇದೆ?
1: ಭಾರತ ಕೂಡ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅತ್ಯಂತ ವೇಗವಾಗಿ ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಂತ ಒಂದು ಯೋಜನೆಯನ್ನು ಘೋಷಿಸಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಕ್ವಾಂಟಮ್ ತಂತ್ರಜ್ಞಾನ ರಾಷ್ಟ್ರವನ್ನಾಗಿ ರೂಪಿಸುವುದು. ಈ ಯೋಜನೆಯ ಅಡಿಯಲ್ಲಿ ದೇಶದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ಸ್ಟಾರ್ಟ್ಅಪ್ಗಳು, ಅನೇಕ ಕೈಗಾರಿಕೆಗಳು ಇವೆಲ್ಲವೂ ಸೇರಿ ಈ ಯೋಜನೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸಿಡ್ಯಾಕ್ ಸಂಸ್ಥೆ ಕೂಡ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ಸಚಿವಾಲಯದ ಬೆಂಬಲದೊಂದಿಗೆ ನಮ್ಮ ಸ್ವದೇಶಿ ಕ್ವಾಂಟಮ್ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ನಿರ್ಮಾಣ ಮತ್ತು ಕೌಶಲ್ಯ ಅಭಿವೃದ್ಧಿ ಈ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟಾರೆ ಇದೆಲ್ಲ ಅನ್ನೋದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತ ತನ್ನದೇ ಆದಂತಹ ಸ್ವದೇಶಿ ತಂತ್ರಜ್ಞಾನಗಳನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು

0: ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇದ್ದೇವೆ.
1: ಭಾರತ ತನ್ನದೇ ಸ್ವದೇಶಿ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸುತ್ತಾ ಗಮನ ಹರಿಸ್ತಾ ಇದೆ ಅನ್ನೋದು ಭಾರತೀಯರಿಗೆ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಇದು ಪ್ರೇರಣೆ ನೀಡುತ್ತೆ ಅಂದ್ಕೊಳ್ತೀನಿ. ಈ ಕ್ವಾಂಟಮ್ ಕಂಪ್ಯೂಟರ್ನ ನೋಡಬಹುದಾ? ಕಂಪ್ಯೂಟರ್ಗಳನ್ನ ನೋಡಿದ್ದೀವಿ, ಲ್ಯಾಪ್ಟಾಪ್ ಬಳಸ್ತಾ ಇದ್ದೀವಿ, ಈ ಕ್ವಾಂಟಮ್ ಕಂಪ್ಯೂಟರ್ ಹೇಗಿರುತ್ತೆ?
0: ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ತಮ್ಮ ಕಾರ್ಯಗಳನ್ನ ನಿರ್ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಗೂಗಲ್ನಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ನೀವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಸರ್ಚ್ ಮಾಡಿದ್ರೆ ಒಂದು ದೊಡ್ಡ ಜುಮ್ಕಿ ಅಥವಾ ನಾವು ಶ್ಯಾಂಡಲಿಯರ್ ಅಂತ ಹೇಳ್ತೀವಿ, ಈ ರೀತಿಯಾದಂತಹ ಒಂದು ಚಿತ್ರ ಅದು ತೋರಿಸುತ್ತೆ. ಇದನ್ನ ನಾವು ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿರೋದ್ರಿಂದ ಇದನ್ನ ನಾವು ಫ್ರಿಡ್ಜ್ ಅಂತ ಹೇಳ್ತೀವಿ, ಅಂದ್ರೆ ಡೈಲ್ಯೂಷನ್ ರೆಫ್ರಿಜರೇಟರ್ ಅಂತ ಹೇಳ್ತೀವಿ. ಈ ಕಡಿಮೆ ತಾಪಮಾನವನ್ನ ಅಚೀವ್ ಮಾಡುವುದಕ್ಕೆ ಈ ಫ್ರಿಡ್ಜ್ಗಳು ಅತ್ಯಂತ ಸಹಕಾರಿಯಾಗಿರುತ್ತವೆ. ಸಾಮಾನ್ಯ ಕಂಪ್ಯೂಟರ್ಗಳು ಕೂಡ ನಾವು ಈಗ ಒಂದು 40 ಅಥವಾ 50 ವರ್ಷಗಳ ಹಿಂದೆ ನಾವು ಗಮನಿಸಿದ್ರೆ ಇದೇ ಕಂಪ್ಯೂಟರ್ಗಳು ಅಂದ್ರೆ ಎಲೆಕ್ಟ್ರಾನಿಕ್ ಬೇಸ್ಡ್ ಕಂಪ್ಯೂಟರ್ಸ್ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಕಂಪ್ಯೂಟರ್ಗಳು ಕೂಡ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ್ದಾಗಿರ್ತಾ ಇದ್ವು. ಕಾಲಕ್ರಮೇಣ ಇದರ ಸೈಜ್ ಚಿಕ್ಕದಾಗಿವೆ. ಅದೇ ರೀತಿ ನಾವು ಇವತ್ತು ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನೋಡಬೇಕಾದ್ರೆ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ ಉಪಕರಣಗಳು ಮತ್ತು ಅದರ ಬೇಕಾಗಿರುವಂತಹ ಅನೇಕ ಸಲಕರಣೆಗಳು ಎಲ್ಲ ಸೇರಿ ಬಹಳ ದೊಡ್ಡದಾಗಿ ಇವತ್ತು ಇರುತ್ತೆ. ಸಿಡ್ಯಾಕ್ ನಲ್ಲಿ ನಾವು ಭಾರತದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಬೇಸ್ಡ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ಇಲ್ಲಿ ಸೆಟಪ್ ಮಾಡ್ತಾ ಇದ್ದೀವಿ. ಇನ್ನೊಂದು 3-4 ತಿಂಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ ಇನಾಗ್ರೇಟ್ ಆಗ್ತಾ ಇದೆ. ಸೊ ಅದಾದ ನಂತರ ಎಲ್ಲರೂ ಕೂಡ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಂದು ನೋಡಬಹುದಾಗಿದೆ.
1: ಕ್ವಾಂಟಮ್ ಕಂಪ್ಯೂಟರ್ನ ಯಾರ್ಯಾರು ನೋಡಬೇಕು ಅಂತ ಅನ್ಕೊಂಡಿದ್ರು, ಆ ನಿಮ್ಮ ಕನಸು ನನಸಾಗ್ತಾ ಇದೆ. ಡಾಕ್ಟರ್ ಅಶ್ವಿಜ ಬಿ ಅವರು ಆಹ್ವಾನವನ್ನ ಕೊಡ್ತಾ ಇದ್ದಾರೆ, ಖಂಡಿತವಾಗಿ ಎಲ್ಲರೂ ಬಂದು ನೋಡಬಹುದು ಅಂತ. ಇನ್ನು ಕಳೆದ ಕಾರ್ಯಕ್ರಮದಲ್ಲಿ ಭಾರತ ಕೂಡ ಹಿಂದೆ ಬಿದ್ದಿಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅಂತ ಹೇಳಿದ್ರೆ, ಸಿಡ್ಯಾಕ್ ಈ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಇನ್ನು ವಿವರವಾಗಿ ತಿಳಿಸಬಹುದಾ?
0: ಖಂಡಿತವಾಗಿಯೂ. ಸಿಡ್ಯಾಕ್ ದೇಶದಲ್ಲಿ ಕ್ವಾಂಟಮ್ ತಂತ್ರಜ್ಞಾನಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಮುಖವಾಗಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ, ನಾನು ಈಗಾಗಲೇ ಹೇಳದಂತೆ ದೇಶದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ನಮ್ಮ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಕ್ವಾಂಟಮ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಅದಕ್ಕೆ ಅಗತ್ಯವಿರುವಂತಹ ಸಾಫ್ಟ್ವೇರ್ ಮತ್ತು ಅನೇಕ ತಂತ್ರಜ್ಞಾನಗಳನ್ನು ನಾವು ಸ್ವದೇಶಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಮತ್ತು ಕ್ವಾಂಟಮ್ ಕಮ್ಯುನಿಕೇಶನ್ ಕ್ಷೇತ್ರದಲ್ಲಿ ಅತ್ಯಂತ ಸುರಕ್ಷಿತವಾಗಿ ನಾವು ಹೇಗೆ ಸಂವಹನಗಳನ್ನು ಮಾಡಬಹುದು ಅನ್ನೋ ವ್ಯವಸ್ಥೆಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ ನಾವು, ಈ ತಂತ್ರಜ್ಞಾನವನ್ನು ಕೂಡ ನಾವು ಬಳಸಿ ಈ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಮತ್ತೆ ಈಗಾಗಲೇ ನಾನು ಹೇಳಿದಂತೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡದಾಗಿರುವಂತಹ ಸಿಸ್ಟಮ್ಗಳು, ಸೊ ಅದರ ಬೆಲೆ ಕೂಡ ಅತ್ಯಂತ ದುಬಾರಿಯಾದಂತಹ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಥವಾ ಯಾರೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಬೇಕಾದ್ರೆ ಇದು ಒಂದು ದೊಡ್ಡ ಹಿನ್ನಡೆಯಾಗಿದೆ. ಸೊ ಹಾಗಾಗಿ ಸಿಡ್ಯಾಕ್ ಕ್ವಾಂಟಮ್ ಸಿಮ್ಯುಲೇಟರ್ಗಳು ಅಂತ ಸಾಫ್ಟ್ವೇರ್ಗಳನ್ನ ಅಭಿವೃದ್ಧಿಪಡಿಸಿದೆ. ಈ ಕ್ವಾಂಟಮ್ ಸಿಮ್ಯುಲೇಟರ್ಗಳನ್ನ ಬಳಸಿ ತಮ್ಮದೇ ಲ್ಯಾಪ್ಟಾಪ್ ಅಥವಾ ತಮ್ಮದೇ ಕಂಪ್ಯೂಟರ್ಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳ ಅನುಕರಣೆಯನ್ನು ಮಾಡಬಹುದಾಗಿದೆ. ಸೊ ಇದನ್ನ ಕೂಡ ಸಿಡ್ಯಾಕ್ ಈ ಸಿಮ್ಯುಲೇಟರ್ಗಳ ಮೂಲಕ ತಂತ್ರಜ್ಞಾನವನ್ನ ನಿರ್ಮಾಣ ಮಾಡ್ತಾ ಇದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಮುಂದೊಂದು ದಿನ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾದ್ರೆ ನಮ್ಮ ಇವತ್ತಿನ ಸೈಬರ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಏನಿದೆ ಅದೆಲ್ಲದಕ್ಕೂ ಒಂದು ದೊಡ್ಡ ಸವಾಲನ್ನ ತಂದೊದಗ್ತಾ ಇದೆ. ಸೊ ಹಾಗಾಗಿ ಭವಿಷ್ಯದ ಕ್ವಾಂಟಮ್ ಕಂಪ್ಯೂಟರ್ಗಳಿಂದಲೂ ಹೇಗೆ ನಾವು ಸುರಕ್ಷಿತವಾಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಸೊ ಈ ಎಲ್ಲಾ ಪ್ರಯತ್ನಗಳು ಕೂಡ ಭಾರತದ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಉದ್ದೇಶಗಳಿಗೆ ಹೊಂದಿಕೊಂಡಿವೆ. ಇದರ ಪ್ರಮುಖ ಗುರಿ ನಾನೀಗಾಗಲೇ ಹೇಳಿದಂತೆ ನಮ್ಮ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭಾರತವನ್ನ ಈ ಪ್ರಮುಖವಾದಂತಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೇಗೆ ನಾವು ಭಾರತವನ್ನು ನಾಯಕ ರಾಷ್ಟ್ರವನ್ನಾಗಿ ರೂಪಿಸಬಹುದು ಅನ್ನೋದರ ನಿಟ್ಟಿನಲ್ಲಿ ಇದೆ.
1: ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ, ನಮ್ಮ ವಿದ್ಯಾರ್ಥಿಗಳು ಕೂಡ ತಮ್ಮ ಮೊಬೈಲ್ ಅಥವಾ ತಮ್ಮ ಕಂಪ್ಯೂಟರ್ನಲ್ಲಿ ಈ ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳಿದ್ರಿ. ಇದೊಂದು ಆಶಾದಾಯಕ ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅನ್ಸುತ್ತೆ. ಇನ್ನು ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಮತ್ತಷ್ಟು ಮಗದಷ್ಟು ಮಾಹಿತಿ ಮುಂದಿನ ವಾರದಲ್ಲಿ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಕೇಳುಗರೆ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ ಮುಂದಿನ ಕಾರ್ಯಕ್ರಮಕ್ಕೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
1: ಸಂಶೋಧನೆ ಮತ್ತು ಯೋಜನೆಗಳು. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲ

0: ಎಸ್. ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಹುಡುಗರೇ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಕೆಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
4: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
5: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
4: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
6: ಸೋಪ್ ಸ್ಯಾಂಡಲ್
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ಏನು ರಂಗ, ಕೈಗೆ ಬ್ಯಾಂಡೇಜು?
9: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
8: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
11: ಕೇಳುಗರೆ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-499, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿ ರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
12: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮುಕ್ತ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫ್ರಾನ್ಸ್ ವಿರುದ್ದ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ವಾರ್ತೆಗಳ ವಿವರ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್, ಈ ಒಪ್ಪಂದವು ಎರಡು ಬಲಿಷ್ಠ ಆರ್ಥಿಕತೆಗಳ ನಡುವಿನ ಭವಿಷ್ಯದ ಆರ್ಥಿಕ ಸಹಭಾಗಿತ್ವಕ್ಕೆ ಬಲವಾದ ಅಡಿಪಾಯ ಹಾಕಿದೆ ಎಂದು ಹೇಳಿದರು. ಈ ಒಪ್ಪಂದದ ಅಡಿಯಲ್ಲಿ ಜಾರಿಗೆ ಬಂದಿರುವ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ತಾತ್ಕಾಲಿಕವಾಗಿ ಯುಕೆ ದೇಶಕ್ಕೆ ನಿಯೋಜನೆಗೊಳ್ಳುವ ಅರ್ಹ ಭಾರತೀಯ ವೃತ್ತಿಪರರಿಗೆ ಅಲ್ಲಿನ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಯಿಂದ ವಿನಾಯಿತಿ ನೀಡಲಿದ್ದು, ಭಾರತೀಯ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಾತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಇಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು, ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ 2 ದಿನಗಳ ಸಭೆ ಇಂದಿನಿಂದ ಹೈದರಾಬಾದ್ನಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ಆವಿಷ್ಕಾರ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯ ವಾಕ್ಯದಡಿ ಈ ಸಭೆ ಆಯೋಜಿಸಲಾಗಿದ್ದು, ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಕಾರ್ಮಿಕ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ 4 ಆದ್ಯತಾ ಕ್ಷೇತ್ರಗಳ ಕುರಿತು ಸಚಿವರು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ವಿಶೇಷವಾಗಿ ಸಾಮಾಜಿಕ ಭದ್ರತೆಯನ್ನು ಉತ್ತೇಜಿಸುವುದು, ಕಾರ್ಮಿಕ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ಕಾರ್ಯಪಡೆಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವ ಕುರಿತು ಸಮಾಲೋಚನೆ ನಡೆಯಲಿದೆ. ಇದರ ಜೊತೆಗೆ ಉದ್ಯೋಗ ಕಾರ್ಯನಿರತ ಗುಂಪು ಸಿದ್ದಪಡಿಸಿರುವ ಕರಡು ಘೋಷಣೆಯನ್ನು ಸಭೆಯಲ್ಲಿ ಪರಿಶೀಲಿಸಿ ಅಂಗೀಕರಿಸುವ ಸಾಧ್ಯತೆಯಿದೆ. ಬ್ರಿಕ್ಸ್ ರಾಷ್ಟಗಳ ನಡುವೆ ಕಾರ್ಮಿಕ ಮಾರುಕಟ್ಟೆ ನೀತಿಗಳು ಕಾರ್ಮಿಕರ ಕಲ್ಯಾಣ, ಕೌಶಲ್ಯಾಭಿವೃದ್ದಿ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿಯಲ್ಲಿ ಪರಸ್ಪರ ಸಹಕಾರವನ್ನು ಬಲಪಡಿಸಲು ಈ ಸಮ್ಮೇಳನವು ಉತ್ತಮ ವೇದಿಕೆಯಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾರತದ ಉನ್ನತ ಮಟ್ಟದ ಉದ್ಯಮಿಗಳ ನಿಯೋಗದೊಂದಿಗೆ ನಿನ್ನೆ ಬೆಲ್ಜಿಯಂ ರಾಜಧಾನಿ ಬ್ರಸೆಲ್ಸ್ಗೆ ಆಗಮಿಸಿದ್ದು, ಐರೋಪ್ಯ ರಾಷ್ಟಗಳೊಂದಿಗೆ ವ್ಯಾಪಾರ, ಹೂಡಿಕೆ ಮತ್ತು ತಂತ್ರಜ್ಞಾನ ವಲಯದ ಬಾಂಧವ್ಯ ವೃದ್ಧಿಗೆ ಮುಂದಾಗಿದ್ದಾರೆ. ಭೇಟಿಯ ಭಾಗವಾಗಿ ಬೆಲ್ಜಿಯಂ ಉಪಪ್ರಧಾನಿ ಡೇವಿಡ್ ಕ್ಲಾರಿನ್ವಲ್ ಅವರನ್ನು ಭೇಟಿಯಾದ ಸಚಿವರು ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಐರೋಪ್ಯ ಒಕ್ಕೂಟದ ಹವಾಮಾನ ಆಯುಕ್ತರು ಮತ್ತು ಕೃಷಿ ಆಯುಕ್ತರನ್ನು ಪ್ರತ್ಯೇಕ

0: ಪ್ರತ್ಯೇಕವಾಗಿ ಭೇಟಿಯಾದ ಸಚಿವರು ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಸುಸ್ಥಿರ ಕೃಷಿ ಬೆಳವಣಿಗೆ ಮತ್ತು ಜಾಗತಿಕ ಆಹಾರ ಭದ್ರತೆಯ ಕುರಿತು ಸಹಭಾಗಿತ್ವವನ್ನು ವಿಸ್ತರಿಸುವ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದರು. ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿ ಸಾಧನೆಗೆ ಜಾಗತಿಕ ಕ್ರಮಗಳನ್ನು ಬಲಪಡಿಸಲು ಉಭಯ ನಾಯಕರು ಸಮ್ಮತಿಸಿದರು. ಕೇಂದ್ರ ಸರ್ಕಾರ 19 ಉಪವಲಯಗಳಿಗೆ ದೇಶದ ಮೊದಲ ಪ್ರಾಯೋಗಿಕ ಸೇವಾ ಉತ್ಪಾದನಾ ಸೂಚ್ಯಂಕ ISP ಬಿಡುಗಡೆ ಮಾಡಿದೆ. ಇದರ ಮೂಲಕ ಮೊದಲ ಬಾರಿಗೆ ಸೇವಾ ವಲಯದಲ್ಲಿ ಅಲ್ಪಾವಧಿಯ ಚಟುವಟಿಕೆಯ ಮಾಸಿಕ ಅಳತೆಯನ್ನು ಒದಗಿಸಲಾಗುತ್ತಿದೆ. 2024-25 ಮೂಲ ವರ್ಷವಾಗಿ ಹೊಂದಿರುವ ಉದ್ಘಾಟನಾ ಸೂಚ್ಯಂಕ ಏಪ್ರಿಲ್ 2026 ಸಹ ಒಳಗೊಂಡಿದ್ದು ಭಾರತದ ಸೇವಾ ವಲಯದ ಸುಮಾರು 60% ಹೊಂದಿದೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಭಾರತದ ಸೇವಾ ವಲಯದ ಮಾಪನವನ್ನು ಸುಧಾರಿಸುವಲ್ಲಿ ಮತ್ತು ದೇಶದ ಅಂಕಿಅಂಶಗಳ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಉಪವಲಯಗಳ ISP ಒಂದು ಪ್ರಮುಖ ಮೈಲಿಗಲ್ಲು ಎಂದು ವಿವರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಇಂದು 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ 20 ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಸ್ವಚ್ಛ ಇಂಧನ ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ವಲಯಗಳಿಗೆ ಅಗತ್ಯವಾಗಿರುವ ಮಾಲಿಬ್ಡಿನಮ್, ಗ್ರಾಫೈಟ್, ಲಿಥಿಯಂ ಮತ್ತು ಟೈಟಾನಿಯಂ ಸೇರಿದಂತೆ ಪ್ರಮುಖ ಖನಿಜಗಳು ಈ ಬ್ಲಾಕ್ಗಳಲ್ಲಿ ಒಳಗೊಂಡಿವೆ ಎಂದು ಗಣಿ ಸಚಿವಾಲಯ ತಿಳಿಸಿದೆ. ಈವರೆಗೆ ನಡೆದಿರುವ 7 ಹಂತಗಳಲ್ಲಿ ಸಚಿವಾಲಯ 88 ಬ್ಲಾಕ್ಗಳ ಪೈಕಿ 56 ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದ್ದು ಶೇಕಡಾ 63ಕ್ಕೂ ಹೆಚ್ಚು ಯಶಸ್ಸಿನ ಪ್ರಮಾಣ ದಾಖಲಿಸಿದೆ. ಹರಾಜು ಸ್ವತ್ತುಗಳಲ್ಲಿ ಉದ್ಯಮ ವಲಯದಿಂದ ವ್ಯಕ್ತವಾಗುತ್ತಿರುವ ಭಾರೀ ಬೆಂಬಲ, ಸರ್ಕಾರದ ಪಾರದರ್ಶಕ ಮತ್ತು ಮಾರುಕಟ್ಟೆ ಆಧಾರಿತ ಹರಾಜು ವ್ಯವಸ್ಥೆಯ ಮೇಲಿರುವ ಹೂಡಿಕೆದಾರರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಇದರೊಂದಿಗೆ ಭಾರತೀಯ ಖನಿಜ ವಲಯವು 2025-26 ಹಣಕಾಸು ವರ್ಷದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ್ದು ಹರಾಜು ಪದ್ದತಿ ಜಾರಿಗೆ ಬಂದ ನಂತರ ಅತ್ಯಧಿಕ ಒಟ್ಟು 212 ಖನಿಜ ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದೆ. ಬರ್ಮಿಂಗ್ಹ್ಯಾಂನ ಎಡ್ಜ್ ಬಾಸ್ಟನ್ನಲ್ಲಿ ಕಳೆದ ರಾತ್ರಿ ನಡೆದ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡದ ವಿರುದ್ದ ಭಾರತ ತಂಡ 6 ವಿಕೆಟ್ಗಳ ಜಯ ಸಾಧಿಸಿತು. ಇದರೊಂದಿಗೆ ಭಾರತ ತಂಡ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ 48 ಓವರ್ಗಳಲ್ಲಿ 258 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಅಕ್ಷರ್ ಪಟೇಲ್ 4 ವಿಕೆಟ್ಗಳನ್ನು ಪಡೆದರು. ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶುಭ್ಮನ್ ಗಿಲ್ ಅವರ 80 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ಸಹಾಯದಿಂದ ಸುಲಭವಾಗಿ ಜಯ ಸಾಧಿಸಿತು. ಇದಲ್ಲದೆ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಇಬ್ಬರು ಅರ್ಧಶತಕ ಗಳಿಸಿದರು. ಆಲ್ರೌಂಡ್ ಪ್ರದರ್ಶನ ನೀಡಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಕ್ಷರ್ ಪಟೇಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಎರಡೂ ತಂಡಗಳು ನಾಳೆ ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 2ನೇ ಏಕದಿನ ಪಂದ್ಯದಲ್ಲಿ ಪರಸ್ಪರ ಮುಖಾಮುಖಿಯಾಗಲಿವೆ. 3ನೇ ಏಕದಿನ ಪಂದ್ಯ ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ದ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಗೆ ಲಗ್ಗೆಯಿಟ್ಟಿದೆ. ಮೈಕೆಲ್ ವೈರ್ಜಾಬಲ್ 22ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ಖಾತೆ ತೆರೆದರು. ಪೆಡ್ರೋ ಪೋರು 2ನೇ ಗೋಲು ಗಳಿಸುವ ಮೂಲಕ ಗೆಲುವು ಖಚಿತಪಡಿಸಿಕೊಂಡರು. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೈನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದ ಎಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು.

0: ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ಧ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಸಮಯ ಸರಿಯಾಗಿ 7:45:35. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಚಿತ್ರಗೀತೆಗಳ ಕಾರ್ಯಕ್ರಮ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೆ
3: ವಾಹ್!
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
7: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಸೀತಾರಾಮು ಚಿತ್ರದ ಗೀತೆಯನ್ನು. ಚಿತ್ರ ಬಿಡುಗಡೆಯಾದದ್ದು 1979. ವಿ ಸೋಮಶೇಖರ್ ನಿರ್ದೇಶನ ಹಾಗೂ ಎಎಲ್ ಅಭಯನಾಡು ಅವರು ನಿರ್ಮಾಪಕರು. ಪಾತ್ರವರ್ಗದಲ್ಲಿದ್ದಾರೆ ಶಂಕರ್ ನಾಗ್, ಮಂಜುಳಾ, ತೂಗುದೀಪ ಶ್ರೀನಿವಾಸ್ ಮುಂತಾದವರು. ಗೀತೆಯನ್ನು ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ.

ಇನ್ನೊಂದು ಕೇಳಿ, 1998 ತೆರೆಕಂಡಂತಹ ಎಸ್ ಮಹೇಂದರ್ ನಿರ್ದೇಶನ ಹಾಗೂ ಚನ್ನಬಸವನಗೌಡ ಪಾಟೀಲ ಅವರ ನಿರ್ಮಾಪಕದಲ್ಲಿ ಮೂಡಿಬಂದಂತಹ ಚಿತ್ರ ಕೌರವ. ಮುಖ್ಯ ಕಲಾವಿದರು ಬಿಸಿ ಪಾಟೀಲ್, ಪ್ರೇಮ, ಶಿವರಾಮ್, ಟೆನಿಸ್ ಕೃಷ್ಣ ಮುಂತಾದವರು. ಈ ಚಿತ್ರದ ಒಂದು ಗೀತೆಯನ್ನು ಕೇಳಿ, ರಾಜೇಶ್ ಹಾಗೂ ಚಿತ್ರ ಅವರ ಕಂಠದಲ್ಲಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ 1990ರಲ್ಲಿ ತೆರೆಕಂಡಂತಹ ಆಸೆಗೊಬ್ಬ ಮೆಸ್ಸಿಗೊಬ್ಬ ಚಿತ್ರದ ಗೀತೆಯನ್ನ. ಎಂಎಸ್ ರಾಜಶೇಖರ್ ನಿರ್ದೇಶನದ ಈ ಚಿತ್ರದಲ್ಲಿ ಶಿವರಾಜ್ಕುಮಾರ್, ಸುಧಾರಾಣಿ, ಲೋಕೇಶ್ ಮುಂತಾದವರು ನಟಿಸಿದ್ದಾರೆ.

ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನ ಈ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕೇಳಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 8 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎನ್ ಶ್ರೀನಿವಾಸ ಮೂರ್ತಿ ಅವರ ವಯಲಿನ್ ವಾದನವನ್ನು ಕೇಳ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಬಹುದಾರಿ ರಾಗ ಆದಿತಾಳದಲ್ಲಿ ಶ್ರೀ ತ್ಯಾಗರಾಜ ಸ್ವಾಮಿಯವರ ಕೃತಿ ಬ್ರೋವಾ ಬಾರಮ್ಮ.

ಸಿಎನ್ ಶ್ರೀನಿವಾಸ ಮೂರ್ತಿರವರ ವಯಲಿನ್ ವದನವನ್ನ ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಮಂದಾರ ರಾಗ ಆದಿತಾಳ, ಲಾಲ್ಗುಡಿಜಿ ಜಯರಾಮನವರ ರಚನೆ ತಿಲ್ಲಾನಾ.

ಇದುವರೆಗೂ ಸಿ ಎನ್ ಶ್ರೀನಿವಾಸಮೂರ್ತಿಯವರ ವಯಲಿನ್ ವಾದನದಲ್ಲಿ ಲಾಲ್ಗುಡಿ ಜಿ ಜಯರಾಮನ್, ಶ್ರೀ ತ್ಯಾಗರಾಜ

ಸ್ವಾಮಿ, ಅವರ ಕೃತಿಗಳನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ಮೃದಂಗ ಹೆಚ್ ಎ ಕೇಶವ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ ಸರಿಯಾಗಿ 9:01.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಗ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಆತ್ಮೀಯ ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 9:35ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 10 ಗಂಟೆಗೆ ಹಾಡು ಮಾತಾಡು. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೀಡಾರಸ ಪ್ರಶ್ನೆಗಳನ್ನು ಕೇಳಲಾಗುವುದು. ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಸಂದೇಶದ ಮೂಲಕ, ವಾಟ್ಸಪ್ ಸಂದೇಶದ ಮೂಲಕ ನಮಗೆ ಉತ್ತರಗಳನ್ನು ಕಳಿಸ್ತಾ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9481576000. 11 ಗಂಟೆಗೆ ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು 11:30ಕ್ಕೆ ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳುವಿರಿ. 11:45ಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶ್ರೀಮತಿ ಶಾರದಮ್ಮ ಹಾಗೂ ತಂಡದವರಿಂದ ಅಕ್ಕಿ ತೋರಿಸೋ ಪದಗಳನ್ನು ಕೇಳುವಿರಿ. ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 1:20ಕ್ಕೆ ಅಡುಗೆ ಆರೋಗ್ಯ ಮನೆ ಮದ್ದು ಕಾರ್ಯಕ್ರಮ, ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಮೂಡಿಬರುವುದು. ಶೀತ ಜ್ವರ ನೆಗಡಿ ಮತ್ತು ಅರಿಶಿನ ಶುಂಠಿ ಕರಿಮೆಣಸು ಸೂಪ್, ಈ ಕುರಿತು ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರಾ ಹೆಚ್ ಮಲ್ಹೋದೆ ಹಾಗೂ ಪ್ರೇಮಲತಾ ಬಿಎಂ. 1:30ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ. 2:40ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ. ಸಂಜೆ 5:30ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 6 ಗಂಟೆಗೆ ಸೇವಾ ಮಾಹಿತಿ, 6:51ಕ್ಕೆ ಕೃಷಿ ಅನುಭವ, ಭದ್ರಾವತಿ ತಾಲೂಕು ಬಾಳೆಮರನಹಳ್ಳಿಯ ಹಿರಿಯ ರೈತ ಮಹಿಳೆ ಶ್ರೀಮತಿ ಎಂಎನ್ ಸುಶೀಲಮ್ಮ ಅವರೊಡೆಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಪರಿಸರ ಗೀತೆ ಮೂಡಿಬರುವುದು. ಇನ್ನು ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳುವಿರಿ. ಹತ್ತು ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ.

ಸಾಧ್ಯವಾಗುವುದು. ನೀವು ಕೇಳ್ತಿದ್ದೀರ ಎಫ್ಎಂ 103.5 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನು.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನ ಈ ಕಾರ್ಯಕ್ರಮದಲ್ಲಿ ಕೇಳುವಿರಿ. ನಿಮ್ಮ ಜೊತೆ ಆಗ್ತಿರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ. ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳಿ ಬರೋಣ, ನಂತರ ಇವತ್ತಿನ ದಿನದ ವಿಶೇಷತೆಯನ್ನ ನೋಡೋಣ. ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅಮ್ಮ ಅವರು ಹಾಡಿರುವಂತಹ ಗಂಗಾ ಯಮುನಾ ಚಿತ್ರದ ಒಂದು ಗೀತೆಯನ್ನು.

ನೀವು ಕೇಳ್ತಾ ಇದ್ರ FM 103.5 ಹಾಗೂ 101.4 FM ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಗೂ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನು ನೋಡೋದಾದರೆ, ಇಂದು ಕನ್ನಡದ ನಟ ಮತ್ತು ನಿರ್ಮಾಪಕ ಸಿದ್ಧಾರ್ಥ ಮಹೇಶ್ ಅವರ ಹುಟ್ಟುಹಬ್ಬ. ಇವರು ಸಿಪಾಯಿ ಮತ್ತು ಜೆಂಟಲ್ಮ್ಯಾನ್ ಅಂತಹ ಸ್ಯಾಂಡಲ್ವುಡ್ ಚಿತ್ರಗಳಲ್ಲಿ ಅವರು ಹೆಸರುವಾಸಿಯಾಗಿರುವುದನ್ನು ನಾವು ಕಾಣ್ತೇವೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಮುಂದಿನ ಗೀತೆಯನ್ನು ಕೇಳಿ, ದಿಲ್ ಹೇ ಕಿ ಮಾನ್ತಾ ನಹೇ ಚಿತ್ರದ ಒಂದು ಗೀತೆ. ಕೇಳಿಬರುವ ದನಿಗಳು ಕುಮಾರ್ ಸಾನು ಹಾಗೂ ಅನುರಾಧ ಪೌಡವಾಲ್ ಅವರದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆಯಾಗಿರೋದು ನಿಮ್ಮ ಗೆಳತಿ ಪ್ರೇಮ ಸಾಲೇರ. ಮತ್ತೆ ಇಂದು ವಿಶ್ವ ಯುವ ಕೌಶಲ್ಯ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ವಿಶ್ವಸಂಸ್ಥೆಯು 2014ರಲ್ಲಿ ಈ ದಿನವನ್ನು ಘೋಷಣೆ ಮಾಡಿತು. ಇದರ ಉದ್ದೇಶ ಯುವಕರಿಗೆ ಉದ್ಯೋಗ, ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ಅಗತ್ಯವಾದಂತಹ ಕೌಶಲ್ಯಗಳ ಮಹತ್ವವನ್ನು ತಿಳಿಸುವುದು ಇದರ ಉದ್ದೇಶವಾಗಿದೆ. 2026ರ ಒಂದು ಥೀಮ್ ಏನಾಗಿದೆ ಅಂತ ಅಂದರೆ ಸ್ಕಿಲ್ ಫಾರ್ ಎ ಶೇರ್ಡ್ ಫ್ಯೂಚರ್, ಹಂಚಿಕೊಂಡ ಭವಿಷ್ಯಕ್ಕಾಗಿ ಕೌಶಲ್ಯಗಳು. ಇದು ಈ ವರ್ಷದ ಒಂದು ಥೀಮ್ ಆಗಿದೆ. ಈ ವಿಷಯವು ಕೃತಕ ಬುದ್ಧಿಮತ್ತೆ ಅಂದರೆ ಇತ್ತೀಚೆಗೆ ಹೇಳ್ತಾ ಇರುವಂತಹ AI, ಡಿಜಿಟಲ್ ಕೌಶಲ್ಯಗಳು, ಹಸಿರು ಕೌಶಲ್ಯಗಳು ಹಾಗೂ ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸುವ ಅಗತ್ಯವನ್ನು ಕೂಡ ಒತ್ತಿ ಹೇಳುತ್ತದೆ. ಯುವಕರಲ್ಲಿ ಉದ್ಯೋಗದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು, ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡುವುದು, ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವುದು, ಡಿಜಿಟಲ್ ಮತ್ತು AI ಯುಗಕ್ಕೆ ಯುವಕರನ್ನು ಸಿದ್ಧಗೊಳಿಸುವುದು, ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಕೌಶಲ್ಯಯುತ ಯುವಕರನ್ನು ಬೆಳೆಸುವುದು ಇದರ ಮೂಲ ಉದ್ದೇಶವಾಗಿದೆ. ವಿಶ್ವ ಯುವ ಕೌಶಲ್ಯ ದಿನವನ್ನು ಪ್ರತಿ ವರ್ಷ July 15 ತಾರೀಕಿನಂದು ಆಚರಣೆ ಮಾಡಲಾಗುತ್ತೆ. ಯುವಕರು ಉತ್ತಮ ಕೌಶಲ್ಯಗಳನ್ನು ಪಡೆದುಕೊಂಡು ಉದ್ಯೋಗ, ಉದ್ಯಮ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕೆಂಬುದು ಈ ದಿನದ ಒಂದು ಸಾರಾಂಶ ಆಗಿದೆ.

ಇರುತ್ತದೆ. ಇದನ್ನೇ ಈ ಸಂದೇಶವನ್ನು ವಿಶ್ವದಾದ್ಯಂತ ಪಸರಿಸುವುದು ಇದರ ಒಂದು ಮೂಲ ಗುರಿಯಾಗಿರುತ್ತೆ. ಇನ್ನು ಮುಂದೆ ಕೇಳಿ ಜೆಂಟಲ್ಮನ್ ಚಿತ್ರದ ಗೀತೆಯನ್ನು ಸಂಚಿತ ಹೆಗಡೆ ಹಾಗೂ ಸಿ ಆರ್ ಬಾಬಿ ಅವರ ಕಂಠದಲ್ಲಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮತ್ತೊಂದು ವಿಶೇಷತೆಯನ್ನು ನೋಡೋದಾದರೆ, ಪ್ರತಿ ವರ್ಷ ಜುಲೈ 15ನೇ ತಾರೀಕಿನಂದು ಸೋಷಿಯಲ್ ಮೀಡಿಯಾ ಗಿವಿಂಗ್ ಡೇ ಅನ್ನಾಗಿ ಆಚರಣೆ ಮಾಡಲಾಗುತ್ತೆ. ದತ್ತಿ ಸಂಸ್ಥೆಗಳಿಗೆ ದೇಣಿಗೆ ನೀಡಲು ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದೇ ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಗಿವರ್ ಡಾಟ್ ಕಾಮ್ ಸಂಸ್ಥೆಯು 2013ರಲ್ಲಿ ಈ ವಿಶೇಷ ದಿನವನ್ನು ಆಚರಣೆಗೆ ಆರಂಭಿಸುತ್ತೆ. ಇನ್ನು ಸೋಷಿಯಲ್ ಮೀಡಿಯಾ ಗಿವಿಂಗ್ ಡೇ ಕುರಿತು ಪ್ರಮುಖವಾದ ವಿಚಾರಗಳನ್ನು ತಿಳಿಯೋದಾದರೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಧನ ಸಹಾಯವನ್ನು ಸುಲಭಗೊಳಿಸುವ ದೃಷ್ಟಿಯಿಂದ ಇದನ್ನು ಸ್ಥಾಪಿಸಲಾಗುತ್ತೆ. ಜನರು ತಮ್ಮ ನೆಚ್ಚಿನ ದತ್ತಿ ಸಂಸ್ಥೆಗಳು ಅಥವಾ ಸಾಮಾಜಿಕ ಕಾರಣಗಳಿಗೆ ಟ್ವಿಟರ್ ಮುಖಾಂತರ ಮುಂತಾದ ವೇದಿಕೆಗಳಲ್ಲಿ ಹ್ಯಾಶ್ಟ್ಯಾಗ್ ಅನ್ನು ಬಳಸಿ ನೇರವಾಗಿ ದೇಣಿಗೆಯನ್ನು ನೀಡಲು ಇದು ಅವಕಾಶವನ್ನು ಕಲ್ಪಿಸುತ್ತೆ. ಇದು ಸೋಷಿಯಲ್ ಮೀಡಿಯಾ ಕೇವಲ ಮನರಂಜನೆಗೆ ಮಾತ್ರವಲ್ಲದೆ

ಸಾಮಾಜಿಕ ಒಳಿತಿಗಾಗಿ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಲು ಹೇಗೆ ಪ್ರಬಲ ಸಾಧನವಾಗಿದೆ ಎಂಬುದನ್ನು ಕೂಡ ಇದು ಎತ್ತಿ ತೋರಿಸುತ್ತದೆ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಗಿವಿಂಗ್ ಡೇ, ಇದರ ಮೂಲಕ ಸಾಮಾಜಿಕ ಕಾರ್ಯಗಳೊಂದಿಗೆ ಮನೋರಂಜನೆಯ ಕಾರ್ಯಗಳನ್ನು ಕೂಡ ಜೊತೆಯಾಗಿ ಮಾಡುವ ಕೆಲಸವನ್ನು ಇದು ಮಾಡುತ್ತೆ. ಹಾಗಾಗಿ ಸಮಾಜದಲ್ಲಿ ಯಾರೊಬ್ಬರಿಗಾದರೂ ದೇಣಿಗೆ ಬೇಕಾದಲ್ಲಿ ಇದರ ಮೂಲಕ ಅವರು ಪಡೆದುಕೊಂಡು ತಮ್ಮ ಜೀವನದಲ್ಲಿ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಕೂಡ ಈ ಸೋಷಿಯಲ್ ಮೀಡಿಯಾ ಗಿವಿಂಗ್ ಡೇ ಬಹಳ ಸಹಕಾರಿಯಾಗಿದೆ ಅಂತ ತಿಳಿಬಹುದು. ಇನ್ನು ಮುಂದೆ ಕೇಳಿ ಓಂ ಶಾಂತಿ ಓಂ ಚಿತ್ರದ ಒಂದು ಗೀತೆಯನ್ನು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ.

ಇಂದು ರಾಷ್ಟ್ರೀಯ ಪ್ಲಾಸ್ಟಿಕ್ ಸರ್ಜರಿ ದಿನವನ್ನಾಗಿ ಕೂಡ ಆಚರಣೆ ಮಾಡಲಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಅನೇಕ ಘಟನೆಗಳಿಂದ ನಮ್ಮ ದೇಹದ ಮೇಲೆ ಅನೇಕ ಪರಿಣಾಮಗಳಾಗೋದನ್ನು ನಾವು ಪ್ರತಿನಿತ್ಯ ಕಾಣ್ತೇವೆ. ಕಳೆದು ಹೋದ ಆತ್ಮವಿಶ್ವಾಸವನ್ನು ಮರುರೂಪಿಸುವ ಮತ್ತು ಕಲೆ ಮತ್ತು ಮುಂತಾದ ಒಂದು ನಮ್ಮ ದೈಹಿಕ ಅಂಗಾಂಗಗಳ ಒಂದು ಕುರೂಪವಾಗಿದ್ದರೂ ಸಹ ಅದನ್ನು ಸರಿಪಡಿಸುವ ಮೂಲಕ ವಿಜ್ಞಾನವೇ ಒಂದು ಪ್ಲಾಸ್ಟಿಕ್ ಸರ್ಜರಿ ಆಗಿರುತ್ತೆ. ಎಲ್ಲ ವೈದ್ಯರು ಕೂಡ ಈ ಒಂದು ಪುನರೂಪಿಸುವ ಕೆಲಸದಲ್ಲಿ ಬಹಳ ಸಹಕಾರಿಯನ್ನು ಮಾಡ್ತಾರೆ. ಸಾಕಷ್ಟು ಇವರು ಕೂಡ ಸಹಾಯವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ. ಹಾಗಾಗಿ ಪ್ಲಾಸ್ಟಿಕ್ ಸರ್ಜರಿಯ ದಿನದ ಶುಭಾಶಯಗಳನ್ನು ಎಲ್ಲ ನಮ್ಮ ವೈದ್ಯರಿಗೆ ಅರ್ಪಿಸುವ ಮೂಲಕ ಕಳೆದುಕೊಂಡ ಆತ್ಮವಿಶ್ವಾಸವನ್ನು ಮರು ರೂಪಿಸುವಂತಹ ಕೆಲಸವನ್ನು ಮಾಡುವಂತಹ ವೈದ್ಯರಿಗೆ ಸಮರ್ಪಿಸೋಣ ಅಂತ ಹೇಳ್ತಾ ಇನ್ನು ಮುಂದೆ ಕೇಳಿ ಮರ್ಯಾದೆ ಪ್ರಶ್ನೆ ಚಿತ್ರದ ಗೀತೆಯನ್ನು ವಾಸುಕಿ ವೈಭವ್ ಹಾಗೂ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರ ಕಂಠದಲ್ಲಿ

ಎಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಗೆಳತಿ ಪ್ರೇಮ ಸಾಲೇರಾ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಭಾವಗೀತೆಗಳ ಕಾರ್ಯಕ್ರಮ. ಭಾವಗೀತೆಗಳ ಕಾರ್ಯಕ್ರಮದ ಮಧ್ಯದಲ್ಲಿ ಒಂದೆರಡು ವಿಶೇಷ ಮಾಹಿತಿಗಳನ್ನು ಕೂಡ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ ಆರಂಭದಲ್ಲಿ ಕೇಳೋಣ ವೃಂದಗಾನದಲ್ಲಿ ಉಪಾಸನಾ ಮೋಹನ್ ಅವರ ಕವನ ಬಾಳಿನ ಹಾದಿಗೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮಳೆಗಾಲದಲ್ಲಿ ನಮ್ಮೆಲ್ರಿಗೂ ರಕ್ಷಣೆಯನ್ನು ಕೊಡೋದು ಛತ್ರಿ ಅಂತ ಈಗಾಗಲೇ ತಿಳ್ಕೊಂಡ್ವಿ. ಅದರ ಇತಿಹಾಸವನ್ನು ಕೂಡ ಕಳೆದ ಒಂದು ಕಾರ್ಯಕ್ರಮದಲ್ಲಿ ಕೇಳಿದ್ವಿ. ಇನ್ನು ಮತ್ತೊಂದು ವಸ್ತು ನಮಗೆ ರಕ್ಷಣೆಯನ್ನು ನೀಡುತ್ತೆ, ಅದು ಏನು ಅಂತೀರಾ? ಅದೇ ರೈನ್ ಕೋಟ್, ಎಲ್ಲರೂ ಉಪಯೋಗಿಸುವಂತಹ ರೈನ್ ಕೋಟ್. ಇದರ ಇತಿಹಾಸದ ಒಂದು ಅಧ್ಯಯನದಿಂದ ತಿಳಿದು ಬರುವಂತಹ ಅಂಶ ಏನಂತಂದರೆ, ಹಳೆಯ ಮಳೆಯ ರಕ್ಷಾ ಕವಚವೆಂದರೆ ಇದಕ್ಕೆ ಓರ್ಜಿ ಅಂತ ಕೂಡ ಕರೀತಾರೆ. ಇದು ಆದಿಮಾನವ ಬಳಸ್ತಿದ್ದಂತಹ ನೇಯ್ದ ಹುಲ್ಲಿನ ಚಾಪೆಗಳು ಆಗಿತ್ತಂತೆ. ಇದನ್ನು ಆದಷ್ಟು ಚೀನಾ ಮತ್ತು ಜಪಾನ್ನಲ್ಲಿ ಬಿದಿರು ಹಾಗೂ ತಾಳೆ ಎಲೆಗಳಿಂದ ಮಾಡಿದ ರೈನ್ ಶೇಪ್ಗಳನ್ನು ಬಳಸ್ತಾ ಇದ್ರಂತೆ, ರೈನ್ ಶೇಪ್ಗಳನ್ನು. ಹಾಗೆ ಇನ್ನು 1823 ಬಂದಾಗ ರಬ್ಬರನ್ನು ಕಲ್ಲಿದ್ದಲು ಟಾರ್ನಲ್ಲಿ ಕರಗಿಸಿ ರಬ್ಬರನ್ನು ಅದನ್ನು ಎರಡು ಬಟ್ಟೆಗಳ ಮಧ್ಯೆ ಸವರದ್ರೆ ನೀರು ಒಳಗೆ ಹೋಗೋದಿಲ್ಲ ಎಂಬುದನ್ನು ಚಾರ್ಲ್ಸ್ ಮ್ಯಾಕಿಂತೋಷ್ ಅನ್ನೋರು ಕಂಡುಹಿಡಿದ್ರಂತೆ. ಅದಕ್ಕೆ ರೈನ್ ಕೋಟ್ಗಳನ್ನು ಮ್ಯಾಕಿಂತೋಷ್ ಅಥವಾ ಮ್ಯಾಕ್ ಅಂತ ಕರೀತಾರೆ ಅಂತ ತಿಳಿದು ಬರುತ್ತೆ. ಇನ್ನು ಭಾರತದ ಇತಿಹಾಸದಲ್ಲಿ ನೋಡೋದಾದರೆ ಮೊದಲಿಗೆ ರೈನ್ ಕೋಟ್ ತಯಾರಿಸಿದ ಕೀರ್ತಿ ಬಂಗಾಳದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಲ್ಲುತ್ತೆ. ಅವರು ಈ ಸಂದರ್ಭದಲ್ಲಿ ಇದನ್ನು ಕಂಡುಹಿಡಿತಾರೆ. 1920 ಡಕ್ ಬ್ಯಾಕ್ ಕಂಪನಿಯು ಭಾರತದ ಮೊದಲ ರೈನ್ ವೇರ್ ಬ್ರ್ಯಾಂಡ್ ಇದನ್ನು ತಯಾರಿಸಿ ಎಲ್ಲರಿಗೂ ಕೂಡ ವಿತರಣೆಯನ್ನು ಕೂಡ ಮಾಡುತ್ತೆ. ಇದಾಗಿತ್ತು ಸಣ್ಣ ಮಾಹಿತಿ ರೈನ್ ಕೋಟ್ ಬಗ್ಗೆ. ಇನ್ನು ಮುಂದಿನ ಭಾವಗೀತೆಯನ್ನು ಕೇಳೋಣ. ಮುಂದಿನ ಭಾವಗೀತೆ ಯಾರು ಹಾಡಿದ್ದಾರೆ ಅಂತ ನೋಡೋದಾದರೆ ಕುವೆಂಪುರ ಕವನವನ್ನು ಹಾಡಿದ್ದಾರೆ ಎನ್ ವಿ ಲಲಿತಾ. ಕಾಲದ ಕಾಲಲ್ಲಿ ಉಸಿರಿನ ಹಾಡು.

ಇನ್ನು ಮುಂದಿನ ಭಾವಗೀತೆಯನ್ನ ಕೇಳುವ ಮುನ್ನ ಮತ್ತೊಂದು ಮಾಹಿತಿ ನಿಮಗಾಗಿ. ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಿಗ್ಗೆ ತಡವಾದ್ರೆ ಎಲ್ಲರ ಅಮ್ಮಂದಿರು ಮಾಡೋದು ಇದನ್ನ. ಇದು ಬಹಳ ಬೇಗ ಹಾಗೆ ಎಲ್ಲರಿಗೂ ಕೂಡ ಆದಷ್ಟು ಇಷ್ಟವಾಗುವಂತಹ ತಿಂಡಿಯಾಗಿದೆ. ಯಾವುದು ಅಂತೀರಾ? ಎಲ್ರಿಗೂ ಗೊತ್ತೇ ಇರುತ್ತೆ, ಅದೇ ಚಿತ್ರಾನ್ನ. ಇದರ ಇತಿಹಾಸವನ್ನು ಸ್ವಲ್ಪ ನೋಡ್ಕೊಂಡು ಬರೋಣವೇ. ದಕ್ಷಿಣ ಭಾರತದ ಅತಿ ಪ್ರಸಿದ್ಧ ಆಹಾರ ಇದಾಗಿದೆ. ಬಹಳ ಸುಲಭವಾಗಿ ಬೇಗನೆ ತಯಾರಿಸುವಂತಹ ಆಹಾರದಲ್ಲಿ ಚಿತ್ರಾನ್ನ ಇದು ಮೊದಲನೇ ಸ್ಥಾನವನ್ನು ಪಡೆಯುತ್ತೆ ಅಂತ ಹೇಳಬಹುದು. ಚಿತ್ರಾನ್ನದಲ್ಲಿ ಎಲ್ರಿಗೂ ಗೊತ್ತೇ ಇದೆ, ಹಲವು ಬಗೆಯ ಚಿತ್ರಾನ್ನ ಇದೆ. ವೈವಿಧ್ಯಮಯವಾಗಿ ಕೂಡ ಇದನ್ನು ಮಾಡಬಹುದು. ಎಲ್ಲರಿಗೂ ಇಷ್ಟ ಆಗೋದು ನಿಂಬೆಹಣ್ಣಿನ ಹುಳಿಯನ್ನು ಹಾಕಿ ಮಾಡಿದಂತಹ ಚಿತ್ರಾನ್ನ. ಇನ್ನು ಮಾವಿನಕಾಯಿ ಸೀಸನ್ ಬಂತು ಅಂದರೆ ಮಾವಿನಕಾಯಿ ಚಿತ್ರಾನ್ನ. ಹುಣಸೆ ರಸದ, ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಹುಣಸೆ ರಸದಿಂದ ತಯಾರಿಸಿದಂತಹ ಚಿತ್ರಾನ್ನ. ಹಾಗೆ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿಯನ್ನು ಹಾಕಿ ಮಾಡುವಂತಹ ಚಿತ್ರಾನ್ನ. ಹೀಗೆ ಹಲವು ಬಗೆಯಲ್ಲಿ ಬಹಳ ವೇಗವಾಗಿ ಬಹಳ ಬೇಗ ಸಿದ್ಧಪಡಿಸಬಹುದಾದಂತಹ ಮೃಷ್ಟಾನ್ನ ಅದಿದೆ ಈ ಚಿತ್ರಾನ್ನ ಅಂತ ಹೇಳಬಹುದು. ಸಂಸ್ಕೃತ ಪದ ಚಿತ್ರ ಅಂದರೆ ಬಣ್ಣ ಅಂತ, ಮತ್ತೆ ಅನ್ನ ಅಂತಂದ್ರೆ ಚಿತ್ರಾನ್ನ ಆಗತ್ತೆ. 12ನೇ ಶತಮಾನದಲ್ಲಿ ಒಂದು ಕೃತಿಯಾದಂತಹ ಸೋಮೇಶ್ವರನ ಕೃತಿಯಲ್ಲಿ ಮಾನಸೋಲ್ಲಾಸ ಮತ್ತು ಪಾಕದರ್ಪಣದಂತಹ ಐತಿಹಾಸಿಕ ಗ್ರಂಥಗಳಲ್ಲಿ ಚಿತ್ರಪಾಕದ ಉಲ್ಲೇಖ ಇರೋದನ್ನ ನಾವು ಕೂಡ ಕಾಣ್ತೇವೆ. ಅಂದರೆ 12ನೇ ಶತಮಾನದ ಕೃತಿಯಾದಂತಹ ಸೋಮೇಶ್ವರನ ಮಾನಸೋಲ್ಲಾಸ ಪಾಕದರ್ಪಣದಲ್ಲಿ ನಾವು ಇದರ ಉಲ್ಲೇಖ ಇರೋದನ್ನ ಕಾಣ್ತೇವೆ. ಆಗ ದೇವಸ್ಥಾನಗಳಲ್ಲಿ ನೈವೇದ್ಯವಾಗಿ ಹಾಗೆ ರಾಜ ಮನೆತನದಲ್ಲಿ ಭೋಜನದಲ್ಲಿ ಬಳಕೆ ಮಾಡಲಾಗ್ತಾ ಇತ್ತಂತೆ ಈ ಚಿತ್ರಾನ್ನವನ್ನು. ಈ ಚಿತ್ರಾನ್ನ ಬರ್ತಾ ಬರ್ತಾ ಎಲ್ಲರ ಮನೆಯ ಫೇವ್ರೇಟ್ ತಿಂಡಿಯಾಗಿರೋದನ್ನ ಕೂಡ ನಾವು ಕಾಣ್ತೇವೆ. ಇವತ್ತು ಯಾರ್ಯಾರ ಮನೆಯಲ್ಲಿ ಚಿತ್ರಾನ್ನ, ಹಾಗಾದರೆ ನನಗೆ ಸಂದೇಶದ ಮೂಲಕ ಕಳಿಸಿ ಯಾವ ಚಿತ್ರಾನ್ನ ಅಂತನ್ಬಿಟ್ಟು. ಇನ್ನು ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ BM ಶ್ರೀಕಂಠಯ್ಯ ಅವರ ಒಂದು ಕವನ. ಪುಷ್ಪ ಸುಬ್ರಹ್ಮಣ್ಯ ಹಾಡಿರುವಂತಹ ಕರುಣಾಳು ಬಾ ಬೆಳಕೇ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಬೆಳಗಿನಿಂದ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ಕಾರ್ಯಕ್ರಮಗಳನ್ನು ಕೇಳಿ ಅವರಿಗೆ ಹೇಗನ್ನಿಸ್ತು ಕಾರ್ಯಕ್ರಮ, ಅದರಿಂದ ಉಪಯೋಗ ಆಯ್ತಾ, ಎಷ್ಟಾಯಿತು, ಏನೆಲ್ಲ ವಿಚಾರಗಳನ್ನು ತಿಳಿದ್ರು ಅಂತ ನಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಅವರ ಸಂದೇಶಗಳತ್ತ ಒಂದಿಷ್ಟು ಗಮನವನ್ನು ಕೊಡೋಣ ಅಂತ ಹೇಳ್ತಾ ಆರಂಭದ ಸಂದೇಶವನ್ನು ನೋಡೋಣ. ಹೊನ್ನೂರಲ್ಲಿ ಅವರು ಶುಭ ಮುಂಜಾನೆಯನ್ನು ತಿಳಿಸಿದ್ದಾರೆ. ಬದುಕು ಎಂದರೆ ನಮ್ಮನ್ನು ನಾವು ಕಂಡುಕೊಳ್ಳುವುದಲ್ಲ, ನಮ್ಮನ್ನು ನಾವು ರೂಪಿಸಿಕೊಳ್ಳುವುದು ಅಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಇನ್ನು ಆಕಾಶವಾಣಿ ಭದ್ರಾವತಿ ನಿಲಯದ ವೃಂದದವರಿಗೆ ಆಷಾಢ ಮಾಸದ ಎರಡನೇ ದಿನದ ಬುಧವಾರದ ಬೆಳಗಿನ ಶುಭೋದಯ ಅಂತ ಹೇಳ್ತಿದ್ದಾರೆ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ ಗಡದೆಯವರು. ಇನ್ನು ಯುವ ಕೌಶಲ್ಯ ದಿನದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇವರ ಹೆಸರನ್ನು ಹಾಕಿಲ್ಲ, ಬರೀ ಪಿಕ್ಚರ್ ಸಂದೇಶಗಳು.

ಗಳನ್ನು ಮಾತ್ರ ಕಳಿಸ್ತಾ ಇದ್ದಾರೆ. ಇವರು ಪಿಚ್ಚರ್ ಸಂದೇಶಗಳನ್ನು ಕಳಿಸೋದು ಬೇಡ, ನಿಮ್ಮ ಸಂಖ್ಯೆ ಕೊನೆಗೊಳ್ತಾ ಇದೆ. 3860 ಅಂಕಿಗಳಿಂದ ನಿಮ್ಮ ಸಂಖ್ಯೆ ಮೊಬೈಲ್ ಸಂಖ್ಯೆ ಕೊನೆಗೊಳ್ತಾ ಇದೆ. ನೀವು ಟೈಪ್ ಮಾಡಿದ ಸಂದೇಶಗಳನ್ನು ಮಾತ್ರ ಕಳುಹಿಸಿ, ಯಾಕಂದರೆ ಪಿಚ್ಚರ್ ಸಂದೇಶಗಳನ್ನು ಕಳಿಸಿದಾಗ ಸಿಸ್ಟಮ್ ಹ್ಯಾಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನು ಶುಭೋದಯ ಆಕಾಶವಾಣಿ ಇಂದಿನ ಚಿಂತನ ಕಾರ್ಯಕ್ರಮದಲ್ಲಿ ಸಮಾಧಾನವೇ ಜೀವನದ ದೊಡ್ಡ ಐಶ್ವರ್ಯ ಎಂಬ ಹಿತವಚನ ಹೇಳಿದ್ರು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ. ಇನ್ನು ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರು, ಶುಭ ಮುಂಜಾನೆ ಪ್ರೇಮ ಮೇಡಮ್, ಚಿಂತನ ಗೀತರಾಧನದಲ್ಲಿ ಒಳ್ಳೆಯ ಭಕ್ತಿಗೀತೆಗಳು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗಂಟೆ ಗಣಪತಿ ಬಗ್ಗೆ ಮಾಹಿತಿ ಸೂಪರ್ ಆಗಿತ್ತು. ವಾರ್ತೆಗಳು ನೇಗಿಲೆ ಮಿಡಿತ ಆರೋಗ್ಯ ಮಾಹಿತಿ ಕ್ಯಾಂಟಮ್ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಕೂಡ ತುಂಬ ಚೆನ್ನಾಗಿತ್ತು. ನಿಮ್ಮ ನಿರೂಪಣೆ ಬೆಂಕಿ, ಚಿತ್ರಗೀತೆಗಳು, ಭಾವಗೀತೆಗಳು, ಭಕ್ತಿಗೀತೆಗಳು ಅದ್ಭುತ. ನಿಮ್ಮ ಹಾಡು ಮಾತಾಡೋ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೇವೆ ಅಂತ ಕೂಡ ಸಂದೇಶ ಕಳಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ ಅಂತ ತಿಳಿಸೋಣ. ಇನ್ನು ಗೌರಮ್ ಅವರು ಹಾವೇರಿಯಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಆಕಾಶವಾಣಿ ಒಪಿನಿಯನ್ ಪೋಲಿಂದ ಕೂಡ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಿದೆ ಅಂತ ಸಂದೇಶಗಳು ಬಂದಿದೆ. ರೂಪ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಶುಭೋದಯ ಮೇಡಮ್, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಮೂಡಿಬರ್ತಾ ಇದೆ, ನಾವು ಆಲಿಸ್ತಾ ಇದ್ದೇವೆ ಅಂತ ಕೂಡ ತಿಳಿಸಿದ್ದಾರೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ ದಾವಣಗೆರೆ, ಶುಭೋದಯ ಅಂತಂದ್ಬಿಟ್ಟು ಹೇಳಿ ಮಿಕ್ಸ್ ಮೆಲೋಡಿ ಗೀತೆಯಲ್ಲಿ ಪ್ರಸಾರವಾದಂಥ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಮಿತ್ರ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ, ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು, ಒಲವೇ ಮೌನವೇ ಹಾಡು ಕೇಳಿ ಸಂತೋಷವಾಯಿತು, ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಶುಭೋದಯ ಪ್ರೇಮಕ್ಕ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಮಾಹಿತಿ ಚಿಂತನ ಕರುನಾಳು ಬಳಕೆ ಸೊಗಸಾದ ಭಾವಗೀತೆಗಳು ಜೊತೆಗೊಂದಿಷ್ಟು ದಿನದ ವಿಶೇಷತೆ ಮಾಹಿತಿ ಜೊತೆಗೆ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೇರ್ಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು. ಇನ್ನು ಗುಡ್ ಮಾರ್ನಿಂಗ್ ಆಕಾಶವಾಣಿ, ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಿತೈಷಿ ಕಲಾಕರಣ ಚಿನ್ಮಯಿ ನಾಮದಿಯಿಂದ. ಬ್ರಹ್ಮಾನಂದ ರಾನಡೆ ಶಿವಮೊಗ್ಗ ವಿದ್ಯಾನಗರದಿಂದ, ಬುಧವಾರದ ಶುಭ ಮುಂಜಾನೆಗಳು ಹಾಗೆ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ, 7:15 ಮೂಡಿಬಂತಹ ತಂತ್ರಜ್ಞಾನ ಕಾರ್ಯಕ್ರಮ, ಕಂಪ್ಯೂಟರ್ ಆಧಾರಿತ ತಂತ್ರಜ್ಞಾನ ಕಾರ್ಯಕ್ರಮ ಅನೇಕ ಹೊಸ ಸಂಗತಿಗಳನ್ನು ತಿಳಿಸಿಕೊಟ್ಟಿತ್ತು. ಹಾಗೆ ಚಿತ್ರಗೀತೆಗಳು ಕೂಡ ತುಂಬ ಚೆನ್ನಾಗಿತ್ತು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮನಸ್ಸಿಗೆ ಮಧುರ ಹಾಗೂ ಶಾಂತಿ ಅನುಭವವನ್ನು ನೀಡಿತು. ಆಕಾಶವಾಣಿಯ ಸುಪ್ರಸಿದ್ಧ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಕರೆ ಹಾಡುಗಳಂತೂ ತುಂಬ ಚೆನ್ನಾಗಿತ್ತು. ಹಾಗೆ ದಿನದ ಮಾಹಿತಿ ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ಎಂಜಾಯ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ವಂದನೆಗಳನ್ನು ಹಾಗೆ ಶುಭ ದಿನಗಳನ್ನು ಕೂಡ ಇವರು ತಿಳಿಸ್ತಾ ಇದ್ದಾರೆ. ಇನ್ನು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂತಿದೆ ಅಂತಂದ್ಬಿಟ್ಟು ಒಂದು ವಾಕ್ಯದಲ್ಲಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾದ ಸಂದೇಶವನ್ನು ಕಳಿಸಿದ್ದಾರೆ ಮಂಜುನಾಥ್ ಅವರು, ಲಕ್ಷ್ಮೀ ಸೈಕಲ್ ಶಾಪಿಂದ ಜನಾಪುರದಿಂದ ಭದ್ರಾವತಿ. ಇನ್ನು ನಮಸ್ತೆ ಮೇಡಮ್, ಅದ್ಭುತವಾದ ಮಾಹಿತಿ ಹಾಡು ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಮುಡಲ ವಿಠಲಾಪುರ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಅವರು, ನಮಸ್ತೆ, ನಮಸ್ಕಾರ ಪ್ರೇಮಾ ಮೇಡಮ್, ಗೀತಾರಾಧನದಲ್ಲಿ ಎಲ್ಲ ಕಾರ್ಯಕ್ರಮ ಹಾಡುಗಳೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ದಾಕ್ಷಾಯಣಿ ಭೀಮನಕೆರೆಯಿಂದ. ಇನ್ನು ಬುಧವಾರದ ವಂದನೆಗಳು ಮೇಡಮ್, ಹೆಲ್ತ್ ಟಿಪ್ಸ್, ಚಿತ್ರಗೀತೆ, ಮಿಕ್ಸ್ ಮೆಲೋಡಿ ಇಷ್ಟ ಆಯಿತು. ಶ್ರೀಶೈಲ ಕುಮಾರ್ ಏರ್ಲೋಟ್ ಬಿಂಗ್ ಶಿವಮೊಗ್ಗದಿಂದ ಕೂಡ ಮಾಹಿತಿ ಇದು ಸಂದೇಶವನ್ನು ತಿಳಿಸಿದ್ದಾರೆ. ಇನ್ನು ಸಿಟಿ ಚಂದ್ರಶೇಖರ್, ವಸಂತಕುಮಾರ್, ಎತ್ತಿ ಚೌಡೇನಹಳ್ಳಿ, ಒಳ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ ದಿನದ ವಿಶೇಷತೆಯೊಂದಿಗೆ ಮಿಕ್ಸ್ ಮೆಲೋಡಿ, ಉತ್ತಮ ಮಾಹಿತಿ, ಆಕರ್ಷಕ ಹಾಡುಗಳು, ಧನ್ಯವಾದಗಳು ಅಂತ ಕೂಡ ತಿಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೋರಿ ಮಂಡಗದ್ದೆ ಹೋಬಳಿ ಇಂದ ಕೂಡ ಈ ದಿನದ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ನಮಸ್ತೆ ಪ್ರೇಮಾ ಅಕ್ಕ, ಹೇಗಿದ್ದೀರಾ? ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ. ನಿಮ್ಮ ಸ್ವಚ್ಛವಾದ ಸುಂದರವಾದ ನಿರೂಪಣೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಗೀತಾರಾಧನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ
ಚಂದಗುಳಿ ಗ್ರಾಮದ ದಟ್ಟ ಅರಣ್ಯ ಪ್ರಕೃತಿ ಮಡಿಲಲ್ಲಿರುವಂತಹ ಘಂಟೆ ಗಣಪತಿ ದೇವಾಲಯದ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಭಕ್ತಿಗೀತೆಗಳಂತೂ ತುಂಬಾ ಚೆನ್ನಾಗಿದ್ವು. 7:45 ಚಿತ್ರಗೀತೆಗಳು ಕೂಡ ತುಂಬಾ ಇಷ್ಟ ಆಯ್ತು. ದಿನದ ಮಾಹಿತಿಯೊಂದಿಗೆ ಮಿಕ್ಸ್ ನೋಡಿ ಸೂಪರ್ ಆಗಿತ್ತು. ಇಂಪದ ಭಾವಗೀತೆಗಳ ಜೊತೆಗೆ ರೈನ್ಕೋಟ್ನ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು.

ನನಗಂತೂ ಮಸಾಲ ಚಿತ್ರಾನ್ನ ತುಂಬ ಇಷ್ಟ. ಮುಂದಿನ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರಲಿ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ. ಇನ್ನು ಬಿ ಸತ್ಯನಾರಾಯಣ ಜಿ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಈ ದಿನದ ಎಲ್ಲ ಕಾರ್ಯಕ್ರಮ ಸೂಪರ್ ಅಂತ ಸೂಪರ್ ಆದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಬೆಳಗಿನ ಶುಭೋದಯ ಪ್ರೇಮ ಸಲೇರಾ ಮೇಡಮ್ ಅವರಿಗೆ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ಮಾವಿನಕಾಯಿ ಚಿತ್ರನ ಕೇಳಿ ನಮ್ಮ ಬಾಯಲ್ಲಿ ನೀರು ಬಂತು, ಜೊತೆಗೆ ಚಿತ್ರಗೀತೆಗಳು ಕೂಡ ಭಾವಗೀತೆಗಳು ಕೂಡ ಇಷ್ಟ ಆಯಿತು ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಇನ್ನು ಶುಭೋದಯ ಪ್ರೇಮ ಮೇಡಮ್, ಈ ದಿನ ಚಿಂತನ ಕರ್ನಾಳು ಬಳಕೆ ಹಾಗೆ ದೇವಸ್ಥಾನದ ಬಗ್ಗೆ ಮಾಹಿತಿ ತುಂಬ ವಿಶೇಷವಾಗಿತ್ತು. ಹೆಲ್ತ್ ಹಿಂಟ್ಸ್, ವಾರ್ತೆಗಳು, ಭಾವಗೀತೆಗಳು, ಚಿತ್ರಗೀತೆಗಳು ಎಲ್ಲ ಸೂಪರ್. ನಿರೂಪಣೆ ಕೂಡ ತುಂಬ ಚೆನ್ನಾಗಿದೆ. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾಗ್ತಿರುವಂತಹ ಗೀತೆಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಈಗ ಪ್ರಸಾರ ಆಗ್ತಿರುವಂತಹ ಭಾವಗೀತೆಗಳು ತುಂಬನೇ ಅರ್ಥಪೂರ್ಣವಾಗಿದೆ. ಧನ್ಯವಾದಗಳು. ಹಾಗೂ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ಸಾಧಕರಿಗೆ ಶುಭಾಶಯಗಳು. ಹಾಗೆಯೇ ನಿಮಗೂ ಮತ್ತು ಆಕಾಶವಾಣಿಗೂ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ಕುಮಾರ್ ಬಿಂದು ವಿಜಯ್ಕುಮಾರ್ ಅವರು ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಆಕಾಶವಾಣಿ ಭದ್ರಾವತಿ ನಿಲಯ ಹಾಗೂ ಎಲ್ಲ ಕೇಳುಗರ ಪರವಾಗಿ ನಿಮಗೂ ಕೂಡ ಶುಭಾಶಯಗಳು. ಇನ್ನು ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಇವರು ಕೂಡ ನಮ್ಮನೆಯಲ್ಲಿಯೇ ಟೊಮೊಟೊ ಹಾಕಿರೋ ಚಿತ್ರಾನ್ನ ನಿಮ್ಮ ಚಿತ್ರಾನ್ನ ಮಾಡಿದಾರಂತೆ. ಸೂಪರ್. ನಾನು ಅದೊಂದು ಹೇಳಿರಲಿಲ್ಲಲ್ಲ ಟೊಮೊಟೊ ಚಿತ್ರನ, ಇತ್ತೀಚೆಗೆ ಮಾರ್ಪಾಡಾಗಿರುವಂತಹ ಚಿತ್ರಾನ್ನ ಹಾಗಾಗಿ ಹೇಳಿಲ್ಲ. ನಿಮ್ಮ ನಿರೂಪಣೆ ಚೆನ್ನಾಗಿದೆ ಮೇಡಮ್. ನಿಮ್ಮದು ತಿಂಡಿ ಆಯ್ತಾ? ಹಾ ಆಯ್ತು. ನಿಮಗೂ ಚಿತ್ರಾನ್ನ ಇಷ್ಟನ ಅಂತ ಕೇಳ್ತೀರಿ. ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳ್ರಿ, ಬಹಳ ಬೇಗ ಆಗತ್ತೆ. ಹಾಗೆ ಎಲ್ರಿಗೂ ತುಂಬ ಖುಷಿ ಸಂತೋಷವನ್ನ ಕೊಡುತ್ತೆ ಚಿತ್ರಾನ್ನ, ಹಾಗಾಗಿ ಎಲ್ರಿಗೂ ಇಷ್ಟನೇ. ಹಾಗೆ ನನಗೂ ಕೂಡ ತುಂಬ ಇಷ್ಟ. ಅದರಲ್ಲೂ ನನಗೆ ಮಾವಿನಕಾಯಿ ಚಿತ್ರಾನ್ನ ಇಷ್ಟ, ನಿಂಬೆ ಹುಳಿ ಚಿತ್ರಾನ್ನ ಕೂಡ ಇಷ್ಟ, ಎಲ್ಲ ಚಿತ್ರಾನ್ನ ಇಷ್ಟ ಅಂತಲೇ ಹೇಳ್ಬೋದು. ಎಲ್ಲದೂ ಚೆನ್ನಾಗಿರುತ್ತೆ. ಇನ್ನು ಎಳ್ಳಿಕಾಯಿ ರಸ ಹಿಂಡಿ ಚಿತ್ರಾನ್ನ ಮಾಡಿದ್ರಂತೆ ಸಲ್ಮಾ ಟೀಚರ್ ಅವರು. ಇವರಿಗಿದೆ ಇದು ಕೂಡ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು. ಎಳ್ಳಿಕಾಯಿ ತಿಂದರೆ ತುಂಬನೇ ಆರೋಗ್ಯಕ್ಕೆ ಒಂದು ಪಿತ್ತವನ್ನು ತೆಗೆದುಹಾಕುವಂತಹ ಗುಣ ಇರುತ್ತೆ ಎಳ್ಳಿಕಾಯಲ್ಲಿ. ಹಾಗಾಗಿ ಇದರ ರಸವನ್ನು ಹಿಂಡಿ ಕುಡಿಯೋದಕ್ಕೂ ಕೂಡ ಕೊಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣವೇ. ಹಾಗೆ ಇದರ ಎಳ್ಳಿಕಾಯಿನ ರಸವನ್ನು ಹಾಕಿ ಚಿತ್ರಾನ್ನ ಕೂಡ ಮಾಡ್ತಾರೆ. ಇದು ತುಂಬನೇ ಆರೋಗ್ಯಕ್ಕೆ ಬಹಳ ಅಂದರೆ ಬಹಳ ಒಳ್ಳೆಯ ಚಿತ್ರಾನ್ನ ಅಂತ ಹೇಳ್ಬೋದು. ನಮ್ಮ ಸಲ್ಮಾ ಟೀಚರ್ ಅವ್ರಿಗೆ ಒಂದು ಮಾಹಿತಿಯನ್ನು ತಿಳಿಸಿದ್ದಕ್ಕೆ ವಿಶೇಷ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ಎಲ್ಲ ಹಾಡುಗಳೆಲ್ಲ ತುಂಬ ಇಷ್ಟ ಆಯ್ತಂತೆ. ನಮ್ಮ ಮನೆಯಲ್ಲಿ ಇವತ್ತು ಇಡ್ಲಿ, ನೀವು ಏನು ತಿಂಡಿ ತಿಂದಿರಿ ಅಂತ ಕೇಳ್ತಿದ್ದಾರೆ ಮುರಳೀಧರ್ ಅವರು ಶಿವಮೊಗ್ಗದಿಂದ. ನಂದು ಪಲಾವ್ ಮೊಸರು ಬಜ್ಜಿ ಆಯಿತು ಅಂತ ಹೇಳೋಣ. ಇನ್ನು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕು, ನಮಸ್ತೆ. ಶುಭ ಮುಂಜಾನೆ ಮೇಡಮ್. ತಿಂಡಿಯಲ್ಲಿ ಬೇಗ ಆಗುವುದು ಯಾವುದು ಅಂದರೆ ಲೆಮನ್ ರೈಸ್, ಪುಳಿಯೋಗರೆ, ಎಗ್ ರೈಸ್ ಈ ಥರ ಮೇಡಮ್. ಓಕೆ, ನಮಸ್ಕಾರ ಅಂತ ತಿಳಿಸ್ತಿದ್ದಾರೆ. ಇರಲಿ, ಪರವಾಗಿಲ್ಲ. ಇನ್ನು ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ ಕೂಡ ಎಲ್ಲ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು, ಮಿಕ್ಸ್ ಮೆಲೋಡಿ ಅಂತೂ ಸಖತ್ತಾಗಿತ್ತು ಸಾಂಗ್ಸ್ಗಳು ಅಂತ ಕೂಡ ಹೇಳಿದ್ದಾರೆ. ಇನ್ನು ಗುಡ್ ಮಾರ್ನಿಂಗ್ ಸ್ಪೋರ್ಟ್ಸ್ ಮಿಸ್ ಪ್ರೇಮಾಜಿ, ಬೆಳಗಿನಿಂದ ನಿಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ, ಎಂಜಾಯ್ ಮಾಡ್ತಾ ಇದ್ದೇವೆ ನಿಮಗೆ, ಹಾಗೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ವಿಶ್ವಾಸ್ ಅವರು ಸವಳಂಗದಿಂದ. ಇನ್ನು ನಾಗಷ್ಟ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕೊಡುಗೆಯಿಂದ ಆಕಾಶವಾಣಿ ಕುಟುಂಬಕ್ಕೆ ವಿಶ್ವ ಯುವ ಕೌಶಲ್ಯ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಗಂಟೆ ಗಣಪತಿ ದೇವಾಲಯದ ಪರಿಚಯ, ಕರ್ನಾಳು ಬಳಕೆ, ನಿಖಿಲ ಮಿಡಿತ ಆರೋಗ್ಯ ಸೂತ್ರ, ಎಲ್ಲ ಕಾರ್ಯಕ್ರಮಗಳಿಗೂ ತುಂಬ ಅಮೋಘವಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ ಶುಭ ಮುಂಜಾನೆಯನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಹಂಪಣ ಅವರು ನ್ಯಾಮ್ತಿಯಿಂದ ಚಿತ್ರಾನ್ನದ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು. ಬರೀ ಚಿತ್ರಾನ್ನದಲ್ಲಿ ಪೌಷ್ಟಿಕಾಂಶ ಕಡಿಮೆ ಇರುತ್ತೆ, ಆದ್ದರಿಂದ ಮಾವಿನಕಾಯಿ ತುರಿಯಾಗಲಿ ಕ್ಯಾರೆಟ್ ತುರಿಯಾಗಲಿ ಸೇರಿಸಿಕೊಳ್ಳುವುದರಿಂದ ಪೌಷ್ಟಿಕಾಂಶ ಸಿಗುತ್ತೆ, ರುಚಿಯಾಗತ್ತೆ ಅಂತ ಒಂದು ಏನಂತ ಹೇಳ್ಬೋದು, ಒಂದು ವಿಶೇಷವಾದ ಮಾಹಿತಿ ಅಂತಲೇ ಹೇಳ್ಬೋದು. ಪೌಷ್ಟಿಕಾಂಶ ತುಂಬಿದ ಮಾಹಿತಿಯನ್ನು ನೀಡಿದಂತಹ ನಮ್ಮ ಅಂಪಣ್ಣವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸೋಣ. ಹೌದು, ಇವರು ಹೇಳಿದಂತೆ ಬರೀ ಚಿತ್ರಾನ್ನದಲ್ಲಿ ಯಾವುದೇ ಥರ ಪೌಷ್ಟಿಕಾಂಶ ಇರೋದಿಲ್ಲ, ಹಾಗಾಗಿ ಬೆಳಗಿನ ಹೊತ್ತಿನಲ್ಲೇ ಆದಷ್ಟು ಜನರು ಚಿತ್ರಾನ್ನವನ್ನು ಮಾಡೋದ್ರಿಂದ ಅದರಲ್ಲಿ ಕ್ಯಾರೆಟ್ ತುರಿ ಹಾಗೆ ಒಂದು ಬೇಯಿಸುವಾಗ ಒಗ್ಗರಣೆಯನ್ನು ಮಾಡುವಾಗ ಸಣ್ಣದಾಗಿ ಹೆಚ್ಚಿದಂತಹ ಕ್ಯಾಪ್ಸಿಕಮ್ ಮತ್ತು ದಪ್ಪ ಮೆಣಸಿನಕಾಯಿ ಮತ್ತು ಬೀನ್ಸನ್ನು ಕೂಡ ಆಮೇಲೆ ಒಂದು ಬಟಾಣಿಯನ್ನು ಕೂಡ ಅದಕ್ಕೆ ಅಳವಡಿಸಿಕೊಂಡು ಅದ್ರ ಜೊತೆಗೆ ಹಾಕಿಕೊಂಡು ಸೇವಿಸಿದ್ರೆ ಅದರಿಂದ ಸ್ವಲ್ಪ ಪೌಷ್ಟಿಕಾಂಶವನ್ನು ಒಂದು ಸೇವಿಸಬಹುದು ಬೆಳಿಗ್ಗೆನೆ ಅಂತ ಕೂಡ ಹೇಳಬಹುದು. ಇನ್ನು

ನಿತಿನ್ ಬಣಗಾರ್ ಶಿವಮೊಗ್ಗದಿಂದ. ಇವ್ರು ಕೂಡ ಎಲ್ಲ ಕಾರ್ಯಕ್ರಮ ತುಂಬ ಸೂಪರಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಬೆಳಗಿನ ಶುಭೋದಯ, ಬೆಳಗಿನ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಮುಡಿಬಂತು, ಹಾಗೆಯೇ ಚಿತ್ರಗೀತೆಗಳು, ಚಿಂತನ ಪ್ರಸಾರ ಆಗ್ತಂಥ ಭಾವಗೀತೆಗಳು ತುಂಬ ಅದ್ಭುತವಾಗಿದೆ. ಇವತ್ತು ಚಿತ್ರಾನ್ನದ ಬಗ್ಗೆ, ರೈನ್ಕೋಟ್ ಬಗ್ಗೆ ವಿಷಯ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಕೂಡ ವಂದನೆಗಳು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಮೇಡಮ್. ಚಂದ್ರಿಕಾ ಶೇಷಾಚಲ ಹರ್ನಳಿಯಿಂದ ಶುಭದಿನವನ್ನ ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವು ಪ್ರಸ್ತುತಪಡಿಸುವ ಕನ್ನಡ ಇಂಗ್ಲಿಷ್ ಪದಪುಂಜ ನಡೆಸಿಕೊಡಿ ಅಂತ ಹೇಳ್ತಿದ್ದಾರೆ. ಖಂಡಿತ ಆದಷ್ಟು ಈ ಕಾರ್ಯಕ್ರಮವನ್ನ ಮುಂದಿನ ಕಾರ್ಯಕ್ರಮಗಳಲ್ಲಿ ಅಳವಡಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಅಂತ ತಿಳಿಸೋಣ. ಇದು ಈ ಕಾರ್ಯಕ್ರಮವನ್ನ ಕೋರಿ ತುಂಬ ಜನರು ಒಂದು ಕೋರಿಕೆನ ಸಲ್ಲಿಸ್ತಾ ಇದ್ದೀರಾ, ಹಾಗಾಗಿ ಈ ಕಾರ್ಯಕ್ರಮ ಸದ್ಯದಲ್ಲೇ ಪ್ರಸಾರ ಆಗುತ್ತೆ ಅಂತ ಕೂಡ ಹೇಳ್ತೇನೆ. ಇನ್ನು ನಮಸ್ಕಾರ ಪ್ರೇಮಕ್ಕ, ರೈನ್ಕೋಟ್ ಹಾಗೂ ಚಿತ್ರಾನ್ನದ ಮಾಹಿತಿ ಹಾಗೂ ಕುತೂಹಲದ ಅಂಶವನ್ನು ತಿಳಿಸ್ಕೊಟ್ರಿ. ನಾವು ತಿನ್ನುವ ಚಿತ್ರಾನ್ನಕ್ಕೆ 800 ವರ್ಷಗಳ ಇತಿಹಾಸ ಇರೋದು ಕೇಳಿ ಆಶ್ಚರ್ಯ ಆಯಿತು ಅಂತ ಹೇಳ್ತಾ ಇದ್ದಾರೆ ಕೇಶವಮೂರ್ತಿ, BMT ಲೇಔಟ್, ಬೆಂಗಳೂರಿನಿಂದ. ಇನ್ನು ಆಕಾಶವಾಣಿ ಒಪಿನಿಯನ್ ಪೋಲಿಂದ ಕೂಡ ಒಂದು ಮಾಹಿತಿಯನ್ನು ನೀಡಿದಂಥ ಪ್ರೇಮ ಮೇಡಮ್ ಅವ್ರಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಹಾಗೆ ಚಿತ್ರಾನ್ನ ಬಡವರ ಮನೆಯ ಬಿರಿಯಾನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಕೂಡ ಇವ್ರಿಗೆ ತುಂಬ ಇಷ್ಟ ಅಂತ ಕೂಡ ಹೇಳ್ತಾರೆ. ಹಾಗೆ ಸಾಕಷ್ಟು ಕೇಳಿದರು ಕೂಡ ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಕೂಡ ತಿಳಿಸಿದ್ದಾರೆ. ಶಾಂತಾಚಾರ ಬಡಗೇರ ಕುಕನೂರು ಹರಿಹರ ತಾಲೂಕು, ನಮಸ್ತೆ ಮೇಡಮ್. ಇಂದು FM ಭದ್ರಾವತಿಯಲ್ಲಿ ಬೆಳಗಿನಿಂದ ಪ್ರಸಾರವಾದಂಥ ಎಲ್ಲ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ವಂದನೆಗಳು. ಪ್ರತಿಯೊಂದು ಕಾರ್ಯಕ್ರಮವು ಮಾಹಿತಿಪೂರ್ಣವಾಗಿ, ಮನರಂಜನಾತ್ಮಕವಾಗಿ ಮತ್ತು ಆಸಕ್ತಿದಾಯಕವಾಗಿ ಮೂಡಿಬಂದಿತ್ತು. ನಿಮ್ಮ ಆತ್ಮೀಯ ನಿರೂಪಣೆ ಮತ್ತು ಸುಂದರವಾದ ನಿರೂಪಣೆಯಿಂದ ಕಾರ್ಯಕ್ರಮಗಳು ಇನ್ನಷ್ಟು ಆಪ್ತವಾಗಿಸಿದವು. ಇದೇ ರೀತಿಯ ಉತ್ತಮ ಕಾರ್ಯಕ್ರಮಗಳನ್ನು ಮುಂದೆಯೂ ಕೂಡ ನೀಡುತ್ತಿರಲಿ ಎಂದು ಹಾರೈಸುತ್ತೇನೆ ಅಂತ ಹೇಳ್ತಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಇವರು ತಿಳಿಸ್ತಾ ಇದ್ದಾರೆ. ಇನ್ನು ನಮಸ್ತೆ ಆಕಾಶವಾಣಿ, ಪ್ರೇಮ ಮೇಡಮ್ ನಿಮ್ಮ ನಿರೂಪಣೆ ಚೆನ್ನಾಗಿದೆ ಮೇಡಮ್, ಕರ್ನಾಳು ಬಳಕೆ ಚೆನ್ನಾಗಿತ್ತು, ಹಾಗೆ ಭಾವಗೀತೆ ಕೂಡ ಚೆನ್ನಾಗಿ ಮೂಡಿ ಬರ್ತಿದೆ. ಚನ್ನಗಿರಿ ತಾಲೂಕು ಕಗತ್ತೂರು ಗ್ರಾಮ ಶಾರದಮ್ಮ ಹನುಮಂತಪ್ಪ ಇವರು ಕೂಡ ಸಂದೇಶ ಕಳಿಸಿದ್ದಾರೆ. ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿತ್ತು, ಮಿಕ್ಸ್ ಮೆಲೋಡಿ ಚೆನ್ನಾಗಿತ್ತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ಇಲ್ಲ ಹೇಳ್ದಾಗ್ಲೇ ಚೆನ್ನಾಗಿತ್ತು ಅಂತ ತಿಳಿಸಿ. ಇನ್ನು ನಮಸ್ತೆ ಮೇಡಮ್, ನಮ್ಮ ಮನೆಯಲ್ಲಿ ಚಿತ್ರಾನ್ನ ಮಾಡಿದರೆ ಪುನರ್ಜನ್ಮ ಅಂತ ಹೇಳ್ತಾರೆ, ಹಳೆ ಅನ್ನಕ್ಕೆ ಒಗ್ಗರಣೆ ಆಗ್ತೀಯ ಅಂತಾರೆ ಅಂತ ಹೇಳ್ತಿದ್ದಾರೆ ಲತಾ ಭದ್ರಾವತಿಯಿಂದ. ಹೌದು, ಸಾಕಷ್ಟು ಮನೆಯಲ್ಲಿ ಅಮ್ಮಂದರು ರಾತ್ರಿ ಮಾಡಿದಂಥ ಅನ್ನ ವೇಸ್ಟ್ ಆಗಬಾರ್ದು ಅಂತಂದ್ಬಿಟ್ಟು ಅದಕ್ಕೆ ಒಗ್ಗರಣೆಯನ್ನು ಮಾಡಿ ಅದಕ್ಕೆ ಒಂದು ಡೆಕೋರೇಷನ್ ಮಾಡಿಬಿಟ್ಟು, ಒಗ್ಗರಣೆಯ ಡೆಕೋರೇಷನನ್ನು ಮಾಡಿಬಿಟ್ಟು ನಮಗೆ ಹಳೆಯ ಅನ್ನವನ್ನು ತಿನ್ನಿಸುವಂತಹ ಕೆಲಸವನ್ನು ಸೂಪರ್ ಟ್ಯಾಲೆಂಟ್ ಭರಿತವಾಗಿ ಮಾಡ್ತಾರೆ. ಇದು ಒಂದು ಹಾಸ್ಯದ ಸಂಗತಿ ಅನ್ಬೋದು, ನಗಬಹುದು. ಯಾಕಂದರೆ ಅಮ್ಮವರು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಆ ಅನ್ನವನ್ನು ಹೇಗಾದರೂ ಮಾಡಿ ತಿನ್ನಿಸಿ ಖಾಲಿ ಮಾಡಬೇಕು ಅನ್ನೋದೇ ಅವರ ಒಂದು ಗುರಿಯಾಗಿರುತ್ತೆ. ಅದನ್ನು ಚಿತ್ರಾನ್ನದ ಮೂಲಕ ಈಡೇರಿಸ್ಕೊಳ್ತಾರೆ ಅಂತ ಹೇಳಬಹುದು. ನಿಮ್ಮ ಮಾಹಿತಿ ತುಂಬ ಚೆನ್ನಾಗಿತ್ತು. ಇನ್ನು ಸುರೇಶ್ ಅವರು ಶಿವಮೊಗ್ಗದಿಂದ, ಪನ್ನೀರ್ ಚಿತ್ರಾನ್ನ ಸೂಪರ್ ಆಗಿರುತ್ತೆ, ಇದು ಹೊಸ ಟ್ರೆಂಡಿನ ಚಿತ್ರಾನ್ನ ಅಂತ ಹೇಳ್ಬೋದು. ಪನ್ನೀರ್ ಚಿತ್ರಾನ್ನ ಇತ್ತೀಚೆಗೆ ಕಂಡಿಡಿದಂತಹ 2026 ಇಲ್ಲ 2025-2024 ಕಂಡಿಡಿದಿರುವಂತಹ ಚಿತ್ರಾನ್ನ ಅಂತ ಹೇಳಬಹುದು. ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು. ಎಲ್ಲರ ಸಂದೇಶಗಳನ್ನ ಓದಾಯ್ತು. ಇನ್ನ ಕೆಲವೇ ಕ್ಷಣಗಳಲ್ಲಿ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಕ್ರೀಡಾ ರಸ ಪ್ರಶ್ನೆಗಳು ನಿಮಗಾಗಿ. ಅಲ್ಲಿಯ ತನಕ ಒಂದು ಸಣ್ಣ ಒಂದು ಬ್ರೇಕನ್ನು ತೆಗೆದುಕೊಂಡು ಬರೋಣ. ಒಂದು ಸಣ್ಣ ಬ್ರೇಕ್ನಂತಹ ಕಾರ್ಯಕ್ರಮ ಮುಂದುವರಿಯುವುದು.

0: ಈಡುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು.

0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
2: ನೀವು ಕೇಳ್ತಾ ಇದ್ರ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ಹಾಡು ಮಾತಾಡು. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಗಳನ್ನು ಕೇಳಲಾಗುತ್ತದೆ.

ಆರಂಭದ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಒಂದನೇ ಪ್ರಶ್ನೆ ಈ ಕಾರ್ಯಕ್ರಮದಲ್ಲಿ, 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ KIYG ಅನ್ನು ಯಾವ ಭಾರತೀಯ ನಗರ ಆಯೋಜಿಸುತ್ತಾರೆ? 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ KIYG ಅನ್ನು ಯಾವ ಭಾರತೀಯ ನಗರ ಆಯೋಜಿಸುತ್ತಾರೆ? ಇದು ಒಂದನೇ ಪ್ರಶ್ನೆ. ಇನ್ನು ಎರಡನೆಯ ಪ್ರಶ್ನೆ, 2026ರಲ್ಲಿ ಸತತ 5 ATP ಮಾಸ್ಟರ್ಸ್ 1000 ಟೆನಿಸ್ ಪ್ರಶಸ್ತಿಗಳನ್ನು ಗೆದ್ದಂತಹ ಮೊದಲ ವ್ಯಕ್ತಿ ಯಾರು? 2026ರಲ್ಲಿ ಸತತವಾಗಿ 5 ATP ಮಾಸ್ಟರ್ಸ್ 1000 ಟೆನಿಸ್ ಪ್ರಶಸ್ತಿಗಳನ್ನು ಗೆದ್ದಂತಹ ಮೊದಲ ವ್ಯಕ್ತಿ ಯಾರು? ಎರಡು ಪ್ರಶ್ನೆಗಳಿಗೂ ನಿಮ್ಮಿಂದ ಉತ್ತರಗಳು ಬರಲಿ. ನೀವು ಉತ್ತರಗಳನ್ನು ಕಳಿಸಬೇಕಾದ್ರೆ ಮೊದಲಿಗೆ ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಅನಂತರದಲ್ಲಿ ನಿಮ್ಮ ಉತ್ತರ ಬರಲಿ. ನೀವು ಉತ್ತರಗಳನ್ನು ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ ಆಕಾಶವಾಣಿ ಭದ್ರಾವತಿಯ ವಾಟ್ಸಪ್ ಸಂಖ್ಯೆ ಇದಾಗಿರುತ್ತದೆ, 9481572600. 9481572600 ಈ ಸಂಖ್ಯೆಗೆ ನಿಮ್ಮಿಂದ ಉತ್ತರಗಳು ಬರಲಿ. ಹಾಗೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಭಾಗಿಯಾಗಿ ಅಂತ ಹೇಳ್ತಾ, ಈಗ ನಿಮಗಾಗಿ ಬರ್ತಾ ಇದೆ ಒಂದು ಸುಮಧುರವಾಗಿರುವಂತಹ ಗೀತೆ, ಬಾನಲ್ಲೇ ಮಧುಚಂದ್ರ ಚಿತ್ರದ ಒಂದು ಗೀತೆ, SP ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ.

ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಡು ಮಾತಾಡು ಕ್ರೀಡಾರಸ ಪ್ರಶ್ನೆಯ ಕಾರ್ಯಕ್ರಮಕ್ಕೆ. ಈಗಾಗಲೇ ಎರಡು ಪ್ರಶ್ನೆಯನ್ನ ಕೇಳಲಾಗಿತ್ತು. ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳೋದಾದ್ರೆ, ಮೊದಲನೇ ಪ್ರಶ್ನೆ, 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ KIYG ಅನ್ನ ಯಾವ ಭಾರತೀಯ ನಗರ ಆಯೋಜಿಸುತ್ತದೆ ಅಂತ ಕೇಳಿದೆ. ಅದಕ್ಕೆ ಉತ್ತರ ನಿಮ್ಮಿಂದ ಬಂದಿದೆ. ಹಾಗೆ 2023ರಲ್ಲಿ ಸತತ 5 ATP ಮಾಸ್ಟರ್ಸ್, 1000 ಟೆನಿಸ್ ಪ್ರಶಸ್ತಿಗಳನ್ನಾಗಿದ್ದಂಥ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದೆ. 1000 ಟೆನಿಸ್ ಪ್ರಶಸ್ತಿಗಳನ್ನಾಗಿದ್ದಂಥ ವ್ಯಕ್ತಿಯವರು. ಈ ಎರಡು ಪ್ರಶ್ನೆಗಳಿಗೂ ಕೂಡ ನಿಮ್ಮಿಂದ ಉತ್ತರ ಬಂದಿದೆ. ಯಾರೆಲ್ಲ ಉತ್ತರ ಕಳಿಸಿದ್ದಾರೆ, ಸರಿ ಇದೆಯೋ ಅಥವಾ ಪ್ರಯತ್ನ ಆಗಿದೆಯಾ ಅಂತ ನೋಡೋಣ. ಉತ್ತರವನ್ನು ಕಳಿಸಿದ್ದಾರೆ ಸೋನೂರು ಚಿತ್ರದುರ್ಗದಿಂದ. ಒಂದು ಪ್ರಶ್ನೆಗೆ ಉತ್ತರ ಸರಿಯಾಗಿದೆ. ಇನ್ನು ರೂಪಾ ಪಾಂಡು ರಂಗರಾವ್ ಚಿತ್ರದುರ್ಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಎರೇಕೆರೂರು ತಾಲೂಕು ಇಲ್ಲಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ನಿಮ್ಮದಾಗಿದೆ ಎರಡು ಕೂಡ. ಹಂಪಣೂರು ನ್ಯಾಮತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ.

ಇನ್ನು ತೆಲಂಗಾಣದಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮೌನಿಷಾ ಚೈತನ್ಯ ತರೀಕೆರೆಯಿಂದ ರಂಗನಾಥ ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ, ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕನ್ನದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಕೂಡ ಉತ್ತರ ಬಂದಿದೆ. ಇನ್ನು ಪ್ರೇಮಕ್ಕ, ನನಗೆ ಕ್ರೀಡೆಯಲ್ಲಿ ಆಸಕ್ತಿ ಕಡಿಮೆ, ತಪ್ಪು ಉತ್ತರ ಕಳಿಸಲು ನನಗೆ ಇಷ್ಟ ಇಲ್ಲ, ಆದ್ದರಿಂದ ಕಾರ್ಯಕ್ರಮಗಳನ್ನು ದಯವಿಟ್ಟು ಕ್ಷಮಿಸಿ ಬಿಡಿ, ಸಂದೇಶ ಕಳಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುರಳೀಧರ್ ಅವರು ಶಿವಮೊಗ್ಗದಿಂದ, ಎಷ್ಟು ಹಾನೆಸ್ಟ್ ಇದ್ದೀರಾ ನೀವು, ಮನಸ್ಸಲ್ಲಿರೋದನ್ನು ಎಷ್ಟು ಯಥಾವಕ್ಕಾಗಿ ತಿಳಿಸ್ತಾ ಇದ್ದೀರಾ ಸಂದೇಶದ ಮೂಲಕ. ಇರಲಿ, ಪರವಾಗಿಲ್ಲ, ನಿಮಗೆ ಕ್ರೀಡೆಯಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳ್ತಿದ್ರೆ, ಕ್ರೀಡೆಯಲ್ಲಿ ಆಸಕ್ತಿ ಬರೋ ಹಾಗೆ ನಾವು ಕೂಡ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಕ್ರೀಡೆ ಮನುಷ್ಯನ ಒಂದು ಅವಿಭಾಜ್ಯ ಅಂಗ ಅಂತ ಹೇಳೋದ್ರಲ್ಲಿ ಒಂದು ಆಸಕ್ತಿದಾಯಕ ವಿಚಾರ ಇದೆ. ಹಾಗಾಗಿ ಕ್ರೀಡೆಯನ್ನು ಯಾರು ಕೂಡ ಆಸಕ್ತಿ ಇಲ್ಲ ಅಂತ ಹೇಳೋದಕ್ಕಿಂತ, ಯಾವುದಾದ್ರೂ ಕ್ರೀಡೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಮ್ಮ ಮೆದುಳು ಹಾಗೆ ನಮ್ಮ ನರಮಂಡಲ, ಇಡೀ ದೇಹದ ನರದ ವ್ಯವಸ್ಥೆ ಏನಿದೆ ಅದು ತುಂಬ ಚುರುಕಾಗತ್ತೆ. ಹಾಗಾಗಿ ಅದರಿಂದ ನಾವು ಹಲವಾರು ರೋಗಗಳಿಂದ ವಿಮುಕ್ತರಾಗಬಹುದು ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಕ್ರೀಡೆಯಲ್ಲಿ ಆಸಕ್ತಿಯನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಒಂದು ಸಲಹೆಯನ್ನು ಕೂಡ ಕೊಡೋಣ ಇವರಿಗೆ. ಇನ್ನು ನಾಗರಾಜ ರೆಡ್ಡಿ, ರಾಮತೀರ್ಥ ಹರಿಹರ ತಾಲೂಕು, ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ನೇವಿ ಡಿಸೋಜಾ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಭಾಗ್ಯ ಸದಾ ಶಿವನ್ ಕೇಶವಪುರ ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇಷ್ಟು ನಿಮ್ಮ ಕ್ಯೂರಿಯಾಸಿಟಿಯನ್ನು ನೋಡಿದ್ರೆ ನನಗೆ ಕೂಡ ಖುಷಿಯಾಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರ ಭಾಗವಹಿಸಿಕೆ ತುಂಬ ಅಮೋಘ ಅಂತ ಅನಿಸುತ್ತೆ. ಇನ್ನು ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನೇನು ಉತ್ತರಗಳನ್ನು ಹೇಳುವಂಥ ಸಮಯ, ಹಾಗಾಗಿ ಮುಂದಿನ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇನ್ನು ಶ್ರೀಶೈಲ ಕುಮಾರ್ ಏರ್ಲಿ ಒಟ್ಟು ಶಿವಮೊಗ್ಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಸುಭಾನ್ ಕೊರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಅಂಬಸಾಗರದಿಂದ ಕೂಡ ಉತ್ತರ ಬಂದಿದೆ. ಚಿಕ್ಕಪ್ಪ ಶಾರದಾ ರಮೇಶ್ವರ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕು ಇಲ್ಲಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಕೂಡ ಉತ್ತರ ಬಂತು. ಇನ್ನು ಗೌರಮ್ಮ ಅವರು ಹಾವೇರಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಎಲ್ಲರೂ ಇಷ್ಟು ಸರಿಯಾದ ಉತ್ತರವನ್ನೇ ಕಳಿಸ್ತಾ ಇದ್ದೀರಾ. ಇನ್ನು ಗೌರಮ್ಮ ಅವರು ಹಾವೇರಿಯಿಂದ ಕೂಡ ಕಳಿಸಿದ್ರು. ಸಿ ಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತಿಚೋಡೇನಹಳ್ಳಿ ಒಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಕೂಡ ಉತ್ತರ ಬಂದಿದೆ. ವಿಶ್ವಾಸ ಸವಳಂಗ ಇವರಿಂದ ಕೂಡ ಬಂತು ಉತ್ತರ. ವಿಭಾದೀಪಕ್ ಬೆಂಗಳೂರಿನಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಶಾಂತಾ ಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಇವರು ಕೂಡ ಉತ್ತರವನ್ನು ಹಾಗೆ ಅದರ ಕುರಿತು ಮಾಹಿತಿಯನ್ನು ಕಳಿಸಿದ್ದಾರೆ. ವಿಶೇಷ ಧನ್ಯವಾದಗಳನ್ನು ಇವರಿಗೆ ತಿಳಿಸೋಣ. ಇನ್ನು ನಿತಿನ್ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಪ್ರೇಮ ಮೇಡಮ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭಾವಗೀತೆಗಳ ಜೊತೆಗೆ ತರ ತರಹದ ಚಿತ್ರಾನ್ನದ ಮಾಹಿತಿಗಳು ಇಷ್ಟ ಆಯಿತು. ನಾನು ಇಷ್ಟದ ಸೊಪ್ಪಿನ ಚಿತ್ರಾನ್ನ, ದೊಣ್ಣೆ ಮೆಣಸಿನಕಾಯಿ, ಇವ್ರಿಗೆ ಇಷ್ಟ ಆದ ಚಿತ್ರಾನ್ನ ಅಂತೆ, ದೊಣ್ಣೆ ಮೆಣಸಿನಕಾಯಿ ಚಿತ್ರಾನ್ನ, ಕಂಚಿಕಾಯಿ ಚಿತ್ರಾನ್ನ ಕೂಡ ಮಾಡ್ತೀನಿ. ಇದು ರುಚಿಯಾಗಿರುವುದಲ್ಲದೆ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಧನ್ಯವಾದಗಳು ಮೇಡಮ್ ಅಂತ ಕೂಡ ಹೇಳ್ತಾ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಇವರು ಕೂಡ ಮತ್ತೊಮ್ಮೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಇನ್ನು ತೆಲಂಗಾಣ, ಮೊದಲಿಗೆ ಹೆಸರು ನಂತರ ಊರಿನ ಹೆಸರು, ಅನಂತರದಲ್ಲಿ ಉತ್ತರವನ್ನು ಕಳುಹಿಸಿ. ಆಗ ನಾವು ಓದುವ ರಭಸದಲ್ಲಿ ನಿಮ್ಮ ಹೆಸರು ಅಂದ್ಕೊಂಡು ಉತ್ತರವನ್ನೇ ಓದ್ಬಿಡ್ತೇವೆ. ಹಾಗಾಗಿ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಮಹೇಶ್ ಹೊಸೂರು ಹೊಸೂರು ಇವರು ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ. ಮೇಡಮ್, ಮೊದಲನೇ ಪ್ರಶ್ನೆ ಗೊತ್ತಾಗಲಿಲ್ಲ, ಎರಡನೇ ತಂದ್ಬಿಟ್ಟು ಹೇಳ್ತಿದ್ದಾರೆ. ಮಂಜುನಾಥ್ ಅವರು ಲಕ್ಷ್ಮೀ ಸೈಕಲ್ ಶಾಪ್ನಿಂದ ಉತ್ತರವನ್ನು ಕಳಿಸಿದ್ದಾರೆ. ಶೇಖರ್ ನಾಯಕ್ ತರೀಕೆರೆಯಿಂದ ಕೂಡ ಶುಭೋದಯ ಮೇಡಮ್ ಅಂತ ಕಳಿಸಿದ್ದಾರೆ. ನಿಮಗೂ ಕೂಡ ಪ್ರತಿ ಶುಭೋದಯಗಳು. ಇನ್ನು ಪ್ರೇಮ ಮೇಡಮ್ ಶುಭೋದಯ ಅಂತ ಹೇಳ್ತಾ ಇದ್ದಾರೆ, ರಾಧಾ ಅವರು ನಿದಿಗೆಯಿಂದ, ಹಾಗೆ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಇನ್ನು ಇವರ ಹೆಸರು ದಾಕ್ಷಾಯಣಿಯವರು ಭೀಮನಕೆರೆಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ.
ಇನ್ನು ನಾಗಷ್ಟ ಜಯಂತಿ ಗಣಪತಿಯನ್ನು

ನುಗ್ಗಿಗ್ರಾಮ ಬೇರ್ಕೊಡುಗೆಯಿಂದ ಕೂಡ ಉತ್ತರವನ್ನು ಕಳಿಸಿದರೆ ನಿಮ್ಮೆಲ್ಲರ ಆದಷ್ಟು ಎಲ್ಲರ ಉತ್ತರಗಳು ಕೂಡ ಸರಿಯಾಗಿದೆ. ಈಗ ಉತ್ತರ ಏನು ಅಂತ ನೋಡೋಣ. 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ KIYG ಅನ್ನು ಯಾವ ಭಾರತೀಯ ನಗರ ಆಯೋಜಿಸುತ್ತಿದೆ ಅಂತ ಕೇಳಿದ್ದೆ. ಅದಕ್ಕೆ ಉತ್ತರ ಆಗಿತ್ತು ತೆಲಂಗಾಣ. ತೆಲಂಗಾಣ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಇನ್ನು ಎರಡನೆಯ ಪ್ರಶ್ನೆ, 2026ರಲ್ಲಿ ಸತತ 5 ATP ಮಾಸ್ಟರ್ಸ್, 1,000 ಟೆನ್ನಿಸ್ ಪ್ರಶಸ್ತಿಗಳನ್ನು ಗೆದ್ದಂತಹ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ದೆ. ಅದಕ್ಕೆ ಜಾನಿಕ್ ಸಿನ್ನರ್ ಉತ್ತರ ಆಗಿತ್ತು. ಜಾನಿಕ್ ಸಿನ್ನರ್. ಸಾಕಷ್ಟು ಕೆಳಗರು ಸರಿಯಾದ ಉತ್ತರಗಳನ್ನೇ ನೀಡಿದ, ಎಲ್ಲೋ ಒಬ್ರದ್ದು ಇಬ್ರದ್ದು ಮಾತ್ರ ಸ್ವಲ್ಪ ಬದಲಾವಣೆ ಆಗಿದೆ ಉತ್ತರದಲ್ಲಿ. ಹಾಗಾಗಿ ಉತ್ತರ ಈಗ ಗೊತ್ತಾಯ್ತಲ್ಲ, ಮುಂದಿನ ಬಾರಿ ಸರಿಯಾದ ಉತ್ತರಕ್ಕಾಗಿ ಪ್ರಯತ್ನವನ್ನು ಪಡಿ. ಪರವಾಗಿಲ್ಲ, ಉತ್ತರ ತಪ್ಪಾಗಿದ್ರು ಕೂಡ ಅಡ್ಡಿಯಿಲ್ಲ, ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಕಾರ್ಯಕ್ರಮದಲ್ಲಿ. ಇದು 3ನೇ ಪ್ರಶ್ನೆ ಆಗಿರುತ್ತೆ. 2026ರ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಸರಣಿಯ ಆಟಗಾರ್ತಿ ಎಂದು ಹೆಸರಿಸಲ್ಪಟ್ಟವರು ಯಾರು? 2026ರ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಸರಣಿಯ ಆಟಗಾರ್ತಿ ಎಂದು ಹೆಸರಿಸಲ್ಪಟ್ಟವರು ಯಾರು? ಇದಕ್ಕೆ ಉತ್ತರವನ್ನು ಕಳುಹಿಸಿ. ಇನ್ನು 4ನೆಯ ಪ್ರಶ್ನೆ, ಕುಸ್ತಿಯಲ್ಲಿ ಭಾರತದ ಮೊದಲ ಒಲಿಂಪಿಕ್ ಪದಕ ಪಡೆದಂಥ ವಿಜೇತರು ಯಾರು? ಕುಸ್ತಿಯಲ್ಲಿ ಭಾರತದ ಮೊದಲ ಒಲಿಂಪಿಕ್ ಪದಕವನ್ನು ಪಡೆದಂತಹ ವಿಜೇತ ಯಾರು ಅಂತ ತಿಳಿಸಬೇಕು. ಇದು 3 ಮತ್ತು 4ನೇ ಪ್ರಶ್ನೆ. ನಿಮ್ಮ ಪ್ರಶ್ನೆಗಳನ್ನು ಕಳಿಸಲು ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹೇಳ್ತಾ ಇದ್ದೇನೆ. ಆಕಾಶವಾಣಿ ಭದ್ರಾವತಿಯ ವಾಟ್ಸಪ್ ಸಂಖ್ಯೆ ಈ ರೀತಿ ಇದೆ, 9481527600. ಈ ಸಂಖ್ಯೆಗೆ ನಿಮ್ಮ ಹೆಸರು, ಊರಿನ ಹೆಸರು, ನಂತರದಲ್ಲಿ ಉತ್ತರಗಳು ಬರಲಿ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ನಿಮಗಾಗಿ ಬರ್ತಾ ಇದೆ. ಮೀರಾ ಮಾಧವ ರಾಘವ ಚಿತ್ರದ ಒಂದು ಗೀತೆ, ಸುಪ್ರಿಯಾ ಆಚಾರ್ಯ ಫಿಯಾ ಖಾನ್ ಅವರ ಸ್ವರಗಳಲ್ಲಿ.

ಹಾಡು ಮಾತಾಡು ಕ್ರೀಡಾ ರಸಪ್ರಶ್ನೆಯ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಗೀತೆಯನ್ನ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಯುಗಳ ಕಂಠದಲ್ಲಿ ಚಿತ್ರ ಗಂಗಾಯಮುನಾ.

ಸಮಯಾಗಿದೆ ಸರಿಯಾಗಿ 10:40 ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಹಾಡು ಮಾತಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕ್ರೀಡಾರಸ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ, ಅದಕ್ಕೆ ನೀವು ಕೂಡ ಉತ್ತರಗಳನ್ನು ನೀಡ್ತಾ ಇದ್ದೀರಾ. ಮುಂದಿನ ಉತ್ತರಗಳನ್ನು ಯಾರೆಲ್ಲ ಕಳಿಸಿದ್ದೀರಾ ಅಂತ ನೋಡೋಣ. ಮುಂದಿನ ಉತ್ತರಗಳು ಬಂದಿದೆ. ಕೇಳಿದಂತಹ ಪ್ರಶ್ನೆ ಮತ್ತೊಮ್ಮೆ ಹೇಳೋದಾದರೆ, ಎರಡು ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಸರಣಿಯ ಆಟಗಾರ್ತಿ ಎಂದು ಹೆಸರಿಸಲ್ಪಟ್ಟವರು ಯಾರು ಅಂತ ಕೇಳಿದ್ದೆ. ಇನ್ನು ನಾಲ್ಕನೇ ಪ್ರಶ್ನೆ, ಕುಸ್ತಿಯಲ್ಲಿ ಭಾರತದ ಮೊದಲ ಒಲಿಂಪಿಕ್ ಪದಕ ಪಡೆದಂತಹ ವಿಜೇತರು ಯಾರು ಅಂತ ಕೂಡ ಕೇಳಿದೆ. ಅದಕ್ಕೆ ಉತ್ತರಗಳು ಈಗಾಗಲೇ ಸಾಕಷ್ಟು ಬಂದಿದೆ. ಇದು ನಿಮಗೆ ಈಸಿ ಪ್ರಶ್ನೆ ಅಂತ ಅಂದ್ಕೊಳ್ತೀನಿ, ಹಾಗಾಗಿ ಎಲ್ಲರೂ ಕೂಡ ಬಹಳಷ್ಟು ಚೆನ್ನಾಗಿ ಸರಿಯಾದ ಉತ್ತರವನ್ನೇ ನೀಡಿದ್ದೀರಾ.

ನಮಸ್ತೆ ಮೇಡಮ್, ಶುಭೋದಯ ಜನಪರದಿಂದ DTN ಮೂರ್ತಿ ಮಹೇಶ್ ಶ್ರೀನಿವಾಸ್ ಕಬಾಬ್ ಮಾಣಿಕೋಳಿ ಹೋಟೆಲ್ ಕೃಷ್ಣಪ್ಪ ಅಂತಂದ್ಬಿಟ್ಟು ಎರಡು ಪ್ರಶ್ನೆಗೂ ಉತ್ತರವನ್ನು ಕಳಿಸಿದ್ದಾರೆ ಇವರು. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು ಇಲ್ಲಿಂದ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಕೂಡ ಉತ್ತರ ಬಂದಿದೆ. ಸೋನೂರು ಚಿತ್ರದುರ್ಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಉತ್ತರ ಕೂಡ ಸರಿಯಾಗಿದೆ. ಹಂಪಣ್ಣ ಅವರ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇವರು ಕೂಡ ಒಂದು ಪ್ರಶ್ನೆಯ ಉತ್ತರ ಸರಿಯಾಗಿದೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಕೂಡ ಉತ್ತರ ಬಂದಿದೆ. ಹಾಗೆ ಮೋನಿಷಾ ಚೈತನ್ಯ ತರೀಕೆರೆಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಬೃಂದಾ ಅವರು ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಉಷಾ ಗಜೇಂದ್ರ ಬೆನಕನಹಳ್ಳಿ ಶ್ರೀಚರಣಿ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಹಬಿಲ್ ರಾಘವೇಂದ್ರ ಅಪರ್ಹುತ ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಹೊನ್ನೂರಹಳ್ಳಿ ಅವರು ಅನ್ನಮಂತಾಪುರ ಜಗಳೂರು ತಾಲೂಕಿನಿಂದ ಕೂಡ ಉತ್ತರ ಬಂದಿದೆ. ಶಾಂತಿನಿ ಹಾಸನ ಇಲ್ಲಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಜಯಪ್ಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್, ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಕೂಡ ಉತ್ತರ ಬಂದಿದೆ. ನೇವಿ ಡಿಸೋಜಾ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಕಳಿಸಿದ್ದೀರಾ. ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಉತ್ತರ ಕಳಿಸಿದ್ದೀರಾ. ಇನ್ನು ಗೌರಮ್ಮ ಹಾವೇರಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಗೌರಮ್ಮ ಅವರು ತುಂಬ ಫಾಸ್ಟ್ ಇದ್ದಾರೆ, ಎಲ್ಲ ಪ್ರಶ್ನೆಗೂ ಕೂಡ ಸರಿಯಾಗಿ ಉತ್ತರವನ್ನು ಕಳಿಸ್ತಾ ಇದ್ದಾರೆ. ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಇನ್ನು ಪ್ರತಿಮಾ ನಾಯಕ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕೊಡುಗೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಹೇಶ್ ಹೊಸೂರ್ ಅವರ ಉತ್ತರ ಕೂಡ ಕಳಿಸಿದ್ದಾರೆ. ಇವರು ಕೂಡ ಉತ್ತರವನ್ನು ನೋಡಿದ್ವಿ, ಇವರ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಶ್ರೀಶೈಲ ಕುಮಾರ್ ಏರ್ಲೋಟ್ ಶಿವಮೊಗ್ಗ ಇಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರೆ ಕೊಕ್ಕನೂರು ಹರಿಹರ ತಾಲೂಕು ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ತಾ ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಅದರ ಜೊತೆಯಲ್ಲೇ ಕಳಿಸಿದ್ದಾರೆ. ಅದಕ್ಕೆ ವಿಶೇಷ ಧನ್ಯವಾದಗಳು. ಇನ್ನು ವೀರಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಮಾದಪ್ಪ ಹಾಗೂ ಕೃಷ್ಣ KM ಕಮ್ಮಡಲಗೊಂದಿ ಜಗಳೂರು ತಾಲೂಕು ಇಲ್ಲಿಂದ ಕೂಡ ಉತ್ತರ ಬಂದಿದೆ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಜೋಡೇನಹಳ್ಳಿ ಒಳ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಸುಭಾನ್ ಖೋರೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಕೂಡ ಉತ್ತರ ಬಂದಿದೆ. ವಿಭಾದೀಪಕ್ ಬೆಂಗಳೂರಿನಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ವರ್ಣಿಕಾ ಜೀವನ ಅರಳಿಹಳ್ಳಿ ಇವರು ಕೂಡ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ದಕ್ಷಿಣ ಭೀಮನಕೆರೆ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ವಿಶ್ವಸೂರು ಸವಳಂಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಇನ್ನು ಸರಿಯಾದ ಉತ್ತರವನ್ನು ಕಳಿಸಿರುವವರು ವೆಂಕಟೇಶ ಪಾಲಾದಿ ಜೈಗ್ರಾಮ ಗುರು ಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆ ಹೊಸ ಕೇಳುಗರು ಅನ್ಕೋತೀನಿ. ಆಕಾಶವಾಣಿ ನಿಲಯದ ಬಳಗಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮಗಳನ್ನು ಕೇಳಿ ಸಂದೇಶಗಳನ್ನು ಕೂಡ ಕಳಿಸಿ ಮಾಹಿತಿಗಳೊಂದಿಗೆ ಮನೋರಂಜನೆ ನೀಡುತ್ತೆ ನಿಮ್ಮ ಆಕಾಶವಾಣಿ ಭದ್ರಾವತಿ ಅಂತ ಹೇಳ್ತಾ, ಇನ್ನು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಮ್ಯಾದನ ಹೊಳೆಯಿಂದ ವೆಂಕಟೇಶ್ ಅವರು ಉತ್ತರ ಮಾತ್ರ ಕಳಿಸಿಲ್ಲ, ಹಾಯ್ ಅಂತ ಮಾತ್ರ ಕಳಿಸಿದ್ದಾರೆ. ಉತ್ತರವನ್ನು ಕಳಿಸೋದಕ್ಕೂ ಕೂಡ ಪ್ರಯತ್ನವನ್ನು ಪಡಿ ಮರೆಯರೆ ಅಂತ ಹೇಳೋಣ. ಇನ್ನು ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಸದಾಶಿವಪ್ಪ ಮಂಡಘಟ್ಟ ಸಾರಾ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ರಾಧಾವರು ನಿದ್ದಿಗೆಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಆನ್ಸರ್ ಅಂತಂದ್ಬಿಟ್ಟು ಉತ್ತರವನ್ನು ಕಳಿಸಿದ್ದಾರೆ ವಂದನಾ ವಿಶ್ವನಾಥ, ಶಿಕಾರಿಪುರ ತಾಲೂಕು ಚಿಕ್ಕಜೋಗಿಹಳ್ಳಿ. ಆಕಾಶವಾಣಿ ಕವನಗಳ ಬರೆಯುವ ಕೌತುಕವಾಗಿ ನೆನಪಿನ ಪುಟದಲ್ಲಿರುವ ಹಾಡು ಕೇಳಲು ಎಲ್ಲಿಲ್ಲದ ಉತ್ಸುಕವಾಗಿ ನಮ್ಮ ಚಹಾ ಜೊತೆಗಿನ ಸಂಗಾತಿಯಾಗಿ ಗೋಧೂಳಿ ಸಮಯದ ಗೆಳತಿಯಾಗಿ ಎಂದಿಗೂ ಕೇಳುವೆನು ಬಾನುಲಿ ಭದ್ರ.

ಪರ್ವತಿ ನೀಡುವರಿ ಮನರಂಜನೆ ಅತಿ ಅತಿ ಅಂತ ಹೇಳ್ಬಿಟ್ಟು ವಂದನವರು ಉತ್ತಮವಾದ ಒಂದು ಎಲ್ಲರಿಗೂ ಇಷ್ಟವಾದಂತಹ ಕವನವನ್ನು ಕಳಿಸಿದ್ದೀರಾ, ನಿಮಗೆ ವಿಶೇಷ ಧನ್ಯವಾದಗಳು ಅಂತ ಹೇಳ್ತಾ ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಉತ್ತಮ ಉತ್ತಮ ಅತ್ಯುತ್ತಮ ಕವನಗಳು ನಿಮ್ಮಿಂದ ಬರ್ತಾ ಇರಲಿ ಅಂತ ಹೇಳ್ತಾ ಇನ್ನು ಆಕಾಶವಾಣಿ ಒಪಿನಿಯನ್ ಪೋಲಿಂದ ಕೂಡ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತಂದ್ಬಿಟ್ಟು ತುಂಬ ಕೇಳುಗರು ಕೂಡ ಸಂದೇಶನ ಕಳಿಸಿದ್ದಾರೆ. ಇನ್ನು ಬೆಂಗಳೂರು ಸುನಂದ ಸಿದ್ಧಾರೂಢ ನಗರ ಭದ್ರಾವತಿ ಸುನಂದ ಅವರು ಸಿದ್ಧಾರೂಢ ನಗರ ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಮಹೇಶ್ ಕುಮಾರ್ ಹೊನ್ನಾಳಿ ಇವರು ಕೂಡ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ತುಂಬ ಚಂದ ಅಂತ ಕೂಡ ತಿಳಿಸಿದ್ದಾರೆ. ನೀವು ಕೂಡ ಕಾರ್ಯಕ್ರಮವನ್ನು ಚಂದವಾಗಿ ಆಲಿಸ್ತಾ ಇದ್ದೀರಾ, ಹಾಗೆ ಉತ್ತರಗಳನ್ನು ಕೂಡ ಕಳಿಸುವಂತಹ ಪ್ರಯತ್ನ ಆದರೆ ಮಾಡಿ ಅಂತ ಹೇಳ್ತಾ ಈಗ ಉತ್ತರಗಳು ಏನು ಅಂತ ನೋಡೋಣ. ಕಾರ್ಯಕ್ರಮದ ಮೂರನೇ ಪ್ರಶ್ನೆ, 2026 ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಸರಣಿಯ ಆಟಗಾರ್ತಿ ಎಂದು ಹೆಸರಿಸಲ್ಪಟ್ಟವರು ಯಾರು ಅಂತ ಕೇಳಿದೆ. ಸೋಫಿ ಡಿವೈನ್ ಉತ್ತರ ಆಗಿತ್ತು. ಸೋಫಿ ಡಿವೈನ್ ಯಾರೆಲ್ಲ ಸೋಫಿ ಡಿವೈನ್ ಅಂತ ಕಳಿಸಿದಿರೋ ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಇನ್ನು ಕುಸ್ತಿಯಲ್ಲಿ ಭಾರತದ ಮೊದಲ ಒಲಿಂಪಿಕ್ ಪದಕ ಪಡೆದಂತಹ ವಿಜೇತರು ಯಾರು ಅಂತ ಕೇಳಿದೆ. ಕೆ ಡಿ ಜಾಧವ್ ಇವರು 1952 ಪಡೆದುಕೊಳ್ತಾರೆ. ಕೆ ಡಿ ಜಾಧವ್ ಉತ್ತರ ಆಗಿತ್ತು. ಕೆ ಡಿ ಜಾಧವ್ ಅಂತ ಯಾರೆಲ್ಲ ಉತ್ತರವನ್ನು ಕಳಿಸಿದ್ದೀರಾ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕಲರಿ ಪಯಟ್ಟು ಎಂಬ ಸಮರ ಕಲೆಗೆ ಹೆಸರುವಾಸಿಯಾದ ರಾಜ್ಯ ಯಾವುದು? ಕಲರಿ ಪಯಟ್ಟು ಎಂಬ ಸಮರ ಕಲೆಗೆ ಹೆಸರುವಾಸಿಯಾದಂತಹ ರಾಜ್ಯ ಯಾವುದು? ಇದು 5ನೇ ಪ್ರಶ್ನೆ. ಇನ್ನು 6ನೇ ಪ್ರಶ್ನೆ, ಭಾರತವು ಸ್ವತಂತ್ರ ರಾಷ್ಟ್ರವಾಗಿ ಮೊದಲ ಬಾರಿಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವರ್ಷ ಯಾವುದು? ಈ ಎರಡು ಪ್ರಶ್ನೆಗಳಿಗೂ ಕೂಡ ನಿಮ್ಮಿಂದ ಉತ್ತರಗಳು ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸದಾಗಿ ನಮ್ಮ ಆಕಾಶವಾಣಿ ಭದ್ರಾವತಿಯನ್ನು ಟ್ಯೂನ್ ಮಾಡಿರುವಂತಹ ನಮ್ಮ ಹೊಸ ಕೇಳುಗರಿಗಾಗಿ ವಾಟ್ಸಪ್ ಸಂಖ್ಯೆಯನ್ನು ಹೇಳಬೇಕಲ್ವೇ? ಹಾಗಾಗಿ ಅವರಿಗಾಗಿ 9481570200 ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು. ನಿಮ್ಮ ಮೊದಲಿಗೆ ನಿಮ್ಮ ಹೆಸರು, ನಂತರ ನಿಮ್ಮ ಊರಿನ ಹೆಸರು, ಅನಂತರದಲ್ಲಿ ನೀವು ಉತ್ತರಗಳನ್ನು ಕಳಿಸಿ ನಿಮ್ಮ ಆಕಾಶವಾಣಿ ಭದ್ರಾವತಿಗೆ ಕೇಂದ್ರಕ್ಕೆ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕಾನೂರು ಹೆಗ್ಗಡತಿ ಚಿತ್ರದ ಒಂದು ಗೀತೆಯನ್ನು ಕೇಳಿ ಕುಸುಮ ಅವರ ಕಂಠದಲ್ಲಿ.

ಹಾಡು ಮಾತಾಡು ಕ್ರೀಡಾರಸ ಪ್ರಶ್ನೆಯ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರತೆ ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ ಸರಿಯಾಗಿ 10:54:34. ನಿಮ್ಮ ಜೊತೆಯಾಗಿರೋದು ನಿಮ್ಮ ಗೆಳತಿ ಪ್ರೇಮಾ ಸಾಲೇರ. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ ಅಂತ ನೋಡೋಣ. ಅನಿಲ್ ಕುಮಾರ್, ತಳಕನಹಳ್ಳಿ, ರೇಖೆರೂರು ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸದಾಶಿವಪ್ಪ ಮಂಡಗಟ್ಟ ಇವರಿಂದ ಕೂಡ ಉತ್ತರ ಬಂದಿದೆ. ಇನ್ನು ಹಂಪಣ್ಣ ಅವರು ನೆಮ್ಮದಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಸೋನೂರು ಚಿತ್ರದುರ್ಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ರೂಪ ಪಾಂಡುರಂಗರಾವ್ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ, ಕಣದಾಳು, ಹೊಸ ಬಡಾವಣೆ, ನಿಮ್ಮಿಂದ ಕೂಡ ಉತ್ತರ ಬಂದಿದೆ ಚಿಕ್ಕಮಗಳೂರಿನಿಂದ. ಇನ್ನು ನಾಗರಾಜ ರೆಡ್ಡಿ, ರಾಮತೀರ್ಥ, ಹರಿಹರ ತಾಲೂಕು ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಹ್ಯಾಬಿಲ್ ರಾಘವೇಂದ್ರ, ಅಪರ್ಹುತ, ಭದ್ರಾವತಿಯಿಂದ ಕೂಡ ಉತ್ತರ ಬಂದಿದೆ. ಹೊನ್ನೂರಹಳ್ಳಿ, ಹನುಮಂತಾಪುರ, ಜಗಳೂರು ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಭಾಗ್ಯ ಸದಾಶಿವನ್, ಕೇಶವಪುರ, ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಒಪಿನಿಯನ್ ಪೋಲಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ನೀವು ಡಿಸೋಜಾ, ರಾಜೇಂದ್ರ ನಗರ, ಶಿವಮೊಗ್ಗ ಇಲ್ಲಿಂದ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ, ಕಂಬಳಲಗೊಂದಿ, ಜಗಳೂರು ತಾಲೂಕು ಇಲ್ಲಿಂದ ಕೂಡ ಉತ್ತರ ಬಂದಿದೆ. ಜಯಪ್ಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್, ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಉಮಾದೇವಿ, ಪಿ ಡಬ್ಲ್ಯೂ ಡಿ ಕಾಲೋನಿ, ಬಿ ಆರ್ ಪ್ರಾಜೆಕ್ಟ್ ಇಲ್ಲಿಂದ ಕೂಡ ಉತ್ತರ ಕಳಿಸಿದ್ದೀರಾ. ಇನ್ನು ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತೀಶ್, ಒಡೆನಹಳ್ಳಿ, ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಸುಭಾನ್ ಕೋರಿ, ಹಗರಿಬೊಮ್ಮನಹಳ್ಳಿ, ಅಂಪಸಾಗರದಿಂದ ಉತ್ತರ ಬಂದಿದೆ. ಬೃಂದಾ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ವೇದಾ ಶೆಟ್ಟಿ ಕಾಳವಾರದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಶಿಶಲ ಕುಮಾರ್ ಅವರ ಉತ್ತರ ಕೂಡ ಬಂದಿದೆ, ಎಆರ್ಲಿ ಓಟು ಶಿವಮೊಗ್ಗದಿಂದ. ಶಾಂತಚಾರ ಬಡಿಗೇರ, ಕುಕ್ಕನೂರು, ಹರಿಹರ ತಾಲೂಕು ನಿಮ್ಮಿಂದ ಕೂಡ ಉತ್ತರ ಬಂದಿದೆ ಹಾಗೂ ಮಾಹಿತಿ ಕೂಡ ಬಂದಿದೆ. ಇನ್ನು ಜ್ಯೋತಿ ನೀನಾ, ಸಂತೋಷ, ನ್ಯಾಮತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಉತ್ತರ ಬಂದಿದೆ. ಇನ್ನು ಚಂದ್ರಿಕಾ ಶಶಾಚಲ, ಹಾರನಹಳ್ಳಿಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಮಹೇಶ್ ಕುಮಾರ್, ಹೊನ್ನಾಳಿಯವರು ಉತ್ತರವನ್ನು ಕಳಿಸಿದ್ದಾರೆ. ವರ್ಣಿಕಾ ಜೀವನ್, ಅರಳಿಹಳ್ಳಿ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ವಂದನಾ ವಿಶ್ವನಾಥ್, ಶಿಕಾರಿಪುರ ತಾಲೂಕು ಚಿಕ್ಕಜೋಗಿಹಳ್ಳಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ವಿಭಾದೀಪಕ್, ಬೆಂಗಳೂರಿನಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಗೌರಮ್ಮ ಅವರು ಹಾವೇರಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ನಾಗಶ್ರೀ ಜಯಂತಿ, ಗಣಪತಿ ನುಗ್ಗಿಗ್ರಾಮ, ಬೇರ್ಕುಡಿಗೆಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ವೆಂಕಟೇಶ ಪಲಾದಿ, ಜಯಗ್ರಾಮ, ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ, ಗಣಪತಿ ನುಗ್ಗಿಗ್ರಾಮ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಆಕಾಶವಾಣಿ ಒಪಿನಿಯನ್ ಪೋಲಿಂದ ಕೂಡ ಉತ್ತರಗಳು ಬರ್ತಾ ಇದೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಗೌರಿ ಮಂಡಗದ್ದಿ ಹೋಬಳಿಯಿಂದ ಕೂಡ ಉತ್ತರ ಬರ್ತಾ ಇದೆ. ಇನ್ನು ವೀಲೀಲಾ, ವಿದ್ಯಾನಗರ, ಶಿವಮೊಗ್ಗದಿಂದ ಕೂಡ ಉತ್ತರ ಕಳಿಸ್ತಾ ಇದ್ದೀರಾ. ಇನ್ನು ದಾಕ್ಷಾಯಣಿ, ಭೀಮನಕೆರೆ ಇವರು ಕೂಡ ಉತ್ತರವನ್ನು ಕಳಿಸ್ತಾ ಇದ್ದಾರೆ.

ಕಳಿಸಿದ್ದಾರೆ. ಇನ್ನು ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ಹರಿಹರ ತಾಲೂಕು ಇವರು ಕೂಡ ನಮಸ್ತೆ ಮೇಡಮ್, ಇಂದು ಎಫ್ ಎಂ ಭದ್ರಾವತಿಯ ಆಡು ಹಾಡು ಮಾತಾಡು ಕ್ರೀಡಾ ಪ್ರಶ್ನೆ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಪ್ರೇಮ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮವು ಮಾಹಿತಿ ಮತ್ತು ಮನರಂಜನೆಯ ಸುಂದರ ಸಂಗಮವಾಗಿತ್ತು. ಕ್ರೀಡೆಗೆ ಸಂಬಂಧಿಸಿದ ರೋಚಕ ರಸಪ್ರಶ್ನೆಗಳು ನಿಮ್ಮ ಸ್ಪಷ್ಟ ಹಾಗೂ ಆತ್ಮೀಯ ನಿರೂಪಣೆ ಕಾರ್ಯಕ್ರಮವನ್ನು ಇನ್ನಷ್ಟು ಆಕರ್ಷಕವಾಗಿಸಿತು. ಇಂತಹ ಉತ್ತಮ ಕಾರ್ಯಕ್ರಮಗಳ ಮೂಲಕ ಶ್ರೋತೃಗಳಿಗೆ ಜ್ಞಾನವನ್ನು ಮನರಂಜನೆಯನ್ನು ನೀಡುತ್ತಿರುವಂತಹ ನಿಮ್ಮ ಸೇವೆ ಶ್ಲಾಘನೀಯ ಅಂತಂದ್ಬಿಟ್ಟು ಒಂದು ಪ್ರೋತ್ಸಾಹದ ಸಂದೇಶವನ್ನು ನೀಡಿದಂತಹ ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸೋಣ. ಇನ್ನು ವಿಶ್ವಾಸ್ ಅವರು ಸವಳಂಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಮಿಸ್, ನಾನು ಪಾಸ ಅಂತ ಕೂಡ ಕೇಳ್ತಾ ಇದ್ದೀರಾ, ಯಾವಾಗ ಕ್ಲಾಸ್ ಅಂತ ಕೂಡ ಕೇಳ್ತಾ ಇದ್ದೀರಾ, ಇವತ್ತು ರ್ಯಾಂಕನ್ನು ಪಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳೋಣ. ಎಲ್ಲರೂ ಕೂಡ ಬಹಳಷ್ಟು ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ಉತ್ತರ ಏನು ಅಂತ ನೋಡುವಂತಹ ಸಮಯ. ಕಲರಿ ಪಯಟ್ಟು ಎಂಬ ಸಮರ ಕಲೆಗೆ ಹೆಸರುವಾಸಿಯಾದಂತಹ ರಾಜ್ಯ ಯಾವುದು ಅಂತ ಕೇಳಿದೆ. ಇದು ಬಹಳ ಸುಲಭವಾದ ಪ್ರಶ್ನೆ. ಕಲರಿ ಪಯಟ್ಟು ಅಂತ ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಕೇರಳ. ಕೇರಳ ಉತ್ತರ ಆಗಿತ್ತು. ಕೇರಳ ಅಂತ ಯಾರೆಲ್ಲ ಉತ್ತರವನ್ನು ಕಳಿಸಿದ್ದೀರಾ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಭಾರತವು ಸ್ವತಂತ್ರ ರಾಷ್ಟ್ರವಾಗಿ ಮೊದಲ ಬಾರಿಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವರ್ಷ ಯಾವುದು ಅಂತ ಕೇಳಿದೆ. 1948 ಉತ್ತರ ಆಗಿತ್ತು. 1948 ಎಲ್ಲರೂ ಕೂಡ 1948 ಅಂತ ಆದಷ್ಟು ಎಲ್ಲ ಕೆಳಗರು ಕೂಡ ಕಳಿಸಿದರೆ ಎಲ್ಲರೂ ಕೂಡ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ಮತ್ತೊಮ್ಮೆ ನೀವು ಉತ್ತರವನ್ನು ನೋಡಿಕೊಂಡು ನಿಮ್ಮ ಬೆನ್ನನ್ನು ನೀವೇ ತಟ್ಟಿಕೊಳ್ಳಬೇಕಾಗಿ ಹೇಳ್ತಾ ಇದ್ದೇವೆ. ಯಾಕಂದರೆ ನಿಮ್ಮ ಒಂದು ಖುಷಿಯ ಒಂದು ಸಂದೇಶದಿಂದ ನಮಗೆ ಕೂಡ ಖುಷಿಯಾಗಿದೆ. ಬಹಳಷ್ಟು ಪ್ರೇರಣಾದಾಯಕವಾಗಿ ಒಂದು ತುಂಬಾ ವಿಶೇಷವಾಗಿ ಸಂದೇಶಗಳನ್ನು ಆದಷ್ಟು ಬೇಗ ಬೇಗನೆ ಎಲ್ಲರೂ ಕೂಡ ಕಳಿಸ್ತಾ ಇದ್ರಿ. ನಿಮ್ಮ ಒಂದು ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೆ ಒಂದು ವೇದಿಕೆಯಾಗಿತ್ತು ಇದು ಅಂತ ಹೇಳ್ತಾ ಎಲ್ಲರೂ ಕೂಡ ಬಹಳಷ್ಟು ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಅದಕ್ಕೆ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ತಮ್ಮೆಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಯಾರೆಲ್ಲ ಸರಿಯಾದ ಉತ್ತರವನ್ನು ಕಟ್ಟಿದ್ದೀರೋ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಶುಭ ಅಭಿನಂದನೆಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಮತ್ತೊಮ್ಮೆ ಯಾವೆಲ್ಲ ಪ್ರಶ್ನೆಯನ್ನು ಕೇಳಿದ್ದೆ ಕಾರ್ಯಕ್ರಮದಲ್ಲಿ ಅದರ ಉತ್ತರ ಏನು ಅಂತ ನೋಡೋಣ. ಯಾಕಂದರೆ ಕೆಲವೊಬ್ಬರು ಕಡೆಯದಾಗಿ ಕಾರ್ಯಕ್ರಮಗಳನ್ನು ಕೂಡ ಕೇಳ್ತಾ ಇರ್ತಾರೆ. ಹಾಗಾಗಿ ಮೊದಲನೇ ಪ್ರಶ್ನೆ, 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ KIYG ಅನ್ನು ಯಾವ ಭಾರತೀಯ ನಗರ ಆಯೋಜಿಸುತ್ತಿದೆ ಅಂತ ಕೇಳಿದೆ. ತೆಲಂಗಾಣ ಉತ್ತರ ಆಗಿತ್ತು. ತೆಲಂಗಾಣ 2026 ಸತತ 5 ATP ಮಾಸ್ಟರ್ಸ್ 1000 ಟೆನಿಸ್ ಪ್ರಶಸ್ತಿಗಳನ್ನು ಗೆದ್ದಂತಹ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದೆ. ಜಾನಿಕ್ ಸಿನ್ನರ್. ಉತ್ತರ ಜಾನಿಕ್ ಸಿನ್ನರ್. 2026 ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಸರಣಿಯ ಆಟಗಾರ್ತಿ ಎಂದು ಹೆಸರಿಸಲ್ಪಟ್ಟವರು ಯಾರು? ಮೂರನೇ ಪ್ರಶ್ನೆಯ ಉತ್ತರ ಸೋಫಿ ಡಿವೈನ್. ನಾಲ್ಕನೇ ಪ್ರಶ್ನೆ, ಕುಸ್ತಿಯಲ್ಲಿ ಭಾರತದ ಮೊದಲ ಒಲಿಂಪಿಕ್ ಪದಕ ಪಡೆದಂತಹ ವಿಜೇತ ಯಾರು ಅಂತ ಕೇಳಿದೆ. ಉತ್ತರ ಕೆಡಿ ಜಾಧವ್. 1952 ಪಡ್ಕೊಳ್ತಾರೆ. ಇನ್ನು ಕಲರಿ ಪಯಟ್ಟು ಎಂಬ ಸಮರ ಕಲೆಗೆ ಹೆಸರುವಾಸಿಯಾದಂತಹ ರಾಜ್ಯ ಯಾವುದು ಅಂತ ಕೇಳಿದೆ. ಉತ್ತರ ಆಗಿತ್ತು ಕೇರಳ. ಆರನೇ ಪ್ರಶ್ನೆ, ಭಾರತವು ಸ್ವತಂತ್ರ ರಾಷ್ಟ್ರವಾಗಿ ಮೊದಲ ಬಾರಿಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವರ್ಷ ಯಾವುದು ಅಂತ ಕೇಳಿದೆ. 1948 ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಿಮ್ಮ ಗೆಳತಿ ಪ್ರೇಮ ಸಲೇರ. ಹಾಡು ಮಾತಾಡು ಕ್ರೀಡಾ ರಸಪ್ರಶ್ನೆಯ ಕಾರ್ಯಕ್ರಮ ಇದುವರೆಗೂ ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.

0: ನೆಮ್ಮದಿಯಾಗಿರಕ್ಕೇನ್ ಮಾಡ್ಬೇಕು?
1: ಮಗಳೇ, ನಿಂಗೆ ಎಲ್ಲಕ್ಕಿಂತ ಅತಿ ಹೆಚ್ಚು ಬೇಕಾಗಿರೋದು ಏನು? ಕಾಡೋ ಸಮಸ್ಯೆ ಯಾವುದು?
0: ಬೇಕಾಗಿರೋದು ದುಡ್ಡು, ಪೈಸಾ, ಹಣ, ಕಾಸು, ಮನಿ. ಕಾಡೋದು ಅದ್ರ ಸಾಲ, ಸಾಲ.
1: ಮಗಳೇ, ಹಾಗಾದ್ರೆ ಈ ಊರಲ್ಲಿ ಸಾಲನೇ ಮಾಡದೆ ಇರೋರ್ ಮನೆಯಿಂದ ಒಂದು ಬಿಡಿಗಾಸ್ ತಗೊಂಡ್ ಬಾ, ಆಗ ನೋಡೋಣ.
0: ಅಣ್ಣ, ನೀವು ಸಾಲ ಮಾಡಿದೀರಾ?
2: ಅಯ್ಯೋ, ಮೈ ತುಂಬಾ ಕಣಕ.
0: ಯಪ್ಪ, ನೀವು?
3: ನಾನಂತೂ ಊರ್ ಬಿಟ್ಟು ಬಂದ್ಬಿಟ್ಟಿದೀನಿ ಕಣವ.
0: ನಿಮಗ್ ಸಾಲ ಇದ್ಯಾ?
1: ಅಯ್ಯೋ, ಯಾರಿಗೂ ಹೇಳ್ಬೇಡ, ನಾನು ಮಾಡಿದೀನಿ.
0: ಅಕ್ಕ, ನನ್ ಕೇಳ್ಬೇಡ ಕಣ್ಣನ್ ತಾಯಿ. ಯೋ, ನೀನು?
3: ನಾನ್ ಮಾಡಿಲ್ಲ, ನನ್ ತಮ್ಮ ಮಾಡೋನೆ, ಏನ್ ಮಾಡ್ಲಿ?
0: ಅಯ್ಯೋ, ಸಾಲ ಮಾಡದೆ ಇರೋರು ಈ ಊರಲ್ಲಿ ಯಾರು ಇಲ್ಲ.

0: ದೇವ ತನಕ ಎಲ್ಲರೂ ಮಾಡ್ತಾರೆ ಸಾಲ ಅಲ್ವೇನಪ್ಪ?
1: ನಿಜ, ನಮ್ಮಂತ ಬಡವ್ರಿಗಂತೂ ಬ್ಯಾಂಕ್ ನವರು ಸಾಲ ಕೊಡಲ್ಲ.
2: ಆದ್ರೆ ಸಾಲ ಕೇಳಿದ್ರೆ ಸುಮ್ಮನೆ ಕೊಡೋರು ನಮ್ಮೂರಲ್ಲಿ ಇದಾರಲ್ಲ.
0: ಯಾರು?
3: ಅದೇ

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮೈಸೂರು ಸ್ಯಾಂಡಲ್
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು. ಈಗ ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದ ಪತ್ರವನ್ನು ನೋಡೋಣ.

ನಿಲಯದ ಎಲ್ಲ ನಿರೂಪಕರಿಗೆ, ಅಧಿಕಾರಿ ವರ್ಗದವರಿಗೆ ಧನ್ಯವಾದಗಳು. ನಮಗೆ ಎಸ್ ಜಾನಕಿ ಹಾಡಿರುವಂತಹ ಭಾರತ ಭೂಷಿರ ಮಂದಿರ ಸುಂದರಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ, ಈ ಚಿತ್ರದ ಸನ್ನಿವೇಶಗಳು, ಸಾಹಿತ್ಯ ಹಾಗೂ ಚಿತ್ರವು ಕೂಡ ತುಂಬ ಸುಂದರವಾಗಿ ಅರ್ಥಪೂರ್ಣವಾಗಿದೆ. ಅಷ್ಟೇ ಸುಂದರವಾಗಿ ಕೂಡ ಹಾಡಿದ್ದಾರೆ. ಮತ್ತು ಆಕಾಶವಾಣಿಯಲ್ಲಿ ಪ್ರಸಾರವಾಗ್ತಿರುವಂತಹ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ ಮಿಕ್ಸ್ ಮಿಲೋಡಿ ಬಹಳ ಅಚ್ಚುಮೆಚ್ಚು. ಹಾಗೆ ನಮ್ಮ ಎಲ್ಲ ಉದ್ಘೋಷಕರ ಧ್ವನಿಗಳು ಕೂಡ ಸೂಪರ್ ಆಗಿದೆ. ಇನ್ನು ಈ ಪತ್ರವನ್ನು ಕಳಿಸಿರೋರು ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಮತ್ತು ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಹಾಗೂ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಮತ್ತು ಮನೆಯವರು. ಇವರು ಮೆಚ್ಚಿರುವಂತಹ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಎಸ್ ಜಾನಕಿ ಹಾಡಿರುವಂತಹ ಉಪಾಸನೆ ಚಿತ್ರದ ಗೀತೆ

ನೀವು ಕೇಳ್ತಾ ಇದ್ರ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ನೀವು ಕೂಡ ನೀವು ಮೆಚ್ಚಿದ ಗೀತೆಗಳನ್ನ ನಮ್ಮ ಆಕಾಶವಾಣಿ ಭದ್ರಾವತಿ ನಿಲಯದಿಂದ ಕೇಳಬಹುದು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಮೆಚ್ಚಿರುವಂತಹ ಮೂರು ಚಿತ್ರದ ಗೀತೆಗಳನ್ನ ಬರೆದು ಕಳುಹಿಸಿ. ಆ ಚಿತ್ರದ ಹೆಸರು ಹಾಗೂ ಗೀತೆಯ ಹೆಸರನ್ನು ಕೂಡ ಬರೆದು ಕಳಿಸಿದರೆ, ನಮ್ಮಲ್ಲಿ ಲಭ್ಯವಿದ್ದರೆ ಆ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ನೀವು ಆಗ ನೀವು ಮೆಚ್ಚಿರುವ ಗೀತೆಯನ್ನು ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳಬಹುದು. ಕಾರ್ಯಕ್ರಮದ ಕಡೆಯದಾಗಿ ವಿಳಾಸವನ್ನು ತಿಳಿಸ್ತೇನೆ ಅಂತ ಹೇಳ್ತಾ ಇನ್ನು ಮುಂದಿನ ಪತ್ರಕ್ಕೆ ಹೋಗೋಣ.

ಆಕಾಶವಾಣಿ ಭದ್ರಾವತಿ ನಿಲಯದಿಂದ ಪ್ರಸಾರವಾಗುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ತುಂಬ ಅಚ್ಚುಕಟ್ಟಾಗಿ ಮೂಡಿಬರುತ್ತದೆ. ಅದರಲ್ಲೂ ಮುಖ್ಯಸ್ಥರಿಗೆ, ಸಿಬ್ಬಂದಿ ವರ್ಗದವರಿಗೆ, ನಿರೂಪಕರಿಗೆ ನನ್ನ ಮತ್ತು ಕೇಳುಗರಿಗೆಲ್ಲ ನನ್ನ ನಮಸ್ಕಾರಗಳು. ನಿಲಯದಿಂದ ಪ್ರಸಾರವಾಗುವಂತಹ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ಸಿಂಗಾಪುರದಲ್ಲಿ ರಾಜಾಕುಳ್ಳ ಚಿತ್ರದಿಂದ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ. ಈ ಹಾಡಿನ ಸಾಹಿತ್ಯ ಸಂಗೀತ ತುಂಬ ಅದ್ಭುತ. ಈ ಹಾಡು ತುಂಬ ಇಷ್ಟ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕಡೂರು ತಾಲೂಕು ಮುತ್ತಣಗೆರೆಯಿಂದ ಭಾಗ್ಯ ಬಿ ಮರುಳಪ್ಪ ಅವರು, ಇವರು ಮೆಚ್ಚಿರುವಂತಹ ಗೀತೆ ಪ್ರಸಾರ ಆಗ್ತಾ ಇದೆ. ಕೇಳಿಬರುವ ಸ್ವರಗಳು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದ್ದು.

0: ನೀವು ಕೇಳ್ತಾ ಇದ್ರೆ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಮುಂದಿನ ಪತ್ರವನ್ನು ನೋಡೋಣ. ಆಕಾಶವಾಣಿ ಸಿಬ್ಬಂದಿಗಳಿಗೆ ನಮಸ್ಕಾರಗಳು. ತಾಯಿಯ ಮಡಿಲಲ್ಲಿ ಚಿತ್ರದ ಹಾಡು ನಮಗೆ ತುಂಬ ಇಷ್ಟ ಆಗಿದೆ. ಹಾಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಮ್ಮ ಅಂದರೆ ನಮಗೆ ತುಂಬ ಇಷ್ಟ. ಹಾಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ತಾಯಿ ನಗ್ತಾ ಇದ್ದರೆ ನಮ್ಮ ಬಾಳೆ ಸಕ್ಕರೆ ಆಗುತ್ತೆ. ಹಾಗೆ ಮಕ್ಕಳ ಮೇಲೆ ಅಕ್ಕರೆ ತೋರು ಕೇಳಲು ಈ ಗೀತೆ ಕೇಳಲು ತುಂಬ ಇಂಪಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಉಷಾ ಹಂಪಣ್ಣ ಅವರು ನ್ಯಾಮತಿಯಿಂದ. ಇವರು ಮೆಚ್ಚಿರುವಂತಹ ತಾಯಿಯ ಮಡಿಲಲ್ಲಿ ಚಿತ್ರದ ಒಂದು ಗೀತೆ ಪ್ರಸಾರ ಆಗ್ತಿದೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಕಂಠದಲ್ಲಿ.
1: ಅಮ್ಮ ನಗು, ನೀ ನಗು, ಇನ್ನು ಇನ್ನು ಇನ್ನು ನಗು.

0: ನನ್ನ ಬಿಡೆವು.
1: ಅಮ್ಮ ನೀನು ನಕ್ಕಳೆ, ನಮ್ಮ ಬಾಳೆ ಸಕ್ಕರೆ.
2: ಅಮ್ಮ ನೀನು ನಕ್ಕಳೆ, ನಮ್ಮ ಬಾಳೆ ಸಕ್ಕರೆ.
1: ಸಿಡು

ಇನ್ನು ಮುಂದಿನ ಪತ್ರವನ್ನು ಬರೆದಿದ್ದಾರೆ ನಮ್ಮ ಪ್ರೀತಿಯ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಗೂ, ನಮ್ಮ ಎಲ್ಲ ಮೆಚ್ಚಿನ ನಿರೂಪಕರಿಗೂ ನಮಸ್ಕಾರಗಳು. ಹಾಗೂ ಬೆಳಗಿನ ಶುಭೋದಯ ಆಕಾಶವಾಣಿಯಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿಬರ್ತಾ ಇದೆ. ಎಲ್ಲ ನಿರೂಪಕರು ಕೂಡ ಒಳ್ಳೆಯ ಮಾಹಿತಿಯೊಂದಿಗೆ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಡ್ತಾರೆ. ಬೆಳಗಿನ ಕಾರ್ಯಕ್ರಮಗಳು, ಸಂಜೆಯ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿಬರ್ತಾ ಇದೆ. ಬೆಳಗಿನ ಗೀತಾರಾಧನದಲ್ಲಿ ದೇವಾಲಯದ ಮಾಹಿತಿ, ನದಿಯ ಮಾಹಿತಿ, ಹೂವಿನ ಮಾಹಿತಿ ತುಂಬಾ ಚೆನ್ನಾಗಿರುತ್ತೆ. ನೇಗಿಲು ಮಿಡಿತ ಆರೋಗ್ಯ ಸೂತ್ರ ಕಾರ್ಯಕ್ರಮಗಳು ತುಂಬಾ ಉಪಯುಕ್ತವಾಗಿದೆ. ದಿನದ ಮಾಹಿತಿಯೊಂದಿಗೆ ಮಿಕ್ಸ್ ಮೆಲೋಡಿ ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ. ಅದರಲ್ಲಿ ನೀವು ಹೇಳುವ ಮಾಹಿತಿ ತುಂಬಾ ಇಷ್ಟ ಆಗುತ್ತೆ. ಆ ಮಾಹಿತಿ ನನ್ನ ಸ್ಟೇಟಸ್ಗೆ ಹಾಕಿಕೊಳ್ಳುತ್ತೇನೆ. ಇನ್ನು ಹಾಡು ಮಾತಾಡು ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ. ನಾವಂತೂ ಪ್ರತಿದಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಇನ್ನು ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳ್ತಾ, ಅಂಡಮಾನ್ ಚಿತ್ರದಿಂದ ಡ್ಯಾಡಿ ಮೈ ಡ್ಯಾಡಿ ಹಾಡನ್ನು ಪ್ರಸಾರ ಮಾಡಿ, ನಮಗೆ ಈ ಹಾಡು ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಗೌರಮ್ಮ ಅವರು ಹಾವೇರಿಯಿಂದ. ಅವರು ಮೆಚ್ಚಿರುವಂತಹ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.

ಇನ್ನು ಕಾರ್ಯಕ್ರಮದಲ್ಲಿ ಮುಂದಿನ ಪತ್ರವನ್ನು ಬರೆದಿದ್ದಾರೆ. ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪ್ರಸಾರ ಆಗ್ತಿರೋಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಅರ್ಥಪೂರ್ಣವಾಗಿರುತ್ತೆ. ಎಸ್ ಜಾನಕಿ ಅಮ್ಮ ಅವರು ಅಂದರೆ ತುಂಬಾ ಇಷ್ಟ, ಹಾಗಾಗಿ ಅವರು ಹಾಡಿರುವಂತಹ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗೆ ನಾವು ನಮ್ಮ ಕಲಾ ಸಂಸ್ಥೆಗಳಿಂದ ಎಸ್ ಜಾನಕಿ ಅವರಿಗೆ ಹಾಡಿನ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ಕೃಷ್ಣನಗರ ದೊಡ್ಡಮನೆ ಸವಿತಾ, ಗಣೇಶ್ ಆಶಾ ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್ ಹಾಗೂ ನ್ಯಾಮತಿ ಗಾಂಧಿ ರಸ್ತೆಯಿಂದ ಕಣಿಕರ ವಿಜಯಕುಮಾರ್ ಅವರು ಕೂಡ ಪತ್ರ ಬರೆದಿದ್ದಾರೆ. ಹಾಗೆ ಶಿವಮೊಗ್ಗದ ಮಹಿಳೆಯಿಂದ ಶ್ರೀನಿವಾಸ ಮೂರ್ತಿ, ಸತ್ಯಾರ್ಥಿ, ಸೂರ್ಯನಾರಾಯಣ, ಕನಕ, ಸ್ಕಂದ, ಘಾನವಿ, ವೈಷ್ಣವಿ ಅವರು ಕೂಡ ಗಾಳಿ ಮಾತು ಚಿತ್ರದಾಗಿದೆಯನ್ನು ಬಯಸಿ ಪತ್ರ ಬರೆದಿದ್ದಾರೆ. ಅವರಿಗಾಗಿ ಈ

ಆಕಾಶವಾಣಿಯ ಎಲ್ಲ ಕೇಳುಗರು ಹಾಗೂ ಅಧಿಕಾರಿಗಳ ಪರವಾಗಿ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ನಮ್ಮ ಎಸ್ ಜಾನಕಿ ಅಮ್ಮನವರಿಗೆ ಸಲ್ಲಿಸುತ್ತಾ ಇಲ್ಲಿಗೆ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯರೇ, ನೀವು ಕೂಡ ನೀವು ಮೆಚ್ಚಿದ ಮೂರು ಚಿತ್ರದ ಗೀತೆಗಳನ್ನು ನಮಗೆ ಬರೆದು ಕಳಿಸಿದರೆ ನಿಮ್ಮ ಮೆಚ್ಚಿರುವಂತಹ ಗೀತೆಗಳನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ, ನೀವು ಪತ್ರವನ್ನು ಗಳಿಸಲು ನಿಲಯದ ನಿರ್ದೇಶಕರು ನನ್ನ ಹಾಡು ನನ್ನ ಆಯ್ಕೆ ವಿಭಾಗ GPS ಕಾಲೋನಿ ಆಕಾಶವಾಣಿ ಭದ್ರಾವತಿ ಇಲ್ಲಿಗೆ ನಿಮ್ಮ ಪತ್ರವನ್ನು ಕಳಿಸಿದರೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಹಾಡು ಪ್ರಸಾರ ಆಗುತ್ತದೆ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ಪ್ರೇಮಾ ಸಾಲೇರ. ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳಿದಿರಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದು ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸೇವಾ ಮಾಹಿತಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಭದ್ರಾವತಿ ತಾಲೂಕು ಘಟಕವು ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಸರ್ಕಾರಿ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಉಮ್ಲೇಬೇಲು ರಸ್ತೆಯಲ್ಲಿರುವಂತಹ ಲಯನ್ಸ್ ಕ್ಲಬ್ನಲ್ಲಿ ಬರುವ 19ನೇ ತಾರೀಕಿನಂದು ಅಂದರೆ ಭಾನುವಾರ ಬೆಳಿಗ್ಗೆ 8:30 ಏರ್ಪಡಿಸಲಾಗಿದೆ. ಈ ರಕ್ತದಾನ ಶಿಬಿರದಲ್ಲಿ ಆಸಕ್ತಿಯುಳ್ಳವಂಥವರು ದೂರವಾಣಿ ಸಂಖ್ಯೆ 9449986565555 ಅಥವಾ 9900000125 ಅಥವಾ 9731157761 ಅಥವಾ 8277299314 ಅಥವಾ ಪತ್ರಿಕಾ ಭವನ ಬಸವೇಶ್ವರ ವೃತ್ತ ಹಳೇನಗರ ಇಲ್ಲಿ ಸಂಪರ್ಕಿಸಲು ಕೋರಲಾಗಿದೆ. ಭಾನುವಾರ ಬೆಳಗ್ಗೆ 8:30 ಬೃಹತ್ ರಕ್ತದಾನ ಶಿಬಿರವು ಪ್ರಾರಂಭವಾಗಲಿದ್ದು 10:30 ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಲಿದೆ. ಅಪರಾಹ್ನ 3:30 ಬೃಹತ್ ರಕ್ತದಾನ ಶಿಬಿರದ ಸಮಾರೋಪ ಸಮಾರಂಭವು ನಡೆಯಲಿದ್ದು ಆಸಕ್ತರು ಭಾಗವಹಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಆಯ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಕೃತ ಹಾಗೂ ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ 2026-27 ಶೈಕ್ಷಣಿಕ ಸಾಲಿಗೆ ಖಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಅತಿಥಿ ಗ್ರಂಥಪಾಲಕರು ಹಾಗೂ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕರು ಒಳಗೊಂಡಂತೆ ತಾತ್ಕಾಲಿಕವಾಗಿ ಆಯ್ಕೆ

ಮಾಡಿಕೊಳ್ಳಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ನಿಗದಿತ ವೇಳಾಪಟ್ಟಿಯೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಥವಾ ತಿದ್ದುಪಡಿಯನ್ನು ಮಾಡಲು ಪ್ರಾರಂಭದ ದಿನಾಂಕ ಈಗಾಗಲೇ ಶುರುವಾಗಿದ್ದು, ಅರ್ಜಿ ಸಲ್ಲಿಸಲು ತಿದ್ದುಪಡಿ ಮಾಡಲು ಕೊನೆಯ ದಿನಾಂಕ ಈ ತಿಂಗಳ 18ನೇ ತಾರೀಕು ಆಗಿರುತ್ತದೆ. ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಈ ತಿಂಗಳ 19ನೇ ತಾರೀಕು ಆಗಿರುತ್ತದೆ. ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ 19ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ. ತಾತ್ಕಾಲಿಕ ಕಾರ್ಯಭಾರ ವರ್ಕ್ಲೋಡ್ ಪ್ರಕಟಿಸುವ ದಿನಾಂಕ 25 ಈ ತಿಂಗಳ ಜುಲೈ ತಿಂಗಳ 25 ಆಗಿರುತ್ತದೆ. ಕೌನ್ಸಿಲಿಂಗ್ ಮೆರಿಟ್ ಪಟ್ಟಿ ಹಾಗೂ ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಇದೇ ತಿಂಗಳ 26ನೇ ತಾರೀಕು ಆಗಿರುತ್ತದೆ. ಮೆರಿಟ್ ಪಟ್ಟಿಯನ್ವಯ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ, ವಿದ್ಯಾರ್ಹತೆ ಮತ್ತು ಆರ್ಕೆ ಆಯ್ಕೆ ಮಾನದಂಡಗಳು, ಯುಜಿಸಿ 2018 ಮಾರ್ಗಸೂಚಿಗಳನ್ವಯ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ 55% ಅಂಕಗಳನ್ನು ಎಸ್ಟಿ ಎಸ್ಸಿ ಎಸ್ಟಿ ಒಬಿಸಿ ವಿಶೇಷಚೇತನರಿಗೆ ಶೇಕಡ 50 ಹೊಂದಿರಬೇಕು. ಇದರೊಂದಿಗೆ ಎನ್ಇಟಿ ಎಸ್ಎಲ್ಇಟಿ ಕೆಸೆಟ್ ಪಿಎಚ್ಡಿ ವಿದ್ಯಾರ್ಹತೆಯನ್ನು ಹೊಂದಿರುವುದು ಕಡ್ಡಾಯ. ಮೆರಿಟ್ ಅಂಕಗಳ ಹಂಚಿಕೆ ಒಟ್ಟು 100 ಅಂಕಗಳು, ಸ್ನಾತಕೋತ್ತರ ಪದವಿ ಅಂಕಗಳು, ಅಭ್ಯರ್ಥಿ ಗಳಿಸಿದ ಒಟ್ಟು ಶೇಕಡವಾರು ಅಂಕಗಳ 25% ಭಾಗವನ್ನು ಪರಿಗಣಿಸಲಾಗುವುದು. ಗರಿಷ್ಠ 25 ಅಂಕಗಳು. ಹೆಚ್ಚುವರಿ ವಿದ್ಯಾರ್ಹತೆ ಪಿಎಚ್ಡಿ ಹೊಂದಿದಲ್ಲಿ 12 ಅಂಕಗಳು, ಎನ್ಇಟಿ ಕೆಸೆಟ್ ಎಸ್ಎಲ್ಇಟಿ ಹೊಂದಿದಲ್ಲಿ 9 ಅಂಕಗಳು, ಎಂಫಿಲ್ ಹೊಂದಿದಲ್ಲಿ 6 ಅಂಕಗಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೇವೆ ಸಲ್ಲಿಸಿದ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ 3 ಅಂಕಗಳಂತೆ ಗರಿಷ್ಠ 48 ಅಂಕಗಳನ್ನು, ಮಿತಿ 16 ವರ್ಷಗಳು ನೀಡಲಾಗುವುದು. ಅರ್ಹ ವಿಕಲಚೇತನ ಅಭ್ಯರ್ಥಿಗಳಿಗೆ ಹೆಚ್ಚುವರಿಯಾಗಿ 10 ಅಂಕಗಳನ್ನು ಕೂಡ ನೀಡಲಾಗುವುದು. ಅಭ್ಯರ್ಥಿಗಳಿಗೆ ಪ್ರಮುಖ ಸೂಚನೆಗಳು. 2025-26ನೇ ಸಾಲಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆದರೆ ತಮ್ಮ ಅರ್ಜಿಯಲ್ಲಿ ಮಾಹಿತಿಯನ್ನು ತಿದ್ದುಪಡಿ ಮಾಡಲು ಅವಕಾಶವಿರುತ್ತದೆ. ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸಲ್ಲಿಸಿದ ಸೇವೆಯನ್ನು ಮಾತ್ರ ಪರಿಗಣಿಸಲಾಗುವುದು. ಖಾಸಗಿ ಕಾಲೇಜು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಲಾಗುವುದಿಲ್ಲ. ಸಾಮಾನ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಅಪ್ಲಿಕೇಶನ್ gov.in/application.aspx ಮತ್ತು ಸರ್ಕಾರಿ ಚಿತ್ರಕಲಾ ಅಥವಾ ಸಂಸ್ಕೃತ ಕಾಲೇಜುಗಳು kannada.gov.in/appsfc.aspx ಲಿಂಕ್ಗಳ ಮೂಲಕ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿಯಲ್ಲಿ ತಪ್ಪು ಮಾಹಿತಿ ನೀಡಿದಲ್ಲಿ ಅಭ್ಯರ್ಥಿ ವೇತನವನ್ನು ತಿರಸ್ಕರಿಸಲಾಗುವುದು ಒಂದು ವೇಳೆ ಹಾಜರುಪಡಿಸಿದ ದಾಖಲೆಗಳು ನಕಲಿ ಎಂದು ಕಂಡುಬಂದಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು. ಆಯ್ಕೆಯಾಗಿ ಕರ್ತವ್ಯಕ್ಕೆ ಹಾಜರಾದ ನಂತರ ಪ್ರಸೂತಿ ರಜೆ ಮೇಲೆ ತೆರಳುವ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ 90 ದಿನಗಳ ವೇತನ ಸಹಿತ ಮಾತೃತ್ವ ರಜೆಯ ಸೌಲಭ್ಯವನ್ನು ಕೂಡ ನೀಡಲಾಗುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ಇಲಾಖೆಯ ಅಧಿಕೃತ ವೆಬ್ಸೈಟ್ dce.karnataka.gov.in ಅನ್ನು ಪ್ರತಿನಿತ್ಯ ಗಮನಿಸುವಂತೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸೇವಾ ಮಾಹಿತಿ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಈಗ ಒಂದು ಭಾವಗೀತೆಯನ್ನು ಕೇಳೋಣ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ, ಈಗ ನೀವು ಕೇಳಿದ ಗೀತೆ ಆನಂದ ಕಂದ ಅವರ ಕವನದಾಗಿತ್ತು. ವೃಂದಗಾನದಲ್ಲಿ ಕೇಳಿದಿರಿ. ಕಾರ್ಯಕ್ರಮದ ಕಡೆಯದಾಗಿ ಸಿದ್ದಲಿಂಗಯ್ಯ ಅವರ ಒಂದು ಕವನ, ಜಯಚಂದ್ರನ್ ಹಾಗೂ ಚಿತ್ರ ಅವರ ಕಂಠದಲ್ಲಿ ದೂರಕ್ಕೆ ಬಲು ದೂರಕ್ಕೆ

ಭಾವಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ನಮ್ಮ ಕೆಲವರು ಒಂದೆರಡು ಸಂದೇಶಗಳನ್ನು ಕಳಿಸಿದರೆ ಅದನ್ನು ನೋಡಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ಹೇಳ್ತಾ, ನಮಸ್ಕಾರಗಳು ಮೇಡಮ್, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್. ಆಶಾ ಹನುಮಂತಪ್ಪ, ಉಪೇಕ್ಷಾ, ಕೆ ಎಸ್ ಚಾರಿತ್ರ್ಯ, ನ್ಯಾಮತಿ ತಾಲೂಕು ನ್ಯೂ ಇಂದಿರಾ ಕಾಲೋನಿ ಸೌಳಂಗ, ಇವರು ಕೂಡ ಪ್ರಶ್ನೆ ಕೇಳಿದವಲ್ಲ, ನನ್ನ ಹಾಡು ಅಲ್ಲ 10 ಗಂಟೆಗೆ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಉತ್ತರವನ್ನು ಕಳಿಸಿದ್ದಾರೆ ಇವರು. ಧನ್ಯವಾದಗಳು. ಇನ್ನು ನಮಸ್ತೆ ಮೇಡಮ್, ಬೆಳಗಿನಿಂದ ಇಲ್ಲಿವರೆಗೂ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ಸೊಗಸಾಗಿ ನಡೆಸಿಕೊಟ್ರಿ, ಜೊತೆಗೆ ಚಿತ್ರಗೀತೆಗಳು ಕೂಡ ತುಂಬ ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಇನ್ನು ಮುಂದಿನ ಗೀತೆಯನ್ನು ಮುಂದಿನ ಕಾರ್ಯಕ್ರಮದಲ್ಲಿ, ಜಾನಪದ ಸಂಗೀತ ಕಾರ್ಯಕ್ರಮ. ಇನ್ನು ಮುಂದೆ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶ್ರೀಮತಿ ಶಾರದಮ್ಮ ಹಾಗೂ ತಂಡದವರಿಂದ ಹಕ್ಕಿ ತುಳಿಸುವ ಪದಗಳನ್ನು ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆ ಅಳ್ನಾವರ, ಕೊಪ್ಪಳ, ಬಾದಾಮಿ ರೈಲು ನಿಲ್ದಾಣಗಳು ಪ್ರಗತಿಯ ಸಂಕೇತವಾಗಿ ನಿಂತಿವೆ. ಆಧುನಿಕ ಮೂಲಸೌಕರ್ಯಗಳ ಮೂಲಕ ವರ್ಧಿತ ಪ್ರಯಾಣಿಕರ ಸೌಲಭ್ಯಗಳು ಹಾಗೂ ಪ್ರದೇಶದ ಶ್ರೀಮಂತ ಪರಂಪರೆಯೊಂದಿಗೆ ಸಂಯೋಜಿಸುತ್ತಿವೆ. ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಅಳ್ನಾವರ ರೈಲ್ವೆ ನಿಲ್ದಾಣವನ್ನು 17 ಕೋಟಿ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ದಿವ್ಯಾಂಗ ಸ್ನೇಹಿ ಪ್ರಯಾಣಿಕರ ವ್ಯವಸ್ಥೆ, ವಿಶಾಲ ಕಾರ್ಯನಿರ್ವಹಣಾ ಕೊಠಡಿಗಳು, ಬೆಳಕಿನ ವ್ಯವಸ್ಥೆ, ಸುಂದರ ಕಲಾಕೃತಿಗಳು ಹಾಗೂ ವೈಫೈ ಸೌಲಭ್ಯಗಳ ಮೂಲಕ ನಿಲ್ದಾಣವನ್ನು ವಿಶ್ವ ದರ್ಜೆಗೇರಿಸಲಾಗಿದೆ. ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15 ಕೋಟಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ. ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿದೆ. ಪಂಡರಪುರದ ಆಷಾಢ ವಾರಕರಿ ಯಾತ್ರೆಗೆ ಅನುಕೂಲವಾಗುವಂತೆ ಸೊಲ್ಲಾಪುರ ರೈಲ್ವೆ ವಿಭಾಗದಿಂದ ಕಲಬುರಗಿ ಮತ್ತು ಮೀರಸ್ ನಡುವೆ 58 ವಿಶೇಷ ರೈಲುಗಳನ್ನು ಘೋಷಣೆ ಮಾಡಲಾಗಿದೆ. ಈ ಪೈಕಿ ಕರ್ನಾಟಕದ ಕಲಬುರಗಿ ಮತ್ತು ಮಹಾರಾಷ್ಟದ ಮೀರಸ್ ನಡುವೆ ಪಂಡರಪುರದ ಮೂಲಕ 14 ಹೆಚ್ಚುವರಿ ರೈಲುಗಳು ಸಂಚರಿಸಲಿವೆ ಎಂದು ಕೇಂದ್ರ ರೈಲ್ವೆ ಸೋಲಾಪುರ ವಿಭಾಗದ ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ಬೆಳಗಾವಿ ಲೋಂಡಾ ರೈಲು ನಿಲ್ದಾಣದ ಯಾರ್ಡ್ನಲ್ಲಿ ನಡೆಯಲಿರುವ ಉದ್ದೇಶಿತ ಕಾಮಗಾರಿ ಹಿನ್ನೆಲೆ ಈ ತಿಂಗಳ 24ರಿಂದ 27ರವರೆಗೆ ಮೀರಸ್ ಲೋಂಡಾ ಪ್ರಯಾಣಿಕ ರೈಲು ಬೆಳಗಾವಿ ಲೋಂಡಾ ನಡುವೆ ಭಾಗಶಃ ರದ್ದುಗೊಳ್ಳಲಿದೆ. ಈ ರೈಲು ಬೆಳಗಾವಿಯಲ್ಲಿ ದಿನದ ನಿಗದಿತ ಪ್ರಯಾಣ ಕೊನೆಗೊಳಿಸಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ರಾಜ್ಯದ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳಾಗಿ ಪರಿವರ್ತಿಸಬೇಕು, ಪ್ರತಿಯೊಂದು ಗ್ರಾಮೀಣ ಆಸ್ತಿಯನ್ನು ಜಿಯೋ ಟ್ಯಾಗ್ ಮಾಡಬೇಕು ಎಂದು ಪಂಚಾಯಿತಿ ಸಿಬ್ಬಂದಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸೆಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದರು.

0: ಆಗಸ್ಟ್ 15ರೊಳಗೆ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಎಂದು ಮರು ನಾಮಕರಣ ಮಾಡುವಂತೆ ಸೂಚಿಸಿದರು.
1: ರಾಜ್ಯದಲ್ಲಿರುವಂತಹ 5,927 ಗ್ರಾಮ ಪಂಚಾಯತ್ಗಳಿಗೆ ಅದರ ಹಿಂದೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಮತ್ತು ಊರ ಹೆಸರು ಆ ರೀತಿಯಲ್ಲಿ ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಎದುರುಗಡೆ ಗ್ರಾಮ ಪಂಚಾಯತ್ ಹೆಸರುಗಳನ್ನು ಇಡಬೇಕು ಅನ್ನುವಂಥದ್ದು ಸೂಚನೆಯನ್ನು ಹೇಳಿದ್ದೇನೆ. ದೆಹಲಿಗೆ ಹೋಗಿದ್ದಾಗೂ ನಾನೊಂದು ಪ್ರಸ್ತಾಪ ಮಾಡಿದ್ದೆ, ವಿವಿಜಿ ರಾಮ್ಜಿ ಇದ್ದಿದ್ದು ಮಹಾತ್ಮ ಗಾಂಧಿ ವಿವಿಜಿ ರಾಮ್ಜಿ ಮಾಡ್ರಿ ಅಂತ ಹೇಳಿದ್ದೆ. ಹೀಗಾಗಿ ಅದರ ಉದ್ದೇಶ ಜನರಿಗೆ ಒಂದು ಸ್ಫೂರ್ತಿ ಬರಬೇಕು, ಪ್ರೇರಣೆ ಬರಬೇಕು. ಗಾಂಧೀಜಿಯವರ ಪರಿಕಲ್ಪನೆ ಏನಿತ್ತು? ಹಳ್ಳಿಗಳ ಅಭಿವೃದ್ಧಿ. ಮಹಾತ್ಮ ಗಾಂಧಿ ಅಂತ ಹೇಳಿದ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಗೌರವ ಬರುತ್ತೆ.
0: ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. %98.64 ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಒಟ್ಟು 712,758 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದ್ದು %30.05 ಗುರಿ ಸಾಧಿಸಲಾಗಿದೆ ಎಂದಿದ್ದಾರೆ. ಕೋಲಾರ ಜಿಲ್ಲೆಯ ಒಟ್ಟು 295,265 ಮತದಾರರಿಗೆ %100 ಎನ್ಯುಮರೇಷನ್ ನಮೂನೆಗಳ ವಿತರಣಾ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಂದು ವಿಶ್ವ ಯುವ ಕೌಶಲಗಳ ದಿನ. ಹಂಚಿಕೆಯ ಭವಿಷ್ಯಕ್ಕಾಗಿ ಕೌಶಲ್ಯಗಳು ಎಂಬ ಧ್ಯೇಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವ ಸಮೂಹದ ಉದ್ಯೋಗಾವಕಾಶಗಳಿಗಾಗಿ ತಾಂತ್ರಿಕ ಹಾಗೂ ವೃತ್ತಿಪರ ಕೌಶಲಗಳ ಬೋಧನೆಯನ್ನು ಉತ್ತೇಜಿಸಲಾಗುತ್ತದೆ. ಯುವ ಸಮುದಾಯವನ್ನು ಕೌಶಲ್ಯಯುತಗೊಳಿಸುವ ಮೂಲಕ ಆತ್ಮನಿರ್ಭರ ಭಾರತ ನಿರ್ಮಿಸೋಣ ಎಂದು ಕೇಂದ್ರ ಕಿರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಮ್ಮ ಎಕ್ಸ್ ಖಾತೆ ಮೂಲಕ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಫ್ಲಾಟ್ ಮಾಲೀಕರ ಕಾನೂನುಬದ್ಧ ಮಾನವೀಯ ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಕಾಯ್ದೆ ತರಲು ಮುಂದಾಗಿದೆ. ಈ ಕುರಿತು ಇಂದು ಫ್ಲಾಟ್ ಮಾಲೀಕರ ಸಂಘಗಳೊಂದಿಗೆ ಸಮಗ್ರವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕಾವೇರಿ ಜಲ ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ಆಯೋಜಿತವಾಗಿದೆ. ಸಭೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಮಿತಿ 4 ರಾಜ್ಯಗಳ ಅಭಿಪ್ರಾಯ ಆಲಿಸಿ ನೀರು ಹರಿಸುವ ಕುರಿತು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎಗೆ ಶಿಫಾರಸು ಮಾಡಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಈಗ ಕೇಳಿ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ.
3: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ವೀಣಾ ಐತಾಳ್. ಕರಾವಳಿಯ ವಿಶೇಷ ರಂಗೋಲಿ ಕಲೆಯ ಮೂಲಕ ಚಿರಪರಿಚಿತ ಹೆಸರು ವೀಣಾ ಐತಾಳ್. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
4: ನಮಸ್ತೆ ಮೇಡಮ್.
3: ಮೇಡಮ್, ಸಾಮಾನ್ಯವಾಗಿ ರಂಗೋಲಿ ಅನ್ನುವಂಥದ್ದು ನಾವು ಹಬ್ಬ ಹರಿದಿನಗಳಲ್ಲಿ ನಾವು ಕಾಣ್ತೇವೆ.
4: ಅಂದ್ರೆ ನೀವು ಬಿಡಿಸೋ ರಂಗೋಲಿಯಲ್ಲಿ ಏನು ವಿಶೇಷ ಇದೆ ಮೇಡಮ್? ಹಬ್ಬ ಹರಿದಿನಗಳಲ್ಲಿ ದೇವಿಯ ಹಬ್ಬ ಇದ್ದಾಗ ದೇವಿದೆಲ್ಲ ಬಿಡಿಸ್ತೇನೆ. ಗಣೇಶ ಚತುರ್ಥಿಗೆ ಗಣಪತಿದು ಬಿಡಿಸ್ತೇನೆ. ಹಾಗೆ ಯಾವ ಹಬ್ಬ ಬರ್ತದೆ ಆಗ ಬಿಡಿಸ್ತೇನೆ. ವಿಶೇಷತೆ ಅಂದ್ರೆ ನಾನು ಎಲ್ಲಾ ಟೈಪ್ ಇದು ಬಿಡಿಸ್ತೇನೆ. ಚಿಟ್ಟೆ, ಹುಲಿ, ಸಿಂಹ, ಆನೆ, ಆಮೇಲೆ ಕುದುರೆ, ಹೀಗಿದೆಲ್ಲ ಎಲ್ಲಾ ಟೈಪ್ ಅದು ಪ್ರಾಣಿಗಳದ್ದು, ದೇವರದ್ದು, ಮತ್ತೆ ಗುರುಗಳದ್ದೆಲ್ಲ ಎಲ್ಲಾ ಟೈಪ್ ಬಿಡಿಸ್ತೇನೆ. ಅಂದ್ರೆ ಪೇಂಟಿಂಗ್ ಅಲ್ಲಿ ಮಾಡುದು ರಂಗೋಲಿಯಲ್ಲೂ ಮಾಡಬಹುದು ಅಂತ ಹೇಳಿ ಜನರಿಗೆ ಗೊತ್ತಾಗ್ಬೇಕು.
3: ಈಗ ನಾವು ನೋಡಿರುವಂತದ್ದು ಚುಕ್ಕಿ ರಂಗೋಲಿ ಮನೆಯ ಎದುರುಗಡೆ ಬಿಡಿಸುವಂತಹ ಮತ್ತೆ ಶುಭದ ಸಂಕೇತವಾಗಿ ನಾವು ಕಾಣುವಂತದ್ದು ಈ ರಂಗೋಲಿಯನ್ನ. ಆದ್ರೆ ನೀವು ಬಿಡಿಸುವಂತದ್ದು ಚುಕ್ಕಂಗೋಲಿ ಅಲ್ಲ, ರಂಗೋಲಿ ಪುಡಿಯನ್ನ ಬಳಸಿಕೊಂಡು ನೀವು ರಂಗೋಲಿಯನ್ನ ಹಾಕ್ತೀರಿ, ಅದರ ಬಗ್ಗೆ ಹೇಳಿ ಮೇಡಮ್.
4: ಈಗ ನಾನು ರಂಗೋಲಿ ಪೌಡರ್ ತರದಾದ್ರೆ ಒಂದೊಂದು ಸರಿ 10 kg ಹಾಗೆಲ್ಲ ತರ್ತೇನೆ. ಎಲ್ಲರೂ ಅಕ್ಕಿ ಎಲ್ಲ ತರುವಾಗ ನಾನು ರಂಗೋಲಿ ಪೌಡರ್ ತರ್ತೇನೆ. ಆಮೇಲೆ ಆ ರಂಗೋಲಿ 10 kg ಅಲ್ಲಿ ನಂಗೆ ಸಿಗುದು 5 kg, ಯಾಕಂದ್ರೆ ನಾನು ಫಿಲ್ಟರ್ ಮಾಡಿ ಅದನ್ನು ಫೈನ್ ಪೌಡರ್ ಮಾತ್ರ ಸಪರೇಟ್ ಮಾಡಿ ಆ ರಫ್ ಪೌಡರ್ ಅನ್ನು ವೇಸ್ಟ್ ಅದು ಬಿಡಿ ಬಿಡ್ತೇನೆ. ಆಗ ನಮ್ಗೆ ಈ ಪೋರ್ಟ್ರೇಟ್ ಎಲ್ಲ ಮಾಡುವಾಗ ಕಣ್ಣೆಲ್ಲ ಮಾಡುವಾಗ ಕ್ಲಿಯರ್ ಆಗಿ ಬರ್ತದೆ ಆ ಫೈನ್ ಪೌಡರ್ ಇದ್ರೆ. ಅದು ಪೇಂಟಿಂಗ್ ಹಾಗೆ ಕಾಣ್ತದೆ ಆಗ.

0: ಹಾಗಾದ್ರೆ ಈಗ ಈ ರಂಗೋಲಿ ಬಿಡಿಸುವಂತಹ ನಿಮ್ಮ ಕಲೆ ಯಾವಾಗ ಆರಂಭ ಆಯ್ತು, ಅದರ ಹಿನ್ನೆಲೆಯನ್ನ ಹೇಳಿ ಮೇಡಮ್.
1: 2018 ಆರಂಭ ಆಯ್ತು. ಅದರ ಮೊದಲು ನಾನೊಂದು ಪೆನ್ಸಿಲ್ ಸ್ಕೆಚ್ ಅಥವಾ ಪೇಂಟಿಂಗ್ ಯಾವುದೇ ಒಂದೇ ಒಂದು ಪೇಂಟಿಂಗ್ ಮಾಡಿದವಳಲ್ಲ, ಅಥವಾ ಆರ್ಟ್ ಸ್ಕೆಚ್ ಏನೂ ಮಾಡ್ಲಿಲ್ಲ. ರಂಗೋಲಿ ಪೌಡರ್ ಅಂತೂ ನಂಗೆ ಹಿಡಿಲಿಕ್ಕೂ ಗೊತ್ತಿರ್ಲಿಲ್ಲ 2018. ಆಮೇಲೆ 2018 ನಮ್ಮ PPC, ನಾನು ಉಡುಪಿಯ ಪೂರ್ಣಪ್ರಜ್ಞ ಕಾಲೇಜಲ್ಲಿ ಕಲ್ತದ್ದು, ಅಲ್ಲಿ ಒಂದು ದೀಪಾವಳಿ ದಿವಸ ವಾಮನದ್ದು ಯಾರೋ ಪೋಸ್ಟ್ ಮಾಡಿದ್ರು ಒಂದು ಚಿತ್ರವನ್ನು, ಅದನ್ನ ನೋಡಿ ಇದನ್ನು ರಂಗೋಲಿಯಲ್ಲಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಆ ದಿವಸ ಅಂಗಡಿ ಹೋಗಿ ರಂಗೋಲಿ ಪೌಡರ್ ತಕೊಂಡು ಬಂದು ಮಾಡಿದೆ. ಅದು ಮಾಡಿ ಸ್ಕೂಲ್ ಗ್ರೂಪ್, ಕಾಲೇಜ್ ಗ್ರೂಪ್, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದೆ. ಎಲ್ಲ ಕಡೆಯಿಂದ ಭಾರಿ ಚಂದಾಗಿದೆ, ಭಾರಿ ಚಂದಾಗಿದೆ ಅಂತ ಹೇಳಿ ಎಲ್ಲರೂ ಹೊಗಳಿದ್ರು. ಅದ್ಯ ಹೇಳ್ಬೇಕಂದ್ರೆ ಚಂದವೇ ಆಗಿರ್ಲಿಲ್ಲ, ಅದ್ ನನ್ನ ಫಸ್ಟ್ ರಂಗೋಲಿ. ಅವರೆಲ್ಲ ಅಪ್ರಿಶಿಯೇಟ್ ಮಾಡಿದ್ರು ಅಂತ ಹೇಳಿ ನಾನು ಇನ್ನೊಂದ್ ದಿವಸ ಇನ್ನೊಂದ್ ಮಾಡಿದೆ. ಅದೆಲ್ಲ ಸಣ್ಣದು 1.5 feet ಇದ್ದು ಮಾಡಿದ್ದೆ ಆಗ. ಆಮೇಲೆ ಒಂದ್ ದಿವಸ ನನ್ನನ್ನೇ ನಾನು ಮಾಡಿದೆ, ಅದು 2 ಜಡೆ ಹಾಕಿ 10th class ಇದೊಂದು ಫೋಟೋ ಇತ್ತು ನಂದು. ಅದು ಸ್ವಲ್ಪ ಕೂಡ ನನ್ನ ಹಾಗೆ ಆಗ್ಲಿಲ್ಲ. ಅದು ಡ್ರೆಸ್ ಮತ್ತೆ ಜಡೆ ನನ್ನ ಹಾಗೆ ಆಗಿದೆ, ಆ ಡ್ರೆಸ್ ಮತ್ತೆ 2 ಜಡೆ ಹಾಕಿದ್ದೆ ಅದ್ರಲ್ಲಿ, ಅದು ನನ್ನ ಹಾಗೆ ಆಗಿತ್ತು. ಅದನ್ನು ಎಲ್ಲರೂ ಹೊಗಳಿಕ್ಕೆ ಶುರು ಮಾಡಿದ್ರು. ಹೀಗೆ ಹೊಗಳಿ ಹೊಗಳಿಗೆ ನನ್ನ ದಿವಸಕ್ಕೊಂದೊಂದಿರಲಿ, ಅಮಿತಾಬ್, ರೇಖಾ ಫಿಲ್ಮ್ ಆಕ್ಟ್ರೆಸ್ ಇದ್ದೆಲ್ಲ, ಸುಧಾಮೂರ್ತಿ ಅವರದ್ದು, ಹಾಗೆ ಒಂದೊಂದೇ 1.5 feet ಇದು ಮಾಡ್ತಾ ಹೋದೆ. ಆಮೇಲೆ ಎಲ್ಲರೂ ನಂದು ಮಾಡು ಅಂತ ಹೇಳಿ ನಮ್ಮ ಕ್ಲಾಸ್ ಅವರೆಲ್ಲ ಹೇಳಿಕ್ ಶುರು ಮಾಡಿದ್ರು. ಆಮೇಲೆ ಅವ್ರದೆಲ್ಲ ಮಾಡಿದೆ. ಫಸ್ಟ್ ಗೆಲ್ಲ ಒಂದು 6-7 ಗಂಟೆ 8 ಗಂಟೆ ಎಲ್ಲ ಹಿಡಿತಿತ್ತು ಅವ್ರದೆಲ್ಲ ಮಾಡುವಾಗ. ಮಾಡಿ ಭಾರಿ ಖುಷಿಯಿಂದ ಗ್ರೂಪ್ ಅಲ್ಲಿ ಹಾಕ್ತಿದ್ದೆ ನಿನ್ನ ರಂಗೋಲಿ ಅಂತ ಹೇಳಿ. ಆಗ ಉಳ್ದವರೆಲ್ಲ ಇದ್ದ, ಉಳಾಗೆ ಆಗ್ಲೇ ಇಲ್ಲ, ಇದು ಉಳಾಗೆ ಆಗ್ಲೇ ಇಲ್ಲ, ಸ್ವಲ್ಪ ಕಣ್ಣೆಲ್ಲೂ ಸ್ವಲ್ಪ ಹಾಗೆ ಆಗಿದೆ, ಬಾಯಿ ಮುಖ ಎಲ್ಲ ಆಗ್ಲಿಲ್ಲ ಅಂತ ಹೇಳಿಕ್ ಶುರು ಮಾಡಿದ್ರು. ಆಗ ನಂಗೆ ಆಯ್ತು, ನಾನು ಇಲ್ಲಿ 7-8 ಗಂಟೆ ಹಾಕಿ ಇವರದೆಲ್ಲ ಮಾಡಿ ಇದು ಹಾಗೆ ಆಗ್ಲಿಲ್ಲ, ಹಾಗೆ ತುಂಬಾ ಕಷ್ಟ ಆಗ್ತಿತ್ತು ಮಾಡ್ಲಿಕ್ಕೆ, ಅಷ್ಟು ಹೊತ್ತು ತಕೊಂಡಿಲ್ಲ. ಅಂದ್ರೆ ಮೊದ್ಲೇ ನಂಗೆ ಆರ್ಟಿನ ಬಗ್ಗೆ ಜ್ಞಾನವೇ ಇರ್ಲಿಲ್ಲ ಅಲ್ಲ, ಆಗ ಅದು ರಂಗೋಲಿಯಲ್ಲಿ ಅಂತೂ ಹಿಡ್ದೇ ಗೊತ್ತಿರಲಿಲ್ಲ, ಆಗ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ 2019 ನಾವು ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ನಾವು ಡೆಲ್ಲಿಯಲ್ಲಿ ಇದ್ದೆವು ಇದೆಲ್ಲ ಆಗುವಾಗ, 2015-19 ಡೆಲ್ಲಿಯಲ್ಲಿ ಇದ್ದೆವು. 19 ಮಂಗಳೂರಿಗೆ ಟ್ರಾನ್ಸ್ಫರ್ ಆದ ಕೂಡಲೇ ಇಲ್ಲಿ ಬಂದಾಗ ನಾನು ಯಾಕೆ ಇವ್ರದೆಲ್ಲ ಮಾಡ್ಲಿ, ನಾನು ದೇವರದ್ ಮಾಡ್ತೇನೆ, ದೇವರದ್ದು ನಮ್ಗೆ ಏನ್ ಹೇಳುದಿಲ್ಲ, ಚಂದ ಆಗ್ಲಿಲ್ಲ, ಹಾಗಿಲ್ಲ ಹೀಗಿಲ್ಲ ಹೇಳಿ ಅಂತೇಳಿ ನಾನು ದೇವರದ್ದು ಫಸ್ಟ್ ಇದ್ದ ದೈವದ ರಂಗೋಲಿ ಮಾಡಿದೆ. ಅದು ಮತ್ತೆ 8 feet ಆಗಿ ಹೋಯ್ತು ದೈವದು, ಸಡನ್ 1.5 feet ಇಂದ 8 feet ಬಂತದು. ಆಮೇಲೆ ನಾನು ಯಾವ್ದೋ ಸ್ಕೆಚ್ ಹಾಕಿ ಮಾಡುದಿಲ್ಲ, ನಂಗೆ ಸ್ಕೆಚ್ ಹಾಕ್ಲಿಕ್ಕೆ ಸಹ ಗೊತ್ತಿಲ್ಲ. ಅದು ತುಂಬಾ ಕಲರ್ಫುಲ್ ಆಗಿ ಒಳ್ಳೆ ಪೌ ಸಿಕ್ಕಿತ್ತು ಮಂಗಳೂರಲ್ಲಿ, ಹಾಗೆ ಅದು ಮಾಡಿದೆ. ಅದಾದ್ಮೇಲೆ 2 ರಂಗೋಲಿ ಕಟೀಲ್ ದುರ್ಗಾ ಪರಮೇಶ್ವರಿ ಮಾಡಿದೆ. ಮೊಬೈಲ್ ಅಲ್ಲಿ ನೋಡುದು ಸಣ್ಣದು ಚಿತ್ರ, ಒಂದು 6 inches, ಅದು 8 feet ಆಯ್ತು ಕಟೀಲ್ ದುರ್ಗಾ ಪರಮೇಶ್ವರಿ. ಹಾಗೆ ಒಂದೊಂದೇ ದೇವಿಯರದ್ದು ದೇವರದ್ದೆಲ್ಲ ಮಾಡ್ತಾ ಹೋದೆ.
0: ಅಂದ್ರೆ ಸಾಮಾನ್ಯವಾಗಿ ನೀವು ಬಣ್ಣವನ್ನ ಹಾಕುವಾಗ ತುಂಬಾ ಜಾಗ್ರತೆ ಇರಬೇಕು, ಒಂದು ಚೂರು ಇದಾದ್ರೂ ಕೂಡ ಅದು ತುಂಬಾ ಹಾಳಾಗಿ ಬಿಡ್ತದೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಜಾಗರೂಕತೆಗಳನ್ನೆಲ್ಲ ವಹಿಸ್ತೀರಿ?
1: ಒಂದ್ಸರಿ ಹಾಗೆ ನನ್ನ ಹಸ್ಬೆಂಡ್ ನಾವು ಡೆಲ್ಲಿರುವಾಗ ಅಲ್ಲಿ ಮೈ ಬಿಸಿಯಾಗಿ ಇರ್ಲಿಕ್ಕೆ, ವಾರ್ಮ್ ಇರ್ಲಿಕ್ಕೆ ಚಳಿಗಾಲದಲ್ಲಿ ನೆಲಕಡಲೆ ತಿಂತಾರೆ ಎಲ್ಲರೂ, ಇವರು ಹಾಗೆ ನಾವು ಹೀಟರ್ ಹಾಕಿದ್ದೆವು, ಹೀಟರ್ ಹಾಕಿ ದೂರದಲ್ಲಿ ಕೂತಿದ್ರು ಅವರು. ಆಮೇಲೆ ಸಿಪ್ಪೆ ತೆಗೆದು ನೆಲಕಡಲೆ ತಿಂತಾ ಇದ್ರು. ನಾನು ಇಲ್ಲಿ ರಂಗೋಲಿ ಮಾಡ್ತಾ ಇದ್ದೆ ಒಂದು 8 feet ಈಚೆ. ನಾನು ಹೇಳಿದೆ ಸಿಪ್ಪೆ ಹಾಕ್ಬೇಡಿ, ಅದು ಲೈಟ್ ವೈಟ್ ಅಲ್ಲ, ಸಿಪ್ಪೆ ಹಾಕ್ಬೇಡಿ ಜಾಗ್ರತೆ, ಆ ಹೀಟರ್ ಇದ್ದು ಗಾಳಿಗೆ ಈಚೆ ಬರುದು ಅಂತ. ಇಲ್ಲ ಇಲ್ಲ ಎಂತ ಬರುದಿಲ್ಲ, ಜಾಗ್ರತೆಯಿಂದ ನಾನು ತಿಂತೇನೆ ಹೇಳಿ ಅಲ್ಲೇ ಕೂತು ತಿಂತಾ ಇದ್ರು. ಆಮೇಲೆ ಎಂತ ಕೈಯಿದ್ರು ಹೇಳುವಾಗ ಅವರ ಇದ್ರಲ್ಲಿ ಕಾಲಲ್ಲಿ ಇದ್ದ ಸಿಪ್ಪೆ ಪೂರ ಹೀಟರ್ನ ಗಾಳಿಗೆ ನನ್ನ ರಂಗೋಲಿ ಬಿತ್ತು. ಆಗೆಲ್ಲ ರಂಗೋಲಿ ಚಿಕನ್ ಪಾಕ್ಸ್ ಆದವರಾಗಿ ಆಯ್ತಾ, ಹುಡುಗಿದು ಮುಖ ಅಂದ್ರೆ ಸಿಪ್ಪೆ ಬಿದ್ದು. ಆಗ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ನಾನು ಎಣಿಸಿದ್ದೆ ಇದನ್ನ ತೆಗೆದು ಬೇರೆ ಇನ್ನೂ ಚಂದ ಮಾಡಿ ಮಾನೆ ಹೇಳಿ ಅದನ್ನ ತೆಗೆದು ಬೇರೆ ಮಾಡಿದೆ. ಮತ್ತೆ ಹೀಗೆಲ್ಲ ಒಂದೊಂದು ಅವಾಂತರ ಆಗ್ತಾ ಇರ್ತದೆ
0: ಅಲ್ಲ. ಈಗ ಅದು ಅಂದ್ರೆ ಈಗ ಈ ಚಿತ್ರ ಬಿಡಿಸುವಾಗ ನೀವು ಹೇಳಿದ್ರಿ 1.5 feet, ಈಗ 8 feet ವರೆಗೆ ಹೋಯ್ತು ಅಂತ. ಅಂದ್ರೆ ಈ ಅಂದಾಜು ಅಳತೆಗಳನ್ನ ಯಾವ ರೀತಿ ಇದ್ ಮಾಡ್ತೀರಿ?
1: ಇಲ್ಲ, ನನ್ಗೆ ಅಂದಾಜೇ ಇರುದಿಲ್ಲ, ಮಾಡುವಾಗ ಎಷ್ಟಾಗ್ಬೋದು ಇದು ಅಂತ ಸಹ ಅಂದಾಜು ಇರುದಿಲ್ಲ. ಒಮ್ಮೆ ನಾ ಕಾಳಿಕಾಂಬ ದೇವಿ ಕೋಟೇಶ್ವರದ್ದು ರಂಗೋಲಿ ಮಾಡ್ಲಿಕ್ಕೆ ಶುರು ಮಾಡಿದೆ, ಮಾಡಿ ಮಾಡಿ ಮಾಡಿ ಅದೊಂದು 10.5 feet ವರೆಗೆ ಹೋಯ್ತು. 10.5 feet ಉದ್ದ, 5.5 feet ಅಗಲಾಯ್ತು. ಆಮೇಲೆ ನಾನು ಗೂಗಲ್ ಅಲ್ಲಿ ಚೆಕ್ ಮಾಡಿದಾಗ ಆ ದೇವಿಯು ಅಷ್ಟೇ ಇತ್ತು, 10.5 feet, 10.5 to 11 feet ಅಂತ ಹೇಳಿ ಇತ್ತು. ನನ್ನ ರಂಗೋಲಿಯು 10.5 feet ಆಯ್ತು. ಅದೇ ಹೇಳುದು, ಅದು ದೈವ ಶಕ್ತಿಯಿಂದಲೇ ಇದು ಆಗುದಷ್ಟೇ, ನಮ್ದು ಏನೂ ಇಲ್ಲ, ಏನು ಗೊತ್ತಿಲ್ಲದೊಳದು. ಅಷ್ಟೇ ದೊಡ್ಡದು ದೇವರನ್ ಮಾಡ್ಬೇಕಂದ್ರೆ ಅದು ಆ ದೇವಿಯೇ ಮಾಡಿಸಿದ್ದು ನನ್ನ ಕೈಯಿಂದ.
0: ಯಾವೆಲ್ಲ ಸವಾಲುಗಳಿದೆ ಮೇಡಮ್ ಈ ರಂಗೋಲಿ ಬಿಡಿಸುವಾಗ?
1: ರಂಗೋಲಿ ಬಿಡಿಸುವಾಗ ಒಮ್ಮೊಮ್ಮೆ ಕಲರ್ ಕಾಂಬಿನೇಷನ್, ಒಂದು ದಿವಸ ಸಿಂಹದ್ದು ಮಾಡಿದ್ ನಾನು, ಅದಕ್ಕೊಂದು 38 ಗಂಟೆ ಹಾಕಿ ಸಿಂಹದ್ ಮಾಡಿದೆ. ಆಮೇಲೆ ಎಲ್ಲ ನೋಡುವಾಗ ಆ ಸಿಂಹದ ಕಲರೇ ಬರ್ಲಿಲ್ಲ. ಅದು ನಮ್ಗೆ ರಾತ್ರಿಯಲ್ಲಿ ಬೇರೆ ಕಲರ್ ಕಾಣಿತು, ಹಗಲಲ್ಲಿ ಬೇರೆ ಆಯ್ತು. ಓ, ಇದು ಹಾಗೆ ಕಲರ್ ಬರ್ದಿದ್ರೆ ಅದು

0: ಹೋದಾಗೆ ಚಂದ ಆಗುದಿಲ್ಲ ಹೇಳಿದೆ. ಅದರ ಮುಖದಿಂದ ಎಲ್ಲ ತೆಗೆದು ಬಿಟ್ಟೆ, ಆ 38 ಗಂಟೆ ಹಾಕಿದ್ದಂತ ತೆಗೆದು ಬಿಟ್ಟೆ. ಆಮೇಲೆ ಪುನಃ ಅದಕ್ಕೊಂದು 28 ಗಂಟೆ ಹಾಕಿ, ಒಂದು 60 ಗಂಟೆ ಆಗಿರ್ಬೋದು ಆ ಸಿಂಹದ ಮುಖಕ್ಕೆ, ಆದ್ರೂ ಸ್ವಲ್ಪ ನಿಯರೆಸ್ಟ್ ಆ ಕಲರ್ ಬಂತು. ಅಂದ್ರೆ ಕಲರ್ ಬರದಿದ್ರೆ ಅದು ಎಷ್ಟಂತ ಎಣಿಸಬಾರ್ದು, ನಾವು ಅದರಲ್ಲಿ ಕಲಿತಾ ಇರ್ತೇವೆ ಅಲ್ವಾ. ಈಗ ಅದ್ರ ಕಲರೇ ಬರ್ಬೇಕು ನನ್ಗಂದ್ರೆ, ಕಲರ್ ಕಾಂಬಿನೇಷನ್ ಗೊತ್ತಿರ್ಲಿಲ್ಲ, ಏನೋ ಮಿಕ್ಸ್ ಮಾಡಿ ಏನೋ ಆಯ್ತದು. ಆಮೇಲೆ ಎರಡನೇ ಸಡಗ ಸಾಧಾರಣ ಹಾಗೆ ಬಂತದು. ಹಾಗೆ ಬಂದ್ರೆ ಎಲ್ಲ ಒಂದು ಪ್ರಾಣಿಗಳನ್ನ ಅದೇ ಅಂತ ಹೇಳ್ಬೋದು.
1: ಸಾಮಾನ್ಯವಾಗಿ ಎಲ್ಲಿ ಬಿಡಿಸ್ತೀರಿ ರಂಗೋಲಿಯನ್ನ?
0: ನಮ್ಮ ಮನೆಯ ಹಾಲ್ ಅಲ್ಲಿ, ದೇವರ ಕಂಡಿ ಇವರ ಎದುರೆ.
1: ಅದು ಅಂದ್ರೆ ಮತ್ತೆ ಅದನ್ನು ಸ್ವಚ್ಛ ಮಾಡುವಂತದ್ದು ಇದೆಲ್ಲ?
0: ಒಂದು ರಂಗೋಲಿಗೆ ಕೆಲವೊಮ್ಮೆ ಐದಾರು ದಿವಸ ಎಲ್ಲ ಬೇಕಾಗ್ತದೆ. ಐದಾರು ದಿವಸ ಬೇಕು, ಆದ್ರೆ ಒಂದೇ ದಿವಸ ಇಡ್ತೇನೆ, ನೆಕ್ಸ್ಟ್ ತೆಗ್ದೇ ಬಿಡ್ತೇನೆ. ತೆಗೆಯುವಾಗ ಅದು ನಾನು ಹಿಡ್ಸುಡಿ ಎಲ್ಲ ಹಾಗೆ ಎಲ್ಲ ಇದು ಗುಡಿಸಿ ತೆಗೆಯುವುದಿಲ್ಲ, ಕೈಯಿಂದಲೇ ಎಲ್ಲ ಒಟ್ಟು ಮಾಡಿ ತೆಗೆಯುದು. ಯಾಕಂದ್ರೆ ಅದು ದೇವರಂತಲೇ ಆಗ್ತದೆ, ಅದು ನಿಜ ದೇವರಾಗೆ ಫೀಲ್ ಆಗ್ತದೆ. ಅದಕ್ಕೆ ಹಿಡ್ಸುಡಿ ಎಲ್ಲ ಮುಟ್ಸುದಿಲ್ಲ, ಅದು ಎಷ್ಟು 10 ಫೀಟ್ ಇರಲಿ ಎಷ್ಟೇ ಫೀಟ್ ಇರಲಿ ಕೈಯಿಂದ ತೆಗಿತೇನೆ ನಾನು.
1: ಈಗ ನೀವು ಈ ರಂಗೋಲಿಯನ್ನ ಬಿಡಿಸುವಂತ ಆರಂಭ ಆದ ನಂತರ ಹಲವಾರು ಚಿತ್ರಗಳನ್ನ ನೀವು ಬಿಡಿಸಿದ್ದೀರಿ. ಅದರಲ್ಲಿ ನೀವು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದ್ದು ಬಿಡಿಸಿರುವಂತದ್ದು, ಬಹಳ ಪಬ್ಲಿಸಿಟಿ ಕೂಡ ನಿಮಗೆ ಅದಕ್ಕೆ ಸಿಕ್ಕಿತ್ತು, ಅದರ ಬಗ್ಗೆ ಹೇಳಿ ಮೇಡಮ್.
0: ಇತ್ತೀಚೆಗೆ ಬಿಡಿಸಿದ್ದಲ್ಲ, ಅವರು ತೀರಿ ಹೋದ ಸಂದರ್ಭದಲ್ಲಿ ಒಂದು, ಆಗ ಅದೇ ನಾನು ಇನ್ನು ಕಲಿತು 2 ವರ್ಷ ಆದದ್ದು ಅಷ್ಟೇ ಕಾಣ್ತದೆ, ಆಗ ಬಿಡಿಸಿದದು. ಅದೊಂದು ನಂಗೆ ಅಷ್ಟು ಸರಿ ಬರಲಿಲ್ಲ ಅದು, ಅದು ನೋಡುವವರಿಗೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ನನ್ಗೆ ಅದು ಈಗ ಕಾಣ್ತದೆ ಅಷ್ಟು ಸರಿ ಬರ್ಲಿಲ್ಲ ಅಂತ ಹೇಳಿ, ಇನ್ನು ಇಂಪ್ರೂವ್ ಮಾಡಬಹುದಿತ್ತು.
1: ಮತ್ತೆ ಶ್ರೀನಿವಾಸಂದು ಬಿಡಿಸಿದ್ದೀರಿ,
0: ತಿರುಪತಿ ಬಾಲಾಜಿ. ಅದು ನನ್ನ ಫ್ರೆಂಡ್ ಒಬ್ಳು ವಿದ್ಯಾ ಶೆಣೈ ಅಂತೇಳಿ, ಅವಳು ನನ್ಗೆ ಆರ್ಡರ್ ಕೊಟ್ಟದ್ದು ಅದು ಮಾಡ್ಲಿಕ್ಕೆ. ಒಂದು 6 ತಿಂಗಳಿಂದ ಹೇಳ್ತಾ ಇದ್ಲು ನಂಗೆ ರಂಗೋಲಿ ಮಾಡಿಕೊಡು ಅಂದ್ರೆ, ನಾನು ಮಾಡಿಕೊಟ್ಟು ಅದರ ಫೋಟೋ ಫ್ರೇಮ್ ಹಾಕಿ ಅವ್ರಿಗೆ ಕೊಡುದು, ಯಾರು ಕೇಳ್ತಾರೆ ಅವರಿಗೆ. ಹಾಗೆ ಅವಳು 6 ತಿಂಗಳು, ಅದು ನಂಗೆ ಪ್ರೇರಣೆ ಬಂದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ನಂಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವಳು ಹೇಳಿ ಒಂದು ಫೆಬ್ರವರಿ ಹಾಗೆ ಅವಾಗ ಹೇಳಿ, ನವೆಂಬರ್ ಅಲ್ಲಿ ಬಂತು ನಂಗೆ ದೀಪಾವಳಿ ದಿವಸ ಬಾಲಾಜಿ ಮಾಡುವ ಪ್ರೇರಣೆ. ಅದು ಮಾಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ತುಂಬಾ ಕೆಲಸ ಇರ್ತದಲ್ಲ, ನಮ್ಗೆ ಆ ಶಕ್ತಿಯೂ ಸಿಗ್ಬೇಕು, ಎಷ್ಟು ಗಂಟೆ ಬೇಕಿದ್ರು ಹಾಕ್ಬಹುದು ಅದ್ರಲ್ಲಿ ಆ ಶಕ್ತಿ ಇದೆಲ್ಲ. ಮಾಡಿದೆ ಮಾಡಿದೆ ಮಾಡಿದೆ, ಒಂದು 8 ದಿವಸ ಆಯ್ತು, 9 ದಿವಸ ಆಯ್ತು, ಇನ್ನೂ ಮುಗಿಲಿಲ್ಲ ಇದು. ಕಣ್ಣಿಗೆ ಲಾಸ್ಟ್ ಅದೆಲ್ಲ ಡಲ್ ಆಗ್ತಾ ಬರ್ತದೆ, ನಾನು ಆದಷ್ಟು ಬೇಗ ಮುಗಿಸ್ಲೇಬೇಕದು. ಆಮೇಲೆ 9ನೇ ದಿವಸ ಆಯ್ತು ನನ್ಗೆ, ಅದು ನಾನು ರಾತ್ರಿ ನಿದ್ದೆ ಬಿಟ್ಟೇ ಮಾಡ್ತೇನೆ ಅಂತ ಹೇಳಿ ಮುಗಿಸ್ಲೇಬೇಕು ಅಂತ ಹೇಳಿ ಕೂತೆ ರಾತ್ರಿ. ನಾನೊಂದು 1:25 ನೋಡಿದ್ದೆ, ಆಮೇಲೆ ಮಾಡ್ತಾ ಹೋದೆ. ಆಮೇಲೆ ಬೆಳಿಗ್ಗೆ ನಂಗೆ ಹಕ್ಕಿ ಕೂಗುವಾಗಲೇ ಗೊತ್ತಾಗ ಹೋಗಿ ಆಯ್ತು ಅಂತ. ಅಂದ್ರೆ ನಂಗೆ ಅದು ಗೊತ್ತೇ ಆಗುದಿಲ್ಲ, ನಾನು ಅಲ್ಲಿ ಕೂತು ಮಾಡುದು ನನ್ಗೆ ಅದು ಗೊತ್ತೇ ಆಗುದಿಲ್ಲ. ಏನೋ ನನ್ನಿಂದ ಒಂದು ಶಕ್ತಿ ಮಾಡಿಸ್ತಾ ಹೋಗ್ತದೆ, ಇಲ್ಲದ್ರೆ ನಾನು ಅದಕ್ಕೆ ಒಂದು 100 ಗಂಟೆ ಹಾಕಿದ್ದೇನೆ, ನನ್ಗೆ ಇಲ್ಲದದ್ದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಿದ ಹಾಗೆ ಆಯ್ತು. ಇಲ್ಲದ್ರೆ ನಾವು ಹಾಗೆ ಬಗ್ಗಿ ಕೂತು ನಮ್ಗೆ ಬೆನ್ನು ಆಗ್ಬಹುದು, ಏನ್ ಬೇಕಾದ್ರೆ ಆಗ್ಬಹುದಲ್ಲ. ಅದೇ ಏನೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ತಾ ಉಂಟು.
1: ಈಗ ಅದು ಚಿತ್ರಗಳ ಆಯ್ಕೆ ಹೇಗೆ ಮಾಡ್ತೀರಿ ನೀವು?
0: ಅದೇನ್ ಮನಸ್ಸಿಗೆ ಬರ್ತದೆ ಅದನ್ನ ಮಾಡುದು ನಾನು. ಅಂದ್ರೆ ಈಗ ನಾನು ರಾತ್ರಿ ಪಾತ್ರೆ ತೊಳಿತಾ ಇರ್ತೇನೆ ಅಂತ ಎಣಿಸಿ, 10:30 11 ಗಂಟೆ, ಆಗ ನನ್ನ ಸಂಕಲ್ಪ ಇರ್ತದೆ ಯಾವುದೋ ಒಂದು ದೇವರದ್ದು, ಆಗ ಬರುದು ಈಗ ಮಾಡು ಅಂತ ಹೇಳುವ ಹಾಗೆ ಒಂದು ಫೀಲ್ ಆಗ್ತದೆ. ಆಗ ನಾನು ಹೋಗಿ ಮಾಡ್ಬೇಕು, ಆಗ ಅದು ಮುಖ ಆದ್ರೂ ಮಾಡಿ ಬರ್ಬೇಕು, ಆಗ ಅದು ಆ ದೇವರ ಇದು ಬರ್ತದೆ, ಅದ್ರಲ್ಲಿ ಕಳೆ ಬರ್ತದೆ. ಆಗ ಇಲ್ಲರೆ ನಾನೇ ನನ್ನ ಖುಷಿ ಪ್ರಕಾರ ಮಾಡಿದ್ರೆ ಅದು ಹಾಗೆ ಬರುದಿಲ್ಲ ಅಷ್ಟೊಂದು. ಅದು ನಾನು ನೋಡಿದ್ದೆ ಒಮ್ಮೆ, ಅದು ಹಾಗೆ ಪ್ರೇರಣೆ ಬಂದ್ರೆ ಹಾಗೆ ಕೊಂಡು ಹೋಗ್ತದೆ.
1: ನೀವು ಅತಿ ಹೆಚ್ಚಾಗಿ ಮಾಡುವಂತದ್ದು ದೈವ ದೇವರುಗಳನ್ನು ಮಾತ್ರವೋ ಅಥವಾ ಈಗ ಬೇರೆ ಚಿತ್ರಗಳನ್ನು ಕೂಡ ಏನು ರಂಗೋಲಿ ಬಿಡಿಸ್ತಾ ಇದ್ದೀರಾ ಹೇಗೆ?
0: ನಾನು ಎಲ್ಲಾ ಟೈಪ್ ಇದು ಮಾಡುವ ಅಂತ ಹೇಳಿ, ಈಗ ಚಿಟ್ಟೆ ಇದು ವಿಮೆನ್ಸ್ ಡೇಗೆ ಒಬ್ರು ಮ್ಯಾಂಗ್ಳೂರ್ ಸಿಟಿ ವೈಫ್ಸ್ ಅವರು ಹೇಳಿದ್ರು, ನೀವು ರಾಣಿ ಹಬ್ಬಕ್ಕನದ್ದು ಮಾಡಿ, ನಾನು ನಿಮ್ಮ ಮನೆಗೆ ಇಂಟರ್ವ್ಯೂಗೆ ಬರ್ತೇನೆ, ಮಹಿಳಾ ದಿನಾಚರಣೆಗೆ ಅದು ಸ್ಪೆಷಲ್ ಆಗ್ತದಲ್ವಾ ಅಂತೇಳಿ. ಅವ್ರು 2 ದಿವಸ ಕೊಟ್ಟದ್ದು, ಆ 2 ದಿವಸದಲ್ಲಿ 6 ಫೀಟ್ ಉದ್ದ 6 ಫೀಟ್ ಅಗಲದ್ದು ಅದ್ ಹೇಗೆ ಮಾಡಿ ಮುಗಿಸಿದೆ ಅಂತಲೇ ನಂಗೆ ಗೊತ್ತಿಲ್ಲ. ಅದರಲ್ಲಿ ಕುದುರೆ, ಅದರ ಕುದುರೆಗೆ ಚಿನ್ನ, ರಾಣಿದು ಕುದುರೆ ಅಲ್ಲ,
1: ರಾಣಿ ಹಬ್ಬಕ್ಕಂದು, ಹೌದು,
0: ಕುದುರೆಗೆ ಚಿನ್ನ, ಕುದುರೆಗಳು, ರಾಣಿ, ರಾಣಿಯ ಕೈಯಲ್ಲಿ ಗುರಾಣಿ ಕತ್ತಿ ಎಲ್ಲವೂ ಇತ್ತು, ಧೂಳು ಬಂದ ಹಾಗೆ ಯುದ್ಧಕ್ಕೆ ಹೊರಟ ಹಾಗೆ ಅವಳು ಎಲ್ಲ, ಅದು ಹೇಗೋ ಮಾಡಿ ಮುಗಿಸಿದೆ 2 ದಿವಸದಲ್ಲಿ. ಆಮೇಲೆ ಅವ್ರ ಇಂಟರ್ವ್ಯೂಗೆ ಬಂದ್ರು, ಅದು 1 lakh ಎಬೋ ವ್ಯೂಸ್ ಎಲ್ಲ ಹೋಗಿತ್ತು ಅದಕ್ಕೆ.
1: ಈಗ ನೀವು ಬಿಡಿಸುವಾಗ, ಈಗ ಅದು ಹೇಳಿದ್ರೆ ಕೆಲವೊಂದ್ಸಲ 2 ದಿವಸ ಕೆಲವು 10 ದಿವಸ ಕೂಡ ಹೋಗಿದ್ದು ಇದೆ ಅಂತ, ಅದು ಬಣ್ಣ ಯಾಕೆ ಬದಲಾಗ್ತಾ ಹೋಗ್ತದೆ ಬಿಡಿಸ್ತಾ ಹೋಗುವಾಗ?
0: ಯಾಕಂದ್ರೆ ನಾವು ಹಾಕಿ ಯಾವುದೇ ರಂಗೋಲಿ ಅದು ಫೇಲ್ ಆಗ್ತಾ ಹೋಗ್ತದೆ ಕಲರ್. ಈಗ ಮಳೆ ಎಲ್ಲ ಅಂತ ಬಂದ್ರೆ ಅದು ಬೇರೆ ಟೈಪ್ ಆಗ್ತದೆ, ಇದ್ದ ಕಲರ್ ನ್ಯಾಚುರಲ್ ಲುಕ್ ಇರುದಿಲ್ಲ. ಈಗ ಬಾಲಾಜಿಯು ಹಾಗೆ, ನಾನು 8ನೇ ದಿವಸ ಆಗೋದು ಡಲ್ ಆಗ್ತಾ ಬಂತು. ಆಮೇಲೆ ಪುನಃ ಆ 9 ಫೀಟ್ಗೆ 9 ಫೀಟ್ ಉದ್ದ 5 ಫೀಟ್ ಆಗಲಿಕ್ಕೆ ನಾನು ಪುನಃ ಎಲ್ಲ ಹೂವನ್ನು ಪುನಃ ಎಲ್ಲ ರೀ ಕಲರ್ ಹಾಕಿದೆ ಪುನಃ ಅದರ ಮೇಲೆ. ಆಗ ಅದು ಪುನಃ ನ್ಯಾಚುರಲ್ ಇದಕ್ಕೆ ಬಂತು ಕಲರ್, ಡಲ್ ಆದದ್ದು ಸರಿ ಆಯ್ತು. ಆಗ ಅಂದ್ರೆ 9 ಫೀಟ್ಗೆ ಹಾಕ್ಲಿಕ್ಕೆ ನಂಗೆ ಪುನಃ ಅದಕ್ಕೊಂದು 2 ಗಂಟೆ ಆದ್ರೂ ಬೇಕು ಪುನಃ ಮಾಡ್ಲಿಕ್ಕೆ. ಯಾಕಂದ್ರೆ ಅದು 9 ಫೀಟ್ ಎಲ್ಲ ಮೇಲಿಂದ ಕೆಳಗೆವರೆಗೆ, ಅದು ಒಂದೊಂದು ಹೂವಿನ ಹಾರ 6 ಇಂಚ್ ಇತ್ತು.

0: ಅಗಲ ಅಂದ್ರೆ ಅದು ಅಷ್ಟು ದೊಡ್ಡ ಬಾಲಾಜಿಗೆ ಗ್ರ್ಯಾಂಡ್ ಲುಕ್ ಬರ್ಬೇಕಾದ್ರೆ ಅಷ್ಟು ಹೂವಿನ ಅಗಲ ಇರಲೇಬೇಕು 6 ಇಂಚ್.
1: ಈಗ ಚಿನ್ನದ ಬಣ್ಣವನ್ನೆಲ್ಲ ಹೇಗೆ ಆಯ್ಕೆ ಮಾಡ್ತೀರಿ?
0: ಚಿನ್ನದ ಬಣ್ಣ ಅಂತ ಹೇಳಿದ್ರೆ ಹಳದಿ ಮತ್ತೆ ಕೇಸರಿ ಮಿಕ್ಸ್ ಮಾಡುದು, ಅದು ಅದರಲ್ಲಿ ಹಾಕುವಾಗ ಗೋಲ್ಡ್ ಆಗಿ ಬರ್ತದೆ. ಹೇಗೆ ಬರ್ತಂತ ನನಗೆ ಗೊತ್ತಿಲ್ಲ. ಅದು ದೇವಿದ್ದೆ ದಯೆ. ಒಮ್ಮೆ ಕಾಪು ಮಾರಿಯಮ್ಮನದು ಮಾಡಿದೆ, ಅದು ಗೋಲ್ಡ್ ಮುಖದಾಗಿ. ಅದು ಹಾಗೆ ಅದು ನಮ್ಮ ಮನೆಯವರಿಗೆ ಸಹ ಎಲ್ಲ ಆಶ್ಚರ್ಯ, ಅದು ಕಾಪು ಮಾರಿಯಮ್ಮ ಅದು ಹೇಗೆ ಬಂತು ಅಂತ ಹೇಳಿ ಆಶ್ಚರ್ಯ ಆಯ್ತು. ಮತ್ತೆ ನನ್ನ ಅಮ್ಮನ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರು, ಅದು ಹಾಗೆ ಉಂಟಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ. ಅವರಿಗೂ ಅದು ಹೌದು ನಿಜ ಗೋಲ್ಡ್ ಹಾಗೆ ಬಂದಿದೆ ಅಂತ ಹೇಳಿ ಹೇಳಿದ್ರು ಅವರೆಲ್ಲ. ಮತ್ತೆ ನನಗ ಆಗ ಬ್ಯಾಂಗ್ಳೂರಿಂದ ಬರ್ಲಿಕ್ಕಿತ್ತು, ಅವನು ಹೇಳಿದ ಅಮ್ಮ ಈ ರಂಗೋಲಿ ತೆಗಿಬೇಡ, ನಾನು ಬಂದು ನೋಡ್ಬೇಕು ಅದು ಮುಖ ಅಂತ ಹೇಳಿ. ಅವನ್ ಬರ್ಲಿಕ್ಕೆ ಮತ್ತೊಂದು 5 ದಿವಸ ಇತ್ತು, ಆದ್ರೂ ಅವನ್ ಬರುವ ತನಕ ಅದ್ರ ಫೇಡ್ ಆಗ್ಲಿಲ್ಲ, ಏನು ಇಲ್ಲ. ಹೇಗೆ ಹಾಕಿದೇನು ಹಾಗೇ ಇತ್ತದು.
1: ಅದೇ ಫ್ಯಾನಿನ ಗಾಳಿ ಎಲ್ಲ ಹಾಕಿ ಇರುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆ ಇರಬೇಕು. ಹಾಗೆ
0: ನಾನ್ ರಂಗೋಲಿ ಮಾಡುವಾಗ ಎಲ್ಲಿಂದಲೂ ಗಾಳಿ ಬರ್ಲೇಬಾರ್ದು, ನಾನು ಎಷ್ಟು ಬೆವರಿ ಚಂಡಿ ಆದ್ರೂ ಗಾಳಿ ಬರಬಾರ್ದು. ಆಮೇಲೆ ಮಾಡಿ ಎದ್ಮೇಲೆ ಹಾಕ್ಬಹುದು ಫ್ಯಾನ್, ಹಾಗೇನಾಗುದಿಲ್ಲ. ಮಾಡ್ತಾ ಇರುವಾಗ ಗಾಳಿ ಬರಬಾರ್ದು ಅಷ್ಟೇ.
1: ಸಾರಿ ರಂಗೋಲಿ ತುಂಬಾ ಒಂದು ವಿಭಿನ್ನ ಅಂತ ಅನ್ನಿಸ್ತು, ಸಾರಿಯ ಹಾಗೆ ಕಾಣ್ತಾ ಇತ್ತು.
0: ಅದ್ರ ಬಗ್ಗೆ ನವರಾತ್ರಿ ದಿವಸ ಬೆಳಿಗ್ಗೆ ನಾನು ಹೆಚ್ಚಾಗಿ ಮಾಡುದು ರಾತ್ರಿಯೇ ರಂಗೋಲಿ. ಆ ದಿವಸ ಬೆಳಿಗ್ಗೆ ನಂಗೆ ಬೇಗ ದೇವಿದು ಕೆಂಪ್ಲರ್ ಸೀರೆ ಇತ್ತು ಆ ದಿವಸ ನವರಾತ್ರಿಯಲ್ಲಿ. ನಾನು ಆಗ ಬಂತು ಪಾತ್ರೆ ತೊಳಿತಾ ಇಂತ ತಿಂಡಿ ಮಾಡ್ತಾ ಇದ್ದೆ, ಆಮ ಈಗ ಮಾಡು ಅಂತ ಹೇಳುವ ಹಾಗೆ ಬಂತು. ಓಡಿ ಹೋಗಿ ಒಂದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಿದ ರಂಗೋಲಿ ಅದು. ಅದು ಸಾರಿ ಹಾಗೆ ಆಯ್ತು ನೋಡುವಾಗ.
1: ಹೌದು,
0: ನ್ಯಾಚುರಲ್ ಸಾರಿ, ತುಂಬಾ ಜನ ಅದನ್ನ ಸಾರಿ ಅಂತಲೇ ಎಣಿಸಿದಾರಂತೆ.
1: ಈಗ ಸಾಮಾನ್ಯವಾಗಿ ಕೆಲವೊಂದು 1/2 ಗಂಟೆಯಲ್ಲೇ ಆಗ್ತದೆ ಅಂತ, ಅದು ಹೇಗೆ?
0: ಈ ಬಟರ್ಫ್ಲೈ ಎಲ್ಲ ಸುಲಭ, ಅದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಬಹುದು. ಅದು ಬಟರ್ಫ್ಲೈ ಅಂದ್ರೆ 3D ಅದ್ರ ನೆರಳು ಬರೋದು ಹೇಗಂದ್ರೆ ವೈಟ್ ಮತ್ತೆ ಬ್ಲಾಕ್ ಮಿಕ್ಸ್ ಮಾಡ್ಬೇಕು. ವೈಟ್ ತುಂಬಾ ಬ್ಲಾಕ್ ಸ್ವಲ್ಪ ಹಾಕಿದೆ, ಅದು ಶೇಡ್ ಹಾಗೆ ಬರ್ತದೆ, ಅದು ಬಟರ್ಫ್ಲೈದ ಶೇಡ್ ಹಾಗೆ.
1: ಈಗ ಹೊಸದಾಗಿ ಕಲಿಯುವವರಿಗೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ?
0: ಅವರಿಗೆ ತುಂಬಾ ಪೇಷನ್ಸ್ ಫಸ್ಟ್ ಬೇಕಿದೆ, ತುಂಬಾ ಪೇಷನ್ಸ್ ಬೇಕು. ಯಾರೋ ಒಬ್ರು ನನ್ಗೆ ಮೆಸೇಜ್ ಮಾಡಿದ್ರು, ನನ್ಗೆ ನಾಳೆ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ಉಂಟು, ನಂಗೆ ಒಂದು ರಂಗೋಲಿ ಹೇಳಿಕೊಡಿ, ನಂಗೆ ಫಸ್ಟ್ ಪ್ರೈಸ್ ಬರಬೇಕು ಅಂತ. ನಾನು ಹೇಳಿದೆ ಪ್ರೈಸ್ ಬರಬೇಕು ಅಂತ ಹೇಳಿ ನಾನು ಇವತ್ತೇ ಹೇಳಿಕೊಡು, ನೀವು ಅಲ್ಲಿ ಮಾಡುದು ಅದು ಆಗುದಿಲ್ಲ, ಇದಕ್ಕೆ ತುಂಬಾ ಸಾಧನೆ ಮಾಡ್ಬೇಕು, ಇದಕ್ಕೆ ತುಂಬಾ ಅಂದ್ರೆ ತಪಸ್ಸಿನಾಗೆ ಮಾಡ್ಬೇಕು. ಈಗ 6 ವರ್ಷದಲ್ಲಿ ನಂದು ನಾನು ಎಷ್ಟು ತಪಸ್ ಮಾಡಿದಾಗೆ ಮಾಡಿದ್ದೇನೆ. ಆ ದೇವಿ ಒಲ್ದು ನಿಜವಾಗಿ ಒಲ್ದು, ನಮ್ಮ ಮನೆಗೆ 100+ ದೇವರು ನಮ್ಮನೆಗೆ ಬರ್ತಾ ಇದ್ದಾರೆ. ಈಗ ಒಂದು ರಂಗೋಲಿ ಅದ್ಕೊಳ್ಳಿ, ಇನ್ನೊಬ್ರು ನನ್ನ ರಂಗೋಲಿ ಮಾಡು ಅಂತ ಪ್ರೇರಣೆ ಕೊಟ್ಟ ಹಾಗೆ ನನ್ಗೆ ಹಾಗೆ ಫೀಲ್ ಆಗ್ತದೆ. ಈಗ ಶಾರದೆಗೆ ಜಲ್ಲಿ ಹಾಕ್ಲಿಕ್ಕಿತ್ತಲ್ಲ, ಶಾರದೆ ರಂಗೋಲಿಗೆ ಜಲ್ಲಿ ಹಾಕುವಾಗಲಿ, ಅದಕ್ಕೆ ಚಿನ್ನದ ಸರ ಕರಿಮಣಿ ಎಲ್ಲ ಮಾಡುವಾಗ ದೇವಿಗೆ ನಾನೇ ಮಾಡ್ತಾ ಇದ್ದೇನೆ ಅಲಂಕಾರ ಅಂತ ಆ ಫೀಲ್ ಬರುವಾಗ ಉಂಟು ನೋಡಿ, ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ.
1: ಈಗ ಬಣ್ಣದ ಆಯ್ಕೆ ಯಾವ ರೀತಿ ಇರ್ತದೆ? ಅದು ಮಿಕ್ಸ್ ಮಾಡ್ಬೇಕಲ್ಲ ಒಂದು ಕರಿಗಿಂತ ಇನ್ನೊಂದು ಕಲರ್.
0: ಒಂದ್ ದಿವಸ ಅದೇ ನಾನು ರಂಗೋಲಿ ಶುರು ಮಾಡಿ ಒಂದು 2 ವರ್ಷ ಆಗಿರ್ಬೋದು, ಮಂಗಳ ದೇವಿ ರಂಗೋಲಿ ಮಾಡ್ಲಿಕ್ಕೆ ಅಂತ ಕೂತೆ. ಅದು ಸಿಲ್ವರ್ ಫೇಸ್ ಇತ್ತು, ನಾನು ಫಸ್ಟ್ ಟೈಮ್ ಅದು ಬೆಳ್ಳಿಯ ಮುಖ ಮಾಡುದು. ಎಂತ ಮಾಡಿದ್ರು ಬೆಳ್ಳಿ ಬರ್ಬೋದು ಅಂತ ಹೇಳಿ ಹಿಡ್ಕೊಂಡು ಕೂತಿದ್ದೇನೆ. ಆಮೇಲೆ ಮಾಡ್ತಾ ಹೋದೆ, ಅದು ಹಾಗೆ ಬಂತದು, ಬೆಳ್ಳಿಯ ಮುಖದಾಗೆ ಬಂತು. ಅದು ಫಸ್ಟ್ ಬೆಳ್ಳಿಯ ಮುಖ ಮಾಡಿದ್ ನಾನು, ಅದೇ ಬೆಳ್ಳಿ ಮುಖ. ಎಲ್ಲರೂ ಹೇಳಿದ್ರು ಮತ್ತೆ ದೇವಿ ಬೆಳ್ಳಿದ ಹಾಗೆ ಬಂದಿದೆ, ಒಳ್ಳೇದ್ ಬಂದಿದೆ ಅಂತ ಹೇಳಿ. ಅಲ್ಲಿ ಮಂಗಳ ದೇವಿಯಲ್ಲಿ ಈಗಲೂ ಅದನ್ನು ಈ ಹಾಕಿದ್ದಾರೆ, ಅಲ್ಲಿಗೆ ಕೊಟ್ಟಿದ್ದೆ, ದೇವರ ಎದುರು ಪೂಜೆ ಮಾಡಿ ಗೋಡೆಯಲ್ಲಿ ಹಾಕಿದವರು.
1: ಈಗ ತುಂಬಾ ಸೂಕ್ಷ್ಮ ಡಿಸೈನ್ ಗಳನ್ನ ಅದನ್ನ ಹೇಗೆ ಬಿಡಿಸ್ತೀರಿ?
0: ಸೂಕ್ಷ್ಮ ಡಿಸೈನ್ ಅಂದ್ರೆ ಕಣ್ಣು ಮೇನ್, ನಾನು ಕಣ್ಣಿಂದ ಬಿಡಿಸೋದು. ಆ ಕಣ್ಣು ಬಿಡಿಸ್ತಾ ಇರುವಾಗ ಯಾರಾದ್ರೂ ಬಂದ ನನ್ನ ಹತ್ರ ಮಾಡಬಾರ್ದು, ನಾನು ಅದು ಎಷ್ಟು ಅಲ್ಲಾಡದೆ ಮಾಡ್ತೇನೆ ಅಂತ ಹೇಳಿದ್ರೆ, ಒಂಚೂರಲ್ಲಿ ಮಾತಾಡಿದ ಅದು ಬಿಳಿ ಡಾಟ್ ಹಾಕ್ಲಿಕ್ಕೆ ಇರ್ತದಲ್ಲ, ನಂಗೆ ನಿಜ ಡಾಟ್ ಹಾಕ್ಲಿಕ್ಕೆ ಬರುದಿಲ್ಲ, ಅದು ಉದ್ದವೇ ಆಗುದು ಯಾವಾಗಲೂ, ರೌಂಡ್ ಬರುದೇ ಇಲ್ಲ. ಆದ್ರೆ ಅದೇ ಕಣ್ಣಿನೊಳಗೆ ಡಾಟ್ ಹಾಕುವಾಗ ಅದು ರೌಂಡ್ ಬರ್ತದೆ, ಅದು ಹೇಗೆ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ.
1: ಸೂಕ್ಷ್ಮ ಕೆಲಸಗಳನ್ನ
0: ಎಲ್ಲ ಅದು ಆಗಿಕೊಂಡು ಹೋಗ್ತದೆ, ಅದು ಹೇಗೆ.
1: ಈಗ ಅಂತಹ ನೀವು ಮಾಡಿದ ರಂಗೋಲಿಯನ್ನ ಅದನ್ನ ಏನ್ ಮಾಡ್ತೀರಿ? ಮತ್ತೆ ಫೋಟೋ ತೆಗೆದು ಅದರ ಮುಂದಿನ ಬೆಳವಣಿಗೆ ಏನು?
0: ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ, ಅದನ್ನ ನೋಡಿ ಕೆಲವರೆಲ್ಲ ಆರ್ಡರ್ ಕೊಡ್ತಾರೆ. ಈಗ ಸಾಲಿಗ್ರಾಮದಲ್ಲಿ ಒಂದು ಕೊಟ್ಟಿದ್ದೆ, ಸಾಲಿಗ್ರಾಮ ಗುರು ನರಸಿಂಹ ನಮ್ಮ ಕುಲದೇವರು, ಅಲ್ಲಿ ಒಂದು ಫೋಟೋ ಕೊಟ್ಟಿದ್ದೆ, ಅವರು ಆಫೀಸ್ ರೂಮಲ್ಲಿ ಹಾಕಿದ್ರು. ಅದನ್ನ ನೋಡಿ ಮತ್ತೆ ಇಬ್ರು ನಮ್ಗೆ ಸಹ ಬೇಕು ಅಂತ ಹೇಳಿದ್ರು, ಹಾಗೆ ಅವರಿಗೆ ಅದರ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡ್ತೇನೆ ನಾನು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಂದ ಒಬ್ಬರಿಗೆ, ಈಗ ನಮ್ಮ ತಾಯಿ ಮಗಳದ್ದು ಮಾಡಿ, ಹೈಕೋರ್ಟ್ ಇದ್ದು ಮಾಡಿ, ಅದು ಯಾರಿಗೋ ಲಾಯರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಏನವರಿಗೆ, ಆಮೇಲೆ ನಮ್ಮ ಅಮ್ಮಂದು ಮಾಡಿ ಅವರ ಬರ್ಡೇಗೆ ಗಿಫ್ಟ್ ಕೊಡ್ಲಿಕ್ಕೆ ಅಂತ, ಅವ್ರದೆಲ್ಲ ಮಾಡಿ ಕೊಡ್ತೇನೆ ನಾನು, ಮಾಡಿ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡುದು.
1: ಈಗ ಸಾಮಾನ್ಯವಾಗಿ ನೀವು ಈ ಹೊರಗಡೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡೋದಿಲ್ವಾ ಇದು?
0: ಮಾಡಿದ್ದೆ, ಕೃಷ್ಣ ಪಾಲೆಮಾರವರದು ಒಂದು 2000 ಜನರು ಸೇರಿದ್ರು, ಅಲ್ಲಿ ಯಕ್ಷಗಾನ ಇತ್ತು ದೇವಿ ಮಹಾತ್ಮೆ ಅಂತೇಳಿ, ಅಲ್ಲಿ ನಾನು ಮಾಡಿದ್ದೆ, ನನ್ನ ಕರೆಸಿ ಮಾಡಿಸಿದ್ದು. ಅಲ್ಲೆಲ್ಲ ಫಾರಿನರ್ಸ್ ಎಲ್ಲ ಬಂದು ಬಂದು ಬಂದು ಅದ್ರ ಹತ್ರ ಫೋಟೋ ತೆಗೆದು, ತುಂಬಾ ಜನ ಫಾರಿನರ್ಸ್ ಬಂದಿದ್ರು ಅದೇ ಶ್ರೀದೇವಿ ಮಹಾತ್ಮೆಗೆ ಯಕ್ಷಗಾನ ನೋಡ್ಲಿಕ್ಕೆ.

0: ಅವರಿಗೆಲ್ಲ ತುಂಬಾ ಆಶ್ಚರ್ಯ. ನಾವು ಫೋಟೋ ಅಲ್ಲಿ ಚಪ್ಪಲ್ ತೆಗೆದು ಆ ರಂಗೋಲಿ ಹತ್ರ ಬರ್ತಿದ್ರು ಆ ಫಾರಿನರ್ಸ್ ಎಲ್ಲ. ಆಮೇಲೆ ಅಲ್ಲಿ ಫೋಟೋ ತೆಗೆದು ನನ್ನೊಟ್ಟಿಗೂ ಸೆಲ್ಫಿ ತೆಗೆದು ಆಮೇಲೆ ಖುಷಿಯಿಂದ ನೋಡಿ ಎಲ್ಲ ಹೋಗ್ತಿದ್ರು. ಆಮೇಲೆ ಕಾಂತಾರ ರಂಗೋಲಿ ಮಾಡಿದ್ದೆ, ಅದು ರಿಷಭ್ ಶೆಟ್ಟು ನೋಡಿ ಅದನ್ನು ಬಂದು ನಾಲ್ಕು ನಮಸ್ಕಾರ ಹಾಕಿ ಅವರು ಸಹ ತುಂಬಾ ಖುಷಿ ಪಟ್ಟಿದ್ರು. ಮತ್ತೆ ಆ ಕಾಂತಾರ ರಂಗೋಲಿ ಮಾಡಿದ್ ನಾನು ನಮ್ಮ ಕ್ಲಾಸ್ಮೇಟ್ ಸತೀಶ್ ಚಂದ್ರ ಅಂತ ಹೇಳಿ, ಅವರು ತರಂಗ ಆರ್ಟಿಸ್ಟ್, ಎಲ್ಲ ಕಡೆ ನಿಮ್ಗೆ ಪೋಸ್ಟರ್ ಸಿಗೋದು ಹಾಫ್ ಅಲ್ಲ ಕಾರದ್ದು. ಅವರು ಚೇರ್ ಅಲ್ಲಿ ಕೂತು ಅವರ ಫೋಟೋ ತೆಗೆದು ಆ ಕಾಂತಾರ ರಂಗೋಲಿಯನ್ನು ಫುಲ್ ಮಾಡಿದ್ದಾರೆ ಅವರು. ಅದರ ಗಗ್ಗರ್ ಎಲ್ಲ ಅವ್ರದೇ ಐಡಿಯಾ. ಅವರು ತುಂಬಾ ಫೇಮಸ್ ಆರ್ಟಿಸ್ಟ್ ಅವರು. ಅವ್ರು ಸಣ್ಣದಿಂದಲೇ ಮಾಡ್ತಾ ಇದ್ರು, ಅವರು ಕಲೀಲಿಲ್ಲ, ಗುರು ಇಲ್ಲದ ವಿದ್ಯೆ ಅವರಿಗೆ ಸಹ, ಅದು ಗಾಡ್ ಗಿಫ್ಟೇ. ಅವ್ರು ತುಂಬಾ ಚಂದ ಮಾಡ್ತಾರೆ.
1: ಈಗ ನಿಮ್ಮ ಮನೆಯಲ್ಲಿ ಇದಕ್ಕೆ ಪ್ರೋತ್ಸಾಹ ಹೇಗಿದೆ?
0: ಮನೆಯಲ್ಲಿ ಪ್ರೋತ್ಸಾಹ, ದೊಡ್ಡ ಪ್ರೋತ್ಸಾಹ ಅಂತ ಹೇಳಿದ್ರೆ ಎಲ್ಲರೂ ಅವಷ್ಟಕ್ಕೆ ಸುಮ್ಮನೆ ಇರ್ತಾರೆ. ಅದು ನಂಗೆ ದೊಡ್ಡ ಪ್ರೋತ್ಸಾಹ. ಯಾಕಂದ್ರೆ ನಾವೀಗ 8 ಫೀಟ್ 9 ಫೀಟ್ ಎಲ್ಲ ಮಾಡುವಾಗ ಅಲ್ಲಿ ಅಷ್ಟು ಧೂಳು, ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಮನೆ ಇಡೀ ಧೂಳು ಧೂಳು ಧೂಳು, ಅದ್ರದ್ದು ನಾ ಫಿಲ್ಟರ್ ಮಾಡುವಾಗ ಉಂಟಲ್ಲ ಧೂಳು ಬರ್ತದೆ, ಆದ್ರೂ ಅವರೆಲ್ಲ ಅದನ್ನು ಸಹಿಸಿಕೊಂಡಿದ್ದಾರಲ್ಲ, ಅದೇ ನಂಗೆ ದೊಡ್ಡ ಪ್ರೋತ್ಸಾಹ. ಮಾಡಬೇಡ ಅಂತ ಹೇಳಿದ್ರೆ ನಂಗೆ ಮತ್ತೆ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಇಲ್ಲ. ಅವರದ್ದು ಒಂದ್ ದಿವಸ ಸಹ ಅವ್ರು ಮಾಡ ಅಂತ ಹೇಳಲಿಲ್ಲ, ನನ್ನ ನನ್ನಷ್ಟಕ್ಕೆ ಮಾಡ್ಲಿಕ್ಕೆ ಬಿಡ್ತಾರೆ. ಅದೇ ದೊಡ್ಡ ಪ್ರೋತ್ಸಾಹ. ನನ್ನ ಗಂಡ ಮಂಜುನಾಥ ಆಯ್ತಾಳ ಅಂತೇಳಿ, ನನ್ಗೆ 2 ಗಂಡ್ಮಕ್ಳು, ದೊಡ್ಡವನು ವರುಣ್ ಅಂತ ಹೇಳಿ, ಸಣ್ಣವನು ಶರಣ್ ಅಂತ ಹೇಳಿ, ಅವರೆಲ್ಲ ಪ್ರೋತ್ಸಾಹ ಮಾಡ್ತಾರೆ.
1: ಈಗ ಸಾಮಾನ್ಯವಾಗಿ ಈ ಅಂದ್ರೆ ಹೊರಗಡೆ ನೀವು ಆರ್ಡರ್ ಗಳನ್ನ ತಗೊಳ್ಳುವಾಗ ಅಲ್ಲಿ ಹೋಗಿ ಮಾಡುವಾಗ ತುಂಬಾ ಸಮಯ ತಗೊಳ್ತದಲ್ಲ, ಅಂದ್ರೆ ಅಷ್ಟು ಸಮಯ ಕೂಡ ಅಂದ್ರೆ ಅಲ್ಲಿ ಕೂತು ಮಾಡ್ತೀರಾ ಹೇಗೆ?
0: ಅದೇ ಪಾಲೆಮರ ಅವರದ್ದು ಅಲ್ಲಿ ಗಾರ್ಡನ್, ಅದು ಗಾರ್ಡನ್ ಅಲ್ಲಿ ಫುಲ್ ಮರವೇ ಅಲ್ಲ. ನಾನು ಎನ್ಸಿದ್ದೆ ಬೆಳಿಗ್ಗೆ ಹೋಗಿ ನೋಡ್ತೇನೆ ಎಷ್ಟು ಮರ ಅಂದ್ರೆ, ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ದಿವಸ, ತುಂಬಾ ಟೈಲ್ಸ್ ಎಲ್ಲ ಹಾಕಿ ಯಕ್ಷಗಾನಕ್ಕೆ ರೆಡಿ ಮಾಡ್ತಾ ಇದ್ರು. ಅಲ್ಲಿ ಕೆಲಸದವರೆಲ್ಲ ಹೇಳುದು, ನೀವಿದು 3 ಗಂಟೆ ಒಳಗೆ ಮಧ್ಯಾಹ್ನದೊಳಗೆ ಮಾಡ್ಬೇಕಂದ್ರೆ, ನಾನು ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ದೇನೆ, ನೀವು 3 ಗಂಟೆ ಒಳಗೆ ಮಾಡಿದ್ರೆ ಇಲ್ಲಿ ಎಲ್ಲ ಗಾಳಿ ಬೀಸ್ತದೆ ಇಷ್ಟು ಮರದಿಂದ, ನಿಮ್ಗೆ ಆಗುದಿಲ್ಲ ಮಾಡ್ಲಿಕ್ಕೆ ಅಂತ. ನಂದು 3 ಗಂಟೆ ಒಳಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇದಂತಲೂ ನಂಗೆ ಗೊತ್ತುಂಟು, ಇದು ಸಾಯಂಕಾಲದ ಮೇಲೆ ಹೋಗ್ತದೆ 7 ಗಂಟೆವರೆಗೆ ಅಂತ ಹೇಳಿ ಗೊತ್ತಿತ್ತು. ಅದಕ್ಕೆ ಅವ್ರ ಹತ್ರ ನಾನು ನೋಡುವ ದೇವರಿದ್ದಾರೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ನಾನು 6:30 ಆಗುವ ತನಕ ಒಂಚೂರು ಗಾಳಿ ಬರ್ಲಿಲ್ಲ. ನಂದು ಯಾವಾಗ ರಂಗೋಲಿ ಮುಗೀತು ಎಲ್ಲಾ ಮಳೆಲ್ಲ ನಡ್ಲಿಕ್ಕೆ ಶುರು ಆಯ್ತು ಅಲ್ಲಿ. ಅದೇ ಹೇಳುದಲ್ಲ, ದೇವರ ಮೇಲೆ ನಾವು ಮಾಡಿದ್ರೆ ಅಷ್ಟು. ನಾನೊಂದು ವಿಡಿಯೋಸ ತೆಗೆದೇನದು, ಎಷ್ಟು ಮರ ಉಂಟಲ್ಲಿ, ಗಾಳಿ ಒಂದು ಎಲೆ ಅಲ್ಲಾಡ್ಲಿಲ್ಲ, ಏನು ನನ್ನ ರಂಗೋಲಿ ಮೇಲೆ ಕಸ ಬೀಳ್ಲಿಲ್ಲ, ಅದು ಏನೂ ಆಗ್ಲಿಲ್ಲ.
1: ಈಗ ನೀವು ಒಂದು ವೇಳೆ ಈ ರಂಗೋಲಿ ಬಿಡಿಸದೇ ಇರ್ತಾ ಇದ್ರೆ ಏನಾಗ್ತಾ ಇದ್ರಿ?
0: ಬಿಡಿಸದೇ ಇದ್ರೆ ನಾನು ಮನೆಯದ್ದು ಕೆಲಸದಲ್ಲೇ ಮಾಡುದು ರಾತ್ರಿ ಅಲ್ಲ. ನಂದು ಅಲ್ಲಿಗೆ ICICI ಪ್ರುಡೆನ್ಶಿಯಲ್ ಅಲ್ಲಿ ಅಡ್ವೈಸರ್ ನಾನು. ಆಮೇಲೆ ನಂದೊಂದು ಸಣ್ಣ ಬಿಸ್ನೆಸ್ ಸಹ ಮಾಡ್ತಾ ಇದ್ದೆ ನಾನು, ಟೀಶರ್ಟ್ ಪ್ರಿಂಟಿಂಗ್ ಎಲ್ಲ ಕಸ್ಟಮೈಸ್ಡ್. ಆಮೇಲೆ ನಾನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಬೇರೆ ಬೇರೆ ಅಡಿಗೆ, ನನಗೆ ಸೈಂಟ್ ಇಲ್ಲ, ಅದರದ್ದು ರಾಶಿ ರಾಶಿ ಪಾತ್ರೆ ಗುಡ್ಸುದು ಒರ್ಸೋದು ಮನೆಯದೆಲ್ಲ ಇರ್ತದೆ ನಂಗೆ, ರಾತ್ರಿವರೆಗೂ ನಂಗೆ ಕೆಲಸ ಇರ್ತದೆ. ಈಗ ರಂಗೋಲಿ ಮಾಡುದು ರಾತ್ರಿ 11 ಗಂಟೆ, ಮಧ್ಯರಾತ್ರಿ 3 ಗಂಟೆವರೆಗೆ, ಆ ಟೈಮ್ ನಂದೆ ಅಲ್ಲ, ಯಾರು ಉಪದ್ರ ಕೊಡ್ಲಿಕ್ಕೆ ಇಲ್ಲ.
1: ಹೌದು,
0: ಆಗ ರಾತ್ರಿ ಮಾಡುದು ನಾನು, ಎಲ್ಲರೂ ನಾನು ಬಿಸಿ ಇರ್ತೇನೆ.
1: ಈಗ ಈ ಟೀ ಶರ್ಟ್ ಪ್ರಿಂಟಿಂಗ್ ಅದೆಲ್ಲ ಯಾವಾಗದಿಂದ ಆರಂಭ ಮಾಡಿದ್ರು?
0: ಅದು ಫಸ್ಟ್ ಗೆ ನನ್ನ ಮಗ ಮಾಡ್ತಾ ಇದ್ದ, ಅವನೀಗ ಬ್ಯಾಂಗ್ಳೂರಲ್ಲಿ MBA ಮಾಡ್ತಾ ಇದ್ದಾನೆ. ಹಾಗೆ ಅವನು ಅದ್ ನಿಲ್ಸುದು ಬೇಡ ಅಂತ ಹೇಳಿದ, ಅದಕ್ಕೆ ನಾನು ನಾನ್ ಮಾಡ್ಕೊಂಡು ಹೋಗ್ತೇನೆ ಅಂತೇಳಿ, ಅಂದ್ರೆ ನಾನ್ ಪ್ರಿಂಟ್ ಅಲ್ಲ ಮಾಡುದು.
1: ಹೌದು,
0: ಮಾಡಿಸಿ ಕೊಡ್ತೇನೆ.
1: ಒಂದು ಕಡೆಯಲ್ಲಿ ಜಾಬ್, ಇನ್ನೊಂದು ಕಡೆಯಲ್ಲಿ ನಿಮ್ಮ ಹವ್ಯಾಸ, ಎರಡನ್ನ ಹೊಂದಿಸಿಕೊಂಡು ಹೋಗುವಂತದ್ದು ಒಂದು ಚಾಲೆಂಜಿಂಗ್ ಅಂತ ಅನ್ಸೋದಿಲ್ವಾ?
0: ನಿಜ ಚಾಲೆಂಜಿಂಗೇ ಅದು. ಜಾಬ್ ಅಂತ ನಾನು ಹೋಗ್ಬೇಕಂತಿಲ್ಲ, ಅದು ಕಾಲ್ ಮಾಡಿ ಮಾಡಬಹುದು,
1: ಆದ್ರೂ ಒಂದು ಜವಾಬ್ದಾರಿ ಅನ್ನುವಂಥದ್ದಿದೆ.
0: ಎಲ್ಲವನ್ನೂ ನೋಡ್ಕೊಂಡು ಮಾಡುದು, ಅದು ಶಕ್ತಿ ಕೊಡುದು ದೇವ್ರೆ. ಯಾಕಂದ್ರೆ ಅಷ್ಟು ನಾ ಹಗಲಿಕ್ಕೆ ಕೆಲಸ ಮಾಡಿ ರಾತ್ರಿ ನಿದ್ದೆ ಬರ್ಬೇಕು, ನೀವು ಅಷ್ಟು ಸುಸ್ತಾಗ್ಬೇಕಲ್ಲ, ನಿದ್ದೆ ಜಾಸ್ತಿ ನಂಗೆ. ಆದ್ರೆ ರಂಗೋಲಿ ಎದುರು ಕೂತ್ರೆ ಅದು ಫ್ರೆಶ್ ಆಗಿ ಆರಾಮದಲ್ಲಿ ಮಾಡ್ತೇನೆ ನಾನು. ಅದರಲ್ಲಿ ಮುಳುಗಿ ಹೋಗಿ ಯಾರು ಎಂತ ಇದು ಮಾಡಿದ್ರು ನಂಗೆ ಗೊತ್ತಾಗಲ್ಲ, ಅದ್ರಲ್ಲೇ ಮುಳುಗಿ. ನನ್ನ ಮಗ ಹೇಳುದು ವರುಣ್, ನೀನು ಮತ್ತೆ ಅದು ಒಂದಾಗಿ ಬಿಡ್ತೀರಿ ಆ ರಂಗೋಲಿ ಮಾಡುವಾಗ ಅಂತ. ಅಂದ್ರೆ ಗೊತ್ತೇ ಆಗುದಿಲ್ಲ, ಈಚಿನ ಇದ್ರಲ್ಲೇ ಇರುದಿಲ್ಲ, ನಾನು ಮುಳುಗಿ ಹೋಗಿರ್ತೇನೆ ಅದ್ರಲ್ಲಿ. ಯಾವುದೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ಕೊಂಡು ಹೋಗ್ತದೆ.
1: ಈಗ ಮಹಿಳೆಯರು ಸಾಮಾನ್ಯವಾಗಿ ಕೇವಲ ಮನೆ ಕೆಲಸ ಅದಕ್ಕೆ ಮಾತ್ರ ಸೀಮಿತ ಆಗಿ ಬಿಡ್ತಾರೆ. ಇಂತಹ ಹವ್ಯಾಸಗಳನ್ನು ನಡೆಸಿಕೊಂಡು ಹೋದ್ರೆ ಮಾನಸಿಕವಾಗಿ ನಾವು ಒಂದು ಆರೋಗ್ಯಯುತವಾಗಿ ಇರ್ಲಿಕ್ಕೂ ಅದು ಸಹಾಯಕ ಆಗಿರ್ತದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ?
0: ಹೌದು, ನಿಜವಾಗಿಯೂ ಯಾರಿಗಾದ್ರೂ ಒಂದು ಹವ್ಯಾಸ ಅಂತ ಇರ್ಲೇಬೇಕು. ಇಲ್ಲರೂ ಕುತ್ಕೊಂಡು ಯಾರ್ಯಾರೋ ಬಗ್ಗೆ ಗಾಸಿಪ್ ಇದು ಅದು ಅಂತ ಹೇಳ್ಕೊಂಡು ಟೆನ್ಷನ್ ತಲೆಯಲ್ಲೆಲ್ಲ ಸಾವಿರ ಬರ್ತದೆ ಅಲ್ಲ, ನಮ್ಗೆ ಅದೆಲ್ಲ ಆಲೋಚನೆ ಮಾಡ್ಲಿಕ್ಕೂ ಪುರುಸೋತಿ ಇರುದಿಲ್ಲ. ಮತ್ತೆ ಒಳ್ಳೆ ಖುಷಿ ಆಗ್ತದೆ, ಒಂದು ಏನಾದ್ರೂ ಒಂದು ಹಾಬಿ ಇದ್ರೆ ನಮ್ಗೆ ಅದರಲ್ಲಿ ಯಾರು ಎಂಥದೇ ಆಗ್ಲಿ, ಅದು ಹಾಡೋದಿರ್ಬೋದು, ರಂಗೋಲಿ, ಪೇಂಟಿಂಗ್, ಏನೇ ಗಾರ್ಡನಿಂಗ್, ಏನಾದ್ರೂ ಟೈಲರಿಂಗ್, ಯಾವ್ದಾದ್ರು ಒಂದು ಹವ್ಯಾಸ ಇದೆ ಅದ್ರಷ್ಟು ಒಳ್ಳೇದು ಯಾವುದೂ ಅಲ್ಲ. ಹವ್ಯಾಸ ಈಗ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈಗ ಯೂಟ್ಯೂಬ್ ಅಲ್ಲಿ ಇರ್ತದೆ, ಮೊಬೈಲ್ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ಯೂಟ್ಯೂಬ್ ನೋಡಿ ಏನಾದ್ರೂ ಒಂದು ಸಣ್ಣದು ಕಲಿಬಹುದಲ್ಲ ಯಾರಿಗಾದ್ರೂ. ಒಟ್ಟು ಟೈಮ್ ವೇಸ್ಟ್ ಮಾಡಬಾರ್ದು ಅಷ್ಟೇ, ಏನಾದ್ರೂ ಒಂದು ಕಲಿಬೇಕಷ್ಟೇ.

0: ಹೊಸತನವನ್ನ ಹುಡುಕಿಕೊಂಡು ನಾವು ಹೋಗಬೇಕು.
1: ಹೌದು, ಹೋಗ್ಬೇಕು. ಈಗ ನನ್ಗೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ, ಹಠ ಹಿಡ್ದು ಯಾಕೆ ಆಗಿಲ್ಲ, ಬಾಯಿ ವಾರೆ ಆಗಿದೆ ಹೇಳಿದ್ರು. ಬಾಯಿಯಲ್ಲೇ 6-7 ಗಂಟೆ ಒಮ್ಮೊಮ್ಮೆ ಕಳೆದಿದ್ದೆ ನಾ ಬಾಯಿ ಮಾಡುದ್ರಲ್ಲಿ. ಅಂದ್ರೆ ಈಗ ಒಂದು ಯಾವ್ದೋ ಮಾಡುವಾಗ ಆ ಲಿಪ್ಸಿನ ಕಲರ್ ಸ್ವಲ್ಪ ಚೇಂಜ್ ಆದ್ರೂ ಅವರಿಗೆ ಅದು ಸೂಟ್ ಆಗುದಿಲ್ಲ. ಜೆಂಟ್ಸ್ ಇದೆಲ್ಲ ಅವರಲ್ಲಿ ರೆಡ್ ಲಿಪ್ಸ್ ಹಾಕಿರೋದು ಒಂಚೂರು ಸೂಟ್ ಆಗುದಿಲ್ಲ. ಆ ನ್ಯಾಚುರಲ್ ಲಿಪ್ಸ್ ಇದೇ ಕಲರ್ ಬರ್ಬೇಕು. ಆಗ ಅದು ಪ್ರಯತ್ನ ಮಾಡಿ ಮಾಡಿ ಮಾಡಿ ಮಾಡಿ ನ್ಯಾಚುರಲ್ ಲಿಪ್ಸ್ ಎಲ್ಲವೂ ಸರಿ ಆಗ್ಲಿಕ್ಕೆ ಶುರು ಆಯ್ತು. ಅದು ಮತ್ತೆ
0: ಈಗ ದೇವರದ್ದು ಮಾಡುವಾಗ ಅದೊಂದು ಅಂದ್ರೆ ಅದಕ್ಕೆ ಸೂಕ್ತವಾದ ಬಣ್ಣದ ಆಯ್ಕೆ ಇದೆಲ್ಲ ಗೊತ್ತಾಗ್ತದೆ ನಿಮಗೆ ಹೇಗೆ?
1: ಬಣ್ಣದ ಆಯ್ಕೆ ಅದೇ ಹೇಳಿದ, ಅದು ಆಗಿಕೊಂಡು ಹೋಗ್ತದೆ ಅದರಷ್ಟಕ್ಕೆ. ಅದು ಅದೇ ಈಗ ಮಾಡಿ ಮಾಡಿ ಮಾಡಿ ಅದು ಗೊತ್ತಾಗ್ತದೆ. ಹಾಗೆ ನಂಗೆ ಸ್ವಲ್ಪ ಡೌಟ್ ಎಲ್ಲ ಇದ್ರೆ ನಮ್ಮ ಅವರು ಸತೀಶ್ ಚಂದ್ರ ಅಂತ ಹೇಳಿದೆ ಅಲ್ಲ, ಅವ್ರ ಹತ್ರ ಸ್ವಲ್ಪ ನಾನೀಗ ಪೋರ್ಟ್ರೇಟ್ ಎಲ್ಲ ಮಾಡುವಾಗ ಸ್ವಲ್ಪ ಲೈನ್ಸ್ ಎಲ್ಲ ಇರ್ತದೆ, ರೀಲ್ಸ್ ಎಲ್ಲ ಇರ್ತದೆ, ಅದಕ್ಕೆ ಯಾವ ಕಲರ್ ಹಾಕೋದು ಅವ್ರ ಹತ್ರ ಅವ್ರ ಗೈಡೆನ್ಸ್ ಕೊಟ್ಟಿದ್ದಾರೆ.
0: ಈಗ ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನ ಎಲ್ಲ ಬಂದಾಗ ಮನೆಯನ್ನ ಯಾವ ರೀತಿ ಅಲಂಕಾರ ಮಾಡ್ತೀರಿ?
1: ನಮ್ಮ ಮನೆಯಲ್ಲಿ ನನ್ನ ಅಡಿಗೆ ಮನೆಯಲ್ಲಿ ಫಸ್ಟ್ ಪೇಂಟಿಂಗ್ ಮಾಡಿದ್ದು ನಾನು. ಇಡೀ ಗೋಡೆಯಲ್ಲಿ ದಿನ ಪಾತ್ರೆ ತೊಳಿ, ಈ ಗೋಡೆ ನೋಡಿ ನೋಡಿ ನೋಡಿ ನನಗೆ ಬೇಜಾರಾಗ್ತದೆ. ದಿನ ಅದೇ ತೊಳೆಯುದು ಅಂತ ಹೇಳಿ ಒಳ್ಳೆ ಒಂದು ಸನ್ರೈಸ್ ಇದ್ದು, ಅಲ್ಲಿ ಎರಡು ಜಿಂಕೆ, ಒಂದು ಈ ಸಮುದ್ರದ ಹತ್ರ ನಿಂತ ಹಾಗೆ, ಒಂದ್ ಸೈಡ್ ಅಲ್ಲಿ ನೈಟ್ ವ್ಯೂ, ಅಲ್ಲಿ ಒಂದು ಚಂದ್ರ, ಅಲ್ಲಿ ಸ್ಟಾರ್ಸ್ ಆಕಾಶದಲ್ಲಿ ಇದ್ದಾಗೆ ಬ್ಲೂ ಆಕಾಶ, ಹಾಗೆಲ್ಲ ಮಾಡಿದ್ದೇನೆ. ಮತ್ತೊಂದು ಕಡೆ ಜೋಕ್ ಮಾಡಿದ್ದೇನೆ. ಹಾಗೆ ಮೂರು ಗೋಡೆಯಲ್ಲಿ ಮೂರು ಉಂಟು. ಪಾತ್ರೆ ತೊಳಿತಿರುವಾಗ ಅದನ್ನೇ ನೋಡುದು ನಾನು ಬೀಚ್ ಅಲ್ಲೇ ಇದ್ದಾಗೆ ಆಗ್ತದೆ, ಇಲ್ಲ ಜೋಕ್ ಫಾಲ್ಸ್ ಅಲ್ಲಿ ಇದ್ದಾಗೆ ಆಗ್ತದೆ ಈಚೆ ನೋಡಿದ್ರೆ. ಅಲ್ಲ, ಬಾತ್ರೂಮ್ ಡೋರ್ ಅಲ್ಲಿ ಒಂದು ಲೇಡಿದು ಪೇಂಟಿಂಗ್ ಮಾಡಿದೆ, ಒಂದು ದೊಡ್ಡದು, ಒಂದು 5 ಫೀಟ್ ಇದ್ದು. ನಮ್ಮ ಮನೆಯವ್ರು ಬೈದ್ರು ಅದಕ್ಕೆ, ಇದೆಂತ ಲೇಡೀಸ್ ಟಾಯ್ಲೆಟ್ ಅಂತ ಹೇಳಿ ಬೈದ್ರು. ಆದ್ರೆ ಅದು ಬೋಳ್ ಇರೋದಕ್ಕಿಂತ ಒಂದ್ ಚಂದ ಕಾಣ್ತದೆ. ಅದೊಂದು ಬಂದವರೆಲ್ಲೇ ಚಂದಾಗಿದೆ ಪೇಂಟಿಂಗ್. ಅದನ್ನ ಫಸ್ಟ್ ಪೇಂಟಿಂಗ್, ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕೂತು ಮಾಡಿದ್ದು.
0: ಅದು ಬಿಟ್ಟು ನೀವು ಆಯಿಲ್ ಪೇಂಟಿಂಗ್ ಅದೆಲ್ಲ ಮಾಡ್ತೀರಾ?
1: ಇಲ್ಲ, ನಾನು ಎಂತದು ಮಾಡುದಿಲ್ಲ. ಅದೇ ಫಸ್ಟ್ ಪೇಂಟಿಂಗ್. ನಂಗೆ ಪೇಂಟಿಂಗ್ ಇಷ್ಟ, ನಂಗೆ ರಂಗೋಲಿಯೇ ಖುಷಿ. ರಂಗೋಲಿಯೇ ನಂಗೆ ಇಷ್ಟ ಮಾಡ್ಲಿಕ್ಕೆ.
0: ಸುಮಾರು ಒಂದು 50-60 ಗಂಟೆ ವಿನಿಯೋಗಿಸಿ ತಯಾರಿಸಿದಂತಹ ರಂಗೋಲಿಯನ್ನ, ಮತ್ತೆ ಅಷ್ಟು ಚಂದಾಗಿರುವಂತಹ ರಂಗೋಲಿಯನ್ನ ತೆಗೆಯುವಾಗ ಬೇಜಾರು ಅನ್ಸೋದಿಲ್ವ ನಿಮಗೆ?
1: ಇದು ಸಾಧಾರಣವಾಗಿ ಎಲ್ಲಾ ಇಂಟರ್ವ್ಯೂ ಅಲ್ಲಿ ಈ ಪ್ರಶ್ನೆ ಕೇಳ್ತಾರೆ. ತೆಗೆಯುವಾಗ ಬೇಜಾರಾಗುದಿಲ್ಲ, ಆ ಜಾಗದಲ್ಲಿ ಇನ್ನೊಬ್ರು ಬರ್ಲಿಕ್ಕೆ ರೆಡಿ ಆಗ್ತಾರಲ್ಲ, ಆಗ ನಾನು ಇದನ್ನು ತೆಗೆಯೋದು ಆ ದೇವರಿಗೆ ಜಾಗ ಮಾಡಿಕೊಡುದು ನಾನು.
0: ಒಳ್ಳೇದು ಮೇಡಮ್. ಇಷ್ಟು ಹೊತ್ತು ರಂಗೋಲಿ ಕಲೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ, ಮತ್ತೆ ನೀವು ಅದರ ಜೊತೆ ಒಂದಾಗಿರುವಂತಹ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ.
1: ನಿಮಗೂ ಧನ್ಯವಾದಗಳು, ಹಾಗೂ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.
2: ಇದುವರೆಗೆ ರಂಗೋಲಿ ಕಲಾವಿದೆ ವೀಣ ಐತಾಳ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
0: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
4: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ವಂದೇ ಮಾತರಂ, 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
8: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ.
7: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
9: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
10: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
11: ನಿಮ್ಮ ಆಕಾಶವಾಣಿ ಎಫ್ಎಂ 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ 4:45

0: ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: खासगी वाहन चालक
2: आकाशवाणी भद्राद्रि शिवमोग्ग इन मुंदे बेंगळूरु केंद्रद सह प्रसार
3: ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರ.
4: ಈಗ ನಾವು ಪ್ಲಾಸ್ಟಿಕ್ ಸರ್ಜರಿ ಅಂತ ಕ್ಷಣ ನಮ್ಮ ಕೆಳಗುರಿ ಗೊತ್ತಾಗ್ಬಿಡುತ್ತೆ. ಓ ಏನೋ ಬಣ್ಣವನ್ನೇ ಬದಲಿ ಮಾಡೋದಾಗಲಿ, ಇದ್ದದ್ದಿಂಗೆ ಇದ್ದಂಗೆ ಮಾಡೋದಾಗಲಿ, ಅಥವಾ ಸೊಟ್ಟ ಪೊಟ್ಟ ಇದ್ರೆ ಅದನ್ನು ಸರಿಪಡಿಸೋದಾಗಲಿ, ಇವನ್ನೆಲ್ಲವನ್ನು ಕೂಡ ಸರಿಪಡಿಸ್ಬಿಡ್ತಾರೆ ಅಂತ ಹೇಳಿ. ಒಂಥರ ಕಾಮನ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಆ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅಂತಲೂ ಹೇಳ್ಬೋದು, ಗೊತ್ತಿದ್ರೆ ಅರೆಬರೆ ಗೊತ್ತಿರ್ತದೆ. ಮೇಡಮ್, ಈ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು ಅಂಥೇಳಿ, ನಂತರ ನಾವು ಅಪಘಾತ ಸಂದರ್ಭದಲ್ಲಿ ಆದಂತಹ ಸಮಸ್ಯೆಗಳಿರ್ತವೆ ಅದನ್ನು ಸರಿಪಡಿಸೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅದು ಏನು ಮೇಡಮ್?
5: ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ವರ್ಡ್ ಬಂದಿರೋದು ಪ್ಲಾಸ್ಟಿಕ್ಸ್, ಅದೊಂದು ಗ್ರೀಕ್ ಪದ, ಪ್ಲಾಸ್ಟಿಕೋಸ್ ಇಂದ ಬಂದಿರೋದು. ಅದರ ಅರ್ಥ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೆ ಟು ಮೋಲ್ಡ್ ಅಥವಾ ಶೇಪ್, ಅಂದ್ರೆ ಏನೇ ಆ ಕಡೆ ಈ ಕಡೆ ಇದ್ರೆ ಅದನ್ನ ಸರಿಪಡಿಸೋದು ಪ್ಲಾಸ್ಟಿಕ್ ಸರ್ಜರಿ ಅವರ ಕೆಲಸ. ಈಗ ನಮ್ದರಲ್ಲಿ ಎಲ್ಲರೂ ಬರೀ ಸೌಂದರ್ಯವರ್ಧಕ ಚಿಕಿತ್ಸೆ ಅದರ ಬಗ್ಗೆ ಯೋಚನೆ ಮಾಡ್ತಾರೆ, ಆದ್ರೆ ಅದು ಮಾತ್ರ ಅಲ್ಲ, ಅಪಘಾತಕ್ಕೊಳಗಾಗಿ ಅಲ್ಲಿ ಆಗಿರೋ ಚರ್ಮ ಮತ್ತೆ ಇದು ಮಾಂಸದ ಕೊರತೆ ಇದ್ದಲ್ಲಿ ಅಥವಾ ಕ್ಯಾನ್ಸರಿಗೆ ಒಳಗಾಗಿ, ಈಗ ಸ್ತನ ಕ್ಯಾನ್ಸರ್ ಆಗಲಿ, ಬಾಯಿಯ ಕ್ಯಾನ್ಸರ್ ಆಗಲಿ, ಅಲ್ಲಿ ಚರ್ಮ ಮಾಂಸ ಕೊರತೆ ಇದ್ದಲ್ಲಿ, ಅಥವಾ ಈಗ ಹುಟ್ಟಿನಿಂದಲೇ ಕೆಲವೊಬ್ಬರಿಗೆ ಡಿಫಾರ್ಮಿಟೀಸ್ ಇರುತ್ತೆ, ಅದಕ್ಕೆ ಕರೆಕ್ಷನ್ ಮಾಡೋದು. ಸೊ ಇದೆಲ್ಲ ಕವರೇಜ್, ಕರೆಕ್ಷನ್, ರೀಕನ್ಸ್ಟ್ರಕ್ಷನ್. ಈಗ ಕಟ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಮನೆಯಲ್ಲಿ, ಬೆರಳು ಕಟ್ಟಾಗುತ್ತೆ, ಅದನ್ನ ವಾಪಸ್ ಜೋಡಿಸೋದು, ರೀಇಂಪ್ಲಾಂಟೇಷನ್, ಇದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಬರೋದು. ಸೊ ಈ ಸೌಂದರ್ಯವರ್ಧಕ ಚಿಕಿತ್ಸೆ ಅನ್ನೋದು ಅದರಲ್ಲಿ ಒಂದು ಸಣ್ಣ ಭಾಗ.
4: ಅದೇ ಅಂದ್ರೆ ಕಪ್ಪಿದವ್ರನ್ನ ಬೆಳ್ಳಗ್ ಮಾಡೋದು ಅಥವಾ ಮುಖವನ್ನು ಚಂದ, ಆಮೇಲೆ ಮೂಗು ಸರಿ ಇದೆಯಲ್ಲ

0: ಮೂಗು ಸರಿ ಮಾಡೋದು ಅಂತಂತೆಲ್ಲ ಅನೇಕ ಕೆಲವು ಸಿನಿಮಾ ನಟಿಯವರು ಮಾಡಿಸ್ಕೊಂಡಿರ್ತಾರೆ ಅಂತಂತೆಲ್ಲ ಎಲ್ಲ ಕೇಳಿದ್ದೀವಿ ನಾವು. ನೀವು ಭಾಳ ಚೆನ್ನಾಗಿ ನಿಜವಾಗ್ಲೂ ಹೇಳಿದ್ರಿ. ಈಗ ಬೆರಳು ಕಟ್ ಮಾಡಿದರೆ ಬೆರಳನ್ನ ಮತ್ತೆ ವಾಪಸ್ ಜೋಡಿಸೋದಾಗಲಿ ಅಥವಾ ಕೈಯೇ ಕಟ್ಟಾದರೆ ಕೂಡ ಕೈನೂ ಜೋಡಿಸುವ ಸಂದರ್ಭದಲ್ಲಿ ಅದನ್ನು ಸರ್ಜರಿ ಮಾಡೋರು ಮಾಡಿದ್ರು ರೀಕನ್ಸ್ಟ್ರಕ್ಟಿವ್ ಸ್ಪೆಷಲಿಸ್ಟ್ ತಾವಿರೋದ್ರಿಂದ ಅದು ಮತ್ತೆ ಅದನ್ನು ವಾಪಸ್ ಜೋಡಿಸುವ ಕೆಲಸವನ್ನು ಕೂಡ ಮಾಡ್ತೀರಿ ಅಲ್ವಾ? ಅದು ಹೇಗಿದೆ ಅಂದ್ರೆ ಕೈ ತರನೇ ಕಾಣಿಸ್ಬೇಕು, ಬೆರಳ ತರನೇ ಕಾಣಿಸ್ಬೇಕು, ಎಲ್ಲವೂ ಕೂಡ ಆ ಚರ್ಮದಲ್ಲಿ ಏನು ವ್ಯತ್ಯಾಸ ಆಗಬಾರ್ದು, ಅಷ್ಟು ಒಳ್ಳೆ ರೀತಿಯಲ್ಲಿ ಕಾಣೋ ಹಾಗೆ ಮಾಡ್ತೀರಿ. ಹಾಗೆ ಕಾಣಿಸುತ್ತಾ ಮೇಡಮ್ ಈಗ ಏನೇ ಒಂದು ಜೋಡಿಸಿದ್ರೆ?
1: ರೂಪ ಮಾತ್ರ ಅಲ್ಲ, ಒಂದು ಕೈಗೆ ಏನ್ ಇಂಪಾರ್ಟೆಂಟ್, ಅದಕ್ಕೆ ಫಂಕ್ಷನ್ ಇಂಪಾರ್ಟೆಂಟ್, ಫಂಕ್ಷನಾಲಿಟಿ ಮತ್ತೆ ಎಸ್ಥೆಟಿಕ್ಸ್. ಕೈ ಕೆಲಸ ಮಾಡುವಾಗ ಆಗ್ಬೇಕು ಕಡೆಗೆ, ಸೊ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ನಾವು ಕೆಲಸ ಮಾಡುದು
0: ಕರೆಕ್ಟ್. ಈಗ ಈ ತಾವ್ ಹೇಳಿದ್ರಲ್ಲ ಈಗ ಅದು ಕೆಲಸ ಮಾಡ್ಬೇಕು ಅಂತ ಹೇಳಿ, ಎಷ್ಟೋ ಸಲ ಕಾಲ್ ಕಟ್ಟಾದಾಗ ಕಾಲ್ ಜೋಡಿಸಿರ್ತಾರೆ, ಅದಕ್ಕೆ ಕಾಲೇ ಕಟ್ಟಾಗಿರ್ತದೆ, ಹಾಗಾದ್ರೆ ಏನು ಮಾಡಕ್ ಬರಲ್ಲ, ಅದಕ್ಕೆ ಆ ಕಾಲ್ ರೀತಿ ಕಾಣೋ ಹಾಗೆ ಕಾಲನ್ನ ಜೋಡಿಸಿರ್ತಾರೆ.
1: ಅದು ಪ್ರಾಸ್ಥೆಟಿಕ್ಸ್ ಅಂತ ಹೇಳ್ತೇವೆ. ಯಾವಾಗ ಕಾಲನ್ನ ವಾಪಸ್ ಜೋಡಿಸ್ಲಿಕ್ಕೆ ಆಗಲ್ವೋ ಅವಾಗ ಅದ್ ಮಾಡ. ಈಗ ಕಾಲ್ ಜೋಡಿಸೋದು, ಇಡೀ ಕಾಲನ್ನು ಜೋಡಿಸಿದೇವೆ, ಅದನ್ನು ಮಾಡ್ತೇವೆ. ಸೊ ರೀಇಂಪ್ಲಾಂಟ್ ಅಂತ ಯಾವ್ದಕ್ಕೆ ಟರ್ಮ್ ಇದೆ ಅದನ್ನು ಮಾಡ್ತೇವೆ.
0: ಡಾಕ್ಟರ್ ರಮ್ಯ ಅವರೇ, ತಾವು ಹೇಳ್ತಾ ಇದ್ರಿ ಕಾಲನ್ನು ಕೂಡ ಜೋಡಿಸ್ತೀವಿ, ಬೆರಳನ್ನು ಕೂಡ ಜೋಡಿಸ್ತೀವಿ ಅಂತಂದ್ರೆ ಇದು ಬಹುಶಃ ನಮ್ಮ ಈ ಅಪಘಾತಗಳಿಂದ ಆದ ಸಂದರ್ಭದಲ್ಲಿ ಅದನ್ನು ಹೇಗೆ ವಾಪಸ್ ಜೋಡಿಸ್ಬೇಕು ಅನ್ನೋ ವಿಷಯಕ್ಕೆ ನಾವು ಬಂದಿದ್ದೀವಿ. ಇವಾಗ ಹೇಗೆ ಅದನ್ನ ಜೋಡಿಸ್ಬೇಕಾದ್ರೆ ಏನೇನು ಬೇಕಾಗತ್ತೆ?
1: ಈಗ ಅಪಘಾತಕ್ಕೊಳಗಾದಾಗ ನಿಮ್ಮ ಸುತ್ತಮುತ್ತ ಇರೋರು ಯಾರಿಗಾದ್ರೂ ಹೀಗಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು ಅವಾಗ? ಈಗ ನೀವು ಕೇಳಿರ್ಬೋದು ಆ ತುಂಡಾದ ಭಾಗವನ್ನು ಐಸ್ ಜೊತೆ ತಗೊಂಡ್ ಬರ್ಬೇಕು ಅಂತ.
0: ಐಸ್ ಜೊತೆಗೆ?
1: ಐಸ್ ಜೊತೆಗೆ. ಬಟ್ ಅದರಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಐಸ್ ಜೊತೆಗೆ ಡೈರೆಕ್ಟ್ ಸಂಪರ್ಕವಾಗಬಾರದು. ಸೊ ಆ ತುಂಡಾದ ಭಾಗವು ಇನ್ನೊಂದು ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ಇನ್ನೊಂದು ಐಸ್ ಬ್ಯಾಗ್ ಒಳಗೆ ಇಡ್ಬೇಕು. ಸೊ ಐಸ್ ಮತ್ತೆ ತುಂಡಾದ ಭಾಗ ಯಾವತ್ತು ಜೊತೆಗೆ ಸಂಪರ್ಕ ಆಗಬಾರದು. ಸೊ ಅದರಿಂದ ಏನಾಗುತ್ತೆ, ಅಲ್ಲಿರೋ ರಕ್ತನಾಳಗಳು ಚಿಕ್ಕದಿರುತ್ತೆ, ಇದು ಕೂದಲಿಂದನೂ ಸಣ್ಣದಿರುವ ರಕ್ತನಾಳಗಳು, ಸೊ ಅದೆಲ್ಲ ಕುಗ್ಗಿ ಹೋಗುತ್ತೆ. ಸೊ ಅದಕ್ಕೆ ಅದನ್ನ ಯಾವತ್ತು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇಡಬಾರ್ದು, ಇನ್ನೊಂದು ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ತಗೊಂಡ್ ಬರ್ಬೇಕು.
0: ನೋಡಿ ಹೇಗಿದೆ, ಅರ್ಧಮರ್ಧ ತಿಳ್ಕೊಂಡಿರಬಾರ್ದು. ಅದನ್ನೆಲ್ಲ ಐಸ್ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ತಗೊಂಡ್ ಬರ್ಬೇಕು ಅಂತಂದಾಗ ಐಸು ಅದ್ರಲ್ಲಿ ಸೇರಿಸಿ ತಗೊಂಡ್ಬಂದ್ಬಿಡ್ತಾರೆ. ಸೊ ಸರಿಯಾದ ಜ್ಞಾನ ಬೇಕಾಗತ್ತೆ. ಅದನ್ನ ಮೊದಲು ಪ್ಲಾಸ್ಟಿಕ್ ಅಲ್ಲಿ ಸುತ್ತಿ ಆಮೇಲೆ ಐಸ್ ಬ್ಯಾಗ್ ಅಲ್ಲಿ ಇಟ್ಟು ಆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಅದರೊಳಗೆ ಇಟ್ಟು ತರಬೇಕು.
1: ಹೌದು, ಒಂದು ಒಳ್ಳೆ ಕ್ಲೀನ್ ಆದ ಬಟ್ಟೆ ಸುತ್ತಮುತ್ತ ಇದ್ರೆ ಅದರಲ್ಲಿ ಅದನ್ನ ರ್ಯಾಪ್ ಮಾಡಿ, ಅದನ್ನ ಸುತ್ತಿ ಮತ್ತೆ ಅದನ್ನ ಪ್ಲಾಸ್ಟಿಕ್ ಅಲ್ಲಿ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ತಗೊಂಡು ಅದರಲ್ಲಿ ಐಸ್ ಅಥವಾ ಕೋಲ್ಡ್ ವಾಟರ್ ಇಟ್ಟು ಇದನ್ನ ತಗೊಂಡ್ ಬರ್ಬೇಕು. ಮತ್ತೆ ಇದು ಆದಷ್ಟು ಬೇಗ ಹತ್ತಿರ ಮಲ್ಟಿ ಸ್ಪೆಷಾಲಿಟಿ ಒಳ್ಳೆ ಹಾಸ್ಪಿಟಲ್ಗೆ ಕರ್ಕೊಂಡು ತಗೊಂಡು ಹೋದ್ರೆ ಒಳ್ಳೇದು.
0: ಎಷ್ಟು ಆದಷ್ಟು ಬೇಗ ಅಂದ್ರೆ,
1: ಈಗ ಪ್ರತಿಯೊಂದು ಭಾಗಕ್ಕೂ ಅದರದ್ದೇ ಆದ ಟೈಮ್ ಸ್ಪ್ಯಾನ್ ಇದೆ, ಲೈಫ್ ಸ್ಪ್ಯಾನ್ ಇದೆ. ಸೊ 6 ಗಂಟೆ ಒಳಗೆ ಅಂತ ಹೇಳ್ತೇವೆ. ಸೊ ಆದಷ್ಟು ಬೇಗ 6 ಗಂಟೆ ಒಳಗೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಹೆಚ್ಚು,
0: ಸಕ್ಸಸ್ ಹೆಚ್ಚು. ಸೊ ದೊಡ್ಡ ದೊಡ್ಡ ಆಸ್ಪತ್ರೆ ಸುತ್ತಮುತ್ತ ಏನಾದರೂ ಅಪಘಾತಗಳು ಆದ್ರೆ ಇದು ಒಂಥರ ಮನುಷ್ಯನಿಗೆ ಧೈರ್ಯ ಅಂದ್ರೆ ಅಷ್ಟು ಮಾಡಕ್ ಸಾಧ್ಯ ಇದೆ. ಬಟ್ ಅದ್ರ ಬಗ್ಗೆ ಜ್ಞಾನ ಇರಬೇಕು, ಗೊತ್ತಿರಬೇಕು, ಹೇಗೆ ತರಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಈ ಸಾಕಷ್ಟು ಅಪಘಾತಗಳಾಗ್ತವೆ ನೋಡಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತಂದ್ರೆ ಈಗ ಅಪಘಾತ ಆದಾಗ ಅಪಘಾತವನ್ನ ಸರಿಪಡಿಸಬೇಕು, ಅಲ್ಲಿ ಮೊದಲು ಟ್ರೀಟ್ಮೆಂಟ್ ಕೊಡಬೇಕು, ಒಂಥರ ಎಮರ್ಜೆನ್ಸಿ ಇರುತ್ತೆ. ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಮೊದಲಿಗೆ ಗಮನ ಕೊಡೋದು ಏನು?
1: ಈಗ ತುರ್ತು ಚಿಕಿತ್ಸೆ ಕೆಳಗೆ ಬರೋದಾದ್ರೆ ಈಗ ಅಪಘಾತ ಆದ ಸ್ಥಳದಲ್ಲಿ ಫಸ್ಟ್ ಆಂಬ್ಯುಲೆನ್ಸ್ ನ ಕರಿತೇವೆ. ಅದ್ರ ಜೊತೆಗೆ ಆ ತುಂಡಾದ ಭಾಗವನ್ನು ಯಾವತ್ತು ಎಳೆದು ಮಸಾಜ್ ಮಾಡಿ ಅಥವಾ ತುಂಬಾ ಒತ್ತಡ ಕೊಡೋದು ಇದೆಲ್ಲ ಮಾಡಬಾರ್ದು. ರಕ್ತಸ್ರಾವ ಇದ್ರೆ ಸ್ವಲ್ಪ ಒತ್ತಡ ಕೊಟ್ಟು ಒಂದು ಕ್ಲೀನ್ ಆದ ಬಟ್ಟೆಯಲ್ಲಿ ಸುತ್ತಿ ಯಾವ್ದಾದ್ರು ಹತ್ತಿರ ಇರೋ ಕಡ್ಡಿ ಅಂದ್ರೆ ಅಥವಾ ಉದ್ದಕ್ಕೆ ಇರೋ ಲಾಗ್ ಬೋರ್ಡ್ ಅಥವಾ ಸ್ಕೇಲ್ ಇಂಥದ್ದನ್ನ ಇಟ್ಟು ಇದನ್ನ ಸ್ಪ್ಲಿಂಟ್ ಆಗಿ ಯೂಸ್ ಮಾಡ್ಬೇಕು.
0: ಹೌದು,
1: ಅದು ಜಾಸ್ತಿ ಅಲ್ಗಾಡಬಾರದು. ಅಲ್ಗಾಡಿದ್ರೆ ಅಲ್ಲಿ ಇರೋ ರಕ್ತನಾಳಗಳು ಅಥವಾ ಎಲುಬು ಅದೆಲ್ಲಾನು ಡಿಸ್ಟರ್ಬ್ ಆಗ್ಬಿಡುತ್ತೆ. ಸೊ ಅದನ್ನ ಅಲ್ಲಿ ಹೇಗೆ ಎಷ್ಟಾಗುತ್ತೆ ಅಷ್ಟು ಅದನ್ನ ಸ್ಟ್ರೇಟ್ ಮಾಡಿ ಪೇಷಂಟ್ ಅನ್ನ ಆಸ್ಪತ್ರೆ ಕರ್ಕೊಂಡು ಬಂದ್ರೆ ಒಳ್ಳೇದು.
0: ಈಗ ಸಾಮಾನ್ಯ ನಾವು ಈ ತರ ಈ ಕಟ್ಟಾದ ಭಾಗವನ್ನ ತರೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅಪಘಾತಗಳು ಏನಾಗ್ತಾವಲ್ಲ, ಯಾವ ರೀತಿ ಏನು ತೊಂದರೆ ಆಗತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಯಾವ ರೀತಿ ಅಪಘಾತ ಅಂತ ಗೊತ್ತೇ ಆಗಲ್ಲ. ಒಂದು ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಎಲ್ಲಿಂದನೋ ಬಿದ್ದಿರ್ಬೋದು, ಅಲ್ಲಿ ಬದ್ದಾಗ ಇನ್ನೊಂದು ಏನೋ ತಾಗಿರ್ತದೆ. ಇವೆಲ್ಲ ಅಪಘಾತಗಳು ಏನೇನು ಸಾಮಾನ್ಯ ಈಗ ನಿಮ್ಮ ಈ ಚಿಕಿತ್ಸೆ ಅಡಿನಲ್ಲಿ ಇವನ್ನೆಲ್ಲವನ್ನು ಸರಿಪಡಿಸಬಹುದು ಅಂತ ಹೇಳ್ತೀರಿ, ಯಾವ್ಯಾವ ರೀತಿಯ ಅಪಘಾತಗಳು?
1: ಈಗ ಕೆಲವೊಮ್ಮೆ ಹೊರಗಿಂದ ಏನು ಕಾಣಿಸೋದಿಲ್ಲ, ಒಳಗೆ ಎಲುಬು ಫ್ರಾಕ್ಚರ್ ಆಗಿರುತ್ತೆ. ಇದನ್ನ ಆರ್ಥೋಪೆಡಿಕ್ಸ್ ಅವ್ರು ನೋಡ್ಕೊತಾರೆ. ಕೆಲವೊಮ್ಮೆ ಅಲ್ಲಿ ಚರ್ಮ ಮಾಂಸದ ಕೊರತೆ ಅವಾಗ್ಲೇ ಕಾಣುತ್ತೆ ನಮಗೆ. ಕೆಲವೊಮ್ಮೆ ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳ ಕೂಡ, ರಕ್ತನಾಳ ನರ ಸುತ್ತಮುತ್ತ ಇರೋ ನರ ಅದೆಲ್ಲವೂ ಕಟ್ ಆಗಿಬಿಡುತ್ತೆ. ಕೆಲವೊಮ್ಮೆ ಅದು ಕ್ರಶ್ ಆಗುತ್ತೆ ಅಂದ್ರೆ ಈಗ ಯಾವ್ದಾದ್ರು ಮೆಷಿನ್ ಒಳಗೆ ಹೋಗಿದ್ರೆ
0: ಅದು ಕಮ್ಮಿ ಆಗುತ್ತೆ
1: ಅಂದ್ರೆ ಫ್ರಿಕ್ಷನ್

0: ಕ್ರಶ್
1: ಅಂತ
0: ಒಂದು ಇಂಜುರಿ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಆ ಭಾಗ ಆ ಅಪಘಾತ ಆದ ಸ್ಥಳದಲ್ಲಿ ಫುಲ್ ತುಂಡಾಗ್ಬಿಡುತ್ತೆ. ಸೊ ಇದೇ ಇಂಥದ್ದು ವೆರೈಟಿ,
1: ಯಾವುದೇ ರೀತಿ ಅಪಘಾತ ಆಗಬಹುದು, ಆ ಎಲ್ಲಾ ಅಪಘಾತಗಳಿಗೂ ಕೂಡ ಅದನ್ನ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದನ್ನು ಸರಿಪಡಿಸಬಹುದು ಅಂತ. ಅಂದ್ರೆ ತುಂಡಾದ ಭಾಗವನ್ನು ಜೋಡಿಸೋದು ಒಂದಾಯ್ತು, ಮತ್ತು ಅಲ್ಲಿ ನೋಡಕ್ಕೆ ಏನೂ ಕೂಡ ಸರ್ಜರಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸರಿಪಡಿಸೋದು ಇದೆ. ಈಗ ಯಾವ ರೀತಿಯ ಅಪಘಾತಗಳು ಅಂತದನ್ನ ನಾವು ಡೆಫಿನೇಷನ್ ಕೊಟ್ಟು ಹೇಳೋಂಗಿಲ್ಲ, ಅಪಘಾತ ಹೇಗಾಗತ್ತೆ ಹೇಳಕ್ಕಾಗಲ್ಲ. ಬಟ್ ನೀವು ವೈದ್ಯರಾದವರು, ತಜ್ಞ ವೈದ್ಯರಾದವರು, ಎಷ್ಟು ಸರಿಪಡಿಸಕ್ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ತೀರಿ.
0: ಈಗ ಒಂದು ಎಲುಬು ತುಂಡಾದ್ರೆ ಈಗ ಅದಕ್ಕೆ ಸುತ್ತಮುತ್ತ ಒಳ್ಳೆ ಮಾಂಸ ತುಂಡಾಗ್ಲಿ ಚರ್ಮ ತುಂಡು ಇಲ್ಲದೆ ಇದ್ರೆ ಅದಕ್ಕೆ ಪೋಷಣೆ ಬರುವುದಿಲ್ಲ, ಆ ಎಲುಬು ತುಂಡಾಗುತ್ತೆ, ಎಲುಬು ಇನ್ಫೆಕ್ಷನ್ ಆಗುತ್ತೆ ಮುಂದೆ, ಆಸ್ಟಿಯೋಮೈಲೈಟಿಸ್ ಅಂತ ಕರೀತೇವೆ. ಸೊ ಅದಕ್ಕೆ ಸುತ್ತಮುತ್ತ ಒಳ್ಳೆ ಟಿಶ್ಯೂಗಳು ಇರಬೇಕು, ಒಳ್ಳೆ ಚರ್ಮದ ತುಂಡು ಮಾಂಸ ತುಂಡು ಇರಬೇಕು.
1: ಮೇಡಮ್, ಈಗ ಈ ಅಪಘಾತ ಆದಾಗ ಆ ಮಾಂಸದ ಭಾಗ ಎಲ್ಲೋ ಒಂದ್ ಕಡೆ ಸಿಗೋದೇ ಇಲ್ಲ, ಆದ್ರೆ ಕಾಲು ಹಿಂಗೇನೋ ಕಿತ್ಕೊಂಡು ಹೋಗಿರ್ತದೆ, ಆ ಖಂಡನೇ ಹೋಗಿರ್ತದೆ, ಅದನ್ನ ತಗೊಂಡ್ಬರ್ತಾರೆ ಅನ್ಕೋಣ.
0: ಅವಾಗ ಇಲ್ಲ, ಹಾಗೆ ಹಾಕ್ ತಗೊಂಡ್ ಬಂದಾಗ ಯಾವ್ದಾದ್ರು ಒಂದು ತುಂಡು ತಗೊಂಡ್ ಬಂದಾಗ ಅದನ್ನ ಜೋಡಿಸ್ಲಿಕ್ಕೆ.
1: ಅಲ್ಲ, ನಾನು ಹೇಳೋದು ಈಗ ಆಯ್ತು, ಕಾಲಿನ ತುಂಡಿನ ಭಾಗ ಯಾವ್ದೋ ಒಂದು ಸಿಕಲ ಅರ್ಜೆಂಟ್ ಆಗಿ ಬರ್ಬೇಕಾಗತ್ತೆ, ಕಾಲಿನ ಚರ್ಮ ಅಲ್ಲಿ ಸರಿಪಡಿಸಬೇಕಂದ್ರೆ ಬೇರೆ ಯಾವ್ದಾದ್ರು ಚರ್ಮವನ್ನ ಕಸಿ ಮಾಡಿ ಅದನ್ನ ಹೊಂದಾಣಿಕೆ ಮಾಡಕ್ಕಾಗತ್ತ?
0: ಹೌದು. ಸೊ ಅವಾಗ ಏನ್ ಮಾಡ್ತೇವೆ, ಬೇರೆ ಕಡೆಯಿಂದ ಅಂದ್ರೆ ಇನ್ನೊಂದು ತೊಡೆಯಿಂದ ಸರಿ ಇದ್ರೆ, ಇಲ್ಲ ಬೆನ್ನಿನಿಂದ, ಹಾಗೆ ಹಲವಾರು ಭಾಗಗಳಿದೆ, ಅಲ್ಲಿಂದ ಅಲ್ಲಿದು ರಕ್ತನಾಳ ಜೊತೆ ತೆಗೆದು ಇಲ್ಲಿ ರಕ್ತನಾಳ ಜೊತೆ ಮೈಕ್ರೋಸ್ಕೋಪ್ ಅಂಡರ್ ಸೇರಿಸ್ತೇವೆ. ಸೊ ಅವಾಗ ಇಲ್ಲಿರೋ ಕೊರತೆಯನ್ನು ಮುಚ್ಚೋದು, ಮತ್ತೆ ಅಲ್ಲಿ ಕೊರತೆ ಆಗುತ್ತೆ ಅಂತ ನೀವು ಅನ್ಕೊಳ್ತೀರಿ, ಬಟ್ ಅಲ್ಲಿಗೆ ಜಸ್ಟ್ ಸ್ಕಿನ್ ಗ್ರಾಫ್ಟಿಂಗ್ ಒಂದು ಮಾಡಿದ್ರೆ ಅದು ಮುಚ್ಚೋಗುತ್ತೆ.
1: ನೋಡಕ್ಕೆ ಅಂದ್ರೆ ಒಂದು ಏನೋ ಭಾಗ ಸೇರಿಸಬಹುದು ಅಷ್ಟೇ, ಅಂದ್ರೆ ರಕ್ತ ಚಲನೆ, ನರಗಳ ಒಂದು ಕಾರ್ಯಶೈಲಿ ಅವೆಲ್ಲವೂ ಸರಾಗವಾಗಿ ಆಗತ್ತಾ?
0: ಆಗತ್ತೆ.
1: ಇನ್ನು ಏನು ಯಾವ ಭಾಗದಿಂದ ಚರ್ಮ ತಗೊಂಡ ಜೋಡಿಸಿರ್ತೀವಿ ಅದಕ್ಕಾಗತ್ತೆ.
0: ಹೌದು.
1: ಅಕಸ್ಮಾತ್ ಆ ಚರ್ಮ ಹಿಂಗೆಲ್ಲ ಅದು ಏನು ಹಾಕಕ್ ಆಗ್ಲೇ ಇಲ್ಲ, ಅದನ್ನ ನೋಡಕ್ಕೆ ಅದು ಕುರೂಪವಾಗಿ ಕಾಣಿಸಬಾರ್ದು ಅಂದ್ರೆ ಏನ್ ಮಾಡ್ತೀರಾ? ಏನು ಸಿಗಲ್ಲಪ್ಪ ನಿಮ್ಗೆ ಅವಾಗ.
0: ಈಗ ಬೇರೆ ಕಡೆಯಿಂದ ಚರ್ಮ ಮಾಂಸದ ತುಂಡು ಅಂದ್ರೆ ಫ್ಲಾಪ್ ಅಂತ ಹೇಳ್ತೀವಿ ಅದು, ಅಥವಾ ಸುತ್ತಮುತ್ತ ಇರುವ ಫ್ಲಾಪ್, ಅದನ್ನ ಉಪಯೋಗಿಸಿ ಅದನ್ನ ಮುಚ್ಚಬಹುದು.
1: ಬೇರೆಯವರಿಂದ ತಗೋಬಹುದಾ?
0: ಬೇರೆಯವರಿಂದ ಚರ್ಮ ಮಾಂಸ ಇಂಥದ್ದು ತಗೊಳ್ಳೋದು ಹಾಕೋದು ಫ್ಲಾಪ್ ಅಂತ ಏನ್ ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಈಗ ಬರ್ನ್ಸ್ ವಿಕ್ಟಿಮ್ಸಿಗೆ, ಕೆಲವೊಬ್ರು ಬರ್ನ್ಸ್ ವಿಕ್ಟಿಮ್ಸಿಗೆ ಈಗ ಸುಟ್ಟು ಗಾಯ ಹಾಕೊಂಡ್ ಬರ್ತಿರ್ತಾರೆ, ಅವರಿಗೆ ಬೇರೆಯವರಿಂದ ತಗೊಂಡ ಸ್ಕಿನ್ ಅನ್ನು ಹಾಕ್ಬಹುದು. ಅಂದ್ರೆ ಬೇರೆಯವರಿಂದ ತಗೊಂಡ ಚರ್ಮ, ಯಾವ್ದು ಚರ್ಮ ದಾನವನ್ನ ಮಾಡಿರ್ತಾರಲ್ಲ ಆ ಚರ್ಮವನ್ನು ಹಾಕ್ಬಹುದು ಅದು. ಬಟ್ ಈ ಸಾಫ್ಟ್ ಟಿಶ್ಯೂ ಡಿಫೆಕ್ಟ್ ಯಾವಾಗ ಇರುತ್ತೋ, ಇಡೀ ಚರ್ಮ ಮಾಂಸವನ್ನು ಬೇರೆ ಇಂಡಿವಿಜುವಲ್ ಇಂದ ಇಲ್ಲಿ ತನಕ ಹಾಗೆ ಮಾಡ್ಲಿಲ್ಲ, ಹಾಗೆ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಯಾವಾಗ ಯಾವಾಗೋ ಅಪಘಾತಗಳಾಗ್ತವೆ, ಆ ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸಾ ಘಟಕಗಳು ಇರ್ತವೆ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ರೀತಿ ಪ್ಲಾಸ್ಟಿಕ್ ಸರ್ಜನ್ಸ್ ಕೂಡಲೇ ಸಿಗ್ಲಿಕ್ಕಿಲ್ಲ, ಅವ್ರನ್ನ ಕರೆಸಬೇಕಾಗತ್ತೆ. ಈ ರೀತಿಯಾದಂತಹ ಚಿಕಿತ್ಸೆಗೆ ಅದು ನಡೀತಾ ಇರೋ ಸಂದರ್ಭದಲ್ಲಿನೇ ನೀವು ಆ ಸಂದರ್ಭದಲ್ಲಿ ಬರ್ತೀರಿ, ಬಂದ ನಿಮ್ಮ ಪಾತ್ರ ಏನಿರ್ತದೆ ಆ ಸಂದರ್ಭದಲ್ಲಿ? ಅಲ್ಲಿ ಇನ್ನೊಂದು ಪ್ರಮುಖವಾಗಿ ಜೀವ ಉಳಿಸೋದಿರುತ್ತೆ, ಮೇನ್ ಆ ಕಡೆ ಗಮನ ಕೊಟ್ಟಿರ್ತಾರೆ, ಇದನ್ನು ಎರಡೂ ಒಟ್ಟೊಟ್ಟಿಗೆ ಚಿಕಿತ್ಸೆ ಮಾಡ್ತೀರಾ? ಯಾಕಂದ್ರೆ ಆರು ತಾಸಿನ ಅವಧಿನಲ್ಲಿ ಅವ್ರು ಬಂದಿರ್ತಾರೆ, ಅದರೊಳಗೆ ಲೇಟ್ ಆಗಬಾರ್ದಲ್ಲ. ಈ ಚಿಕಿತ್ಸೆ ಕೊಟ್ಟ ನಂತರ ನಿಮ್ ಚಿಕಿತ್ಸೆ ಶುರುವಾಗುವಷ್ಟೊತ್ತಿಗೆ ಲೇಟ್ ಆಗಿ ಅದು ಚರ್ಮ ಹೊಂದಾಣಿಕೆ ಆಗ ಕಷ್ಟ ಆಗ್ಬಹುದು.
0: ಮೊದಲನೇದು ಜೀವ, ಅದು ಅದು ಉಳಿತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಬೇರೆದೆಲ್ಲ ಶುರು ಮಾಡ್ಬೋದು. ಅಂದ್ರೆ ಕೆಲವೊಬ್ರು ಸ್ಟೇಬಲ್ ಇರೋದಿಲ್ಲ, ಅಂದ್ರೆ ಅವ್ರದ್ದು ಸಿವಿಯರ್ ಕ್ರಿಟಿಕಲ್ ಆಗಿ ಬಂದಿರ್ತಾರೆ, ಅವರನ್ನ ಅವರಿಗೆ ಜೀವಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ.
1: ಜೀವಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ ನಿಜ, ಆ ಜೀವದ ವಿಷಯ ಬೇರೆ. ಈಗ ನಿಮ್ಮ ಸರ್ಜರಿ ಮಾಡೋ ಟೈಮ್ನಲ್ಲಿ ಉದಾಹರಣೆಗೆ ಕಾಲು ಕಟ್ ಆಗಿರ್ತದೆ, ಸೊ ಅಲ್ಲಿ ಆರ್ಥೋಪೆಡಿಕ್ಸ್ ಅವರು ಕಾಲನ್ನ ಜೋಡಿಸೋದ್ರ ಕಡೆ ಗಮನ ಕೊಡ್ತಾರೆ, ಅದು ನಡೀತಾ ಇರ್ತದೆ. ಅದೇ ಸಂದರ್ಭದಲ್ಲಿ ನಿಮ್ಮ ಒಂದು ಅಗತ್ಯತೆನೂ ಇರುತ್ತೆ.
0: ಹೌದು, ನಾವು ಅವಾಗ್ಲೇ ಈಗ ಫಸ್ಟ್ ಫಸ್ಟ್ ಈ ಮೂಲೆಗಳನ್ನ ಫಿಕ್ಸ್ ಮಾಡಿ ಅದರ ನಂತರ ನಮ್ದು ಕೆಲಸ ಶುರು ಆಗುತ್ತೆ. ಅಂದ್ರೆ ಈ ಮಾಂಸ
1: ಒಟ್ಟಿಗೆ ಮಾಡಬೇಕು ಎಲ್ಲರೂ ಸೇರ್ಕೊಂಡು.
0: ಹೌದು, ಎಲ್ಲರೂ ಜೊತೆಗೆ, ಅದನ್ನ ಆರ್ಥೋಪ್ಲಾಸ್ಟಿಕ್ಸ್ ಅಪ್ರೋಚ್ ಅಂತ ಕರಿತೇವೆ. ಸೊ ಅದು ಒಟ್ಟಿಗೆ ಮಾಡೋದು, ಅವರು ನಮಗೆ ಕರೆ ಕೊಡ್ತಾರೆ, ನಾವು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಬಂದು ನಾವು ಮಾಡ್ತೇವೆ. ಎಮರ್ಜೆನ್ಸಿಯಲ್ಲೂ ಮಾಡ್ತೇವೆ, ಪ್ಲಾಸ್ಟಿಕ್ ಸರ್ಜನ್ಸ್ ಬರೀ ಎಲೆಕ್ಟಿವ್ ಅಲ್ಲ, ಎಮರ್ಜೆನ್ಸಿಯೇ ಮಾಡ್ತೇವೆ.
1: ಮೇಡಮ್, ಈಗ ಸಣ್ಣ ಮಕ್ಕಳಿಗೆ ಏನಾದರೂ ಒಂದು ಅಪಘಾತ ಆದರೆ ಅಥವಾ ಅವ್ರಿಗೆ ಏನೇ ತೊಂದರೆ ಆದರೆ ಅದು ಸರಿಯಾಗ್ಬಿಡುತ್ತೆ, ಬರ್ಬರ್ತಾ ವಯಸ್ಸಾದಂಗೆ ಆದಂಗೆ ಅಂತ ಹೇಳ್ತಿರ್ತಾರೆ. ಯಾವ ಹಂತದಲ್ಲಿ ಆದಂತಹ ಒಂದು ಅಂಗ ಊನತೆ ಅಥವಾ ಚರ್ಮದ ಒಂದು ಅಪಘಾತ ಅಥವಾ ಚರ್ಮ ತರಚಿದ್ದಾಗಿರ್ಬೋದು ಇವೆಲ್ಲ

0: ಸರಿಪಡಿಸ್ಬೇಕಂದ್ರೆ ಚಿಕ್ಕ ವಯಸ್ಸಿನವರಿಗೆ ಸರಿಯಾಗತ್ತೆ ಅಂದ್ಕೊಂಡಿದ್ವಿ. ನೀವು ಹೇಳಿ ಏನೇನಾಗುತ್ತೆ ಈಗ ದೊಡ್ಡವರಲ್ಲಿ ಯಾವ ಸಂದರ್ಭದಲ್ಲಿ ಅದು ಸರಿಪಡಿಸಕ್ ಆಗದೇ ಇರೋ ತರ ಸಂದರ್ಭ ಬರುತ್ತಾ ಅಂತ?
1: ಈಗ ಚಿಕ್ಕ ವಯಸ್ಸಲ್ಲಿ ಆದಾಗ ಗಾಯ ತುಂಬಾ ಆಳವಾಗಿರುತ್ತೆ, ಅಂದ್ರೆ ಚಿಲ್ಡ್ರನ್ ಆರ್ ಬ್ಯಾಡ್ ಸ್ಕಾರ್ ಫಾರ್ಮರ್ಸ್ ಅಂತ ಕರೀತೇವೆ,
0: ತುಂಬಾ ಮೃದು ಇರ್ತಾರೆ, ಅವ್ರಿಗೆ ಏನೇ ಪೆಟ್ಟು ಬಿದ್ದರೂ ಜಾಸ್ತಿ ಬೀಳುತ್ತೆ.
1: ಹಾ, ಮತ್ತದು ಹೆಚ್ಚು ಕಾಣ್ಕೊಳ್ಳುತ್ತೆ. ಅದೇ ತುಂಬಾ ಸೂಪರ್ಫಿಷಿಯಲ್ ಆದ್ರೆ ಟೈಮ್ ಹೋದಾಗೆ ಯಾರಿಗಾದ್ರೂ ಅದು ಸ್ವಲ್ಪ ಲೈಟ್ ಆಗಿ ಹೋಗ್ಬಿಡುತ್ತೆ. ಹಾಗೆ
0: ಅವರ ಚಿಕಿತ್ಸೆ ಅಂದ್ರೆ ಯಾವ ಮಕ್ಕಳಿಗೆ ಬೇಗ ಚಿಕಿತ್ಸೆ ಕೊಡೋದು ಸುಲಭ ಅನ್ಸುತ್ತೋ, ತುಂಬಾ ಗಾಯ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಚಿಕಿತ್ಸೆ ಕೊಡೋದು ತುಂಬಾ ಕಠಿಣಕಾರಿನ
1: ಮಕ್ಕಳನ್ನ? ಹೌದು, ಮಕ್ಕಳಿಗೆ ಚಿಕಿತ್ಸೆ ಕೊಡೋದು ಸ್ವಲ್ಪ ಕಠಿಣವೇ. ಅವ್ರದ್ದೆಲ್ಲವೂ ಚಿಕ್ಕ ಚಿಕ್ಕದಿರುತ್ತೆ. ಈಗ ನಮಗೆ ಇದುವೇ 1 mm ಅಂತಂದ್ರೆ ರಕ್ತನಾಳ, ಇದು ಇನ್ನೂ ಚಿಕ್ಕದು, 0.5 mm ಇರ್ಬೋದು, 0.8 mm ಇರ್ಬೋದು. ಸೊ ಅದು ಸ್ವಲ್ಪ ಚಾಲೆಂಜಿಂಗ್.
0: ಈಗ ನಿಮಗೆ ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ಯಾವ್ಯಾವ ಸವಾಲುಗಳು ನೀವು ನೋಡಿದ್ದೀರಿ, ಆ ರೀತಿಯಾದಂಥ ಅನುಭವಗಳ ಬಗ್ಗೆ ಹೇಳಿ. ಅಪಘಾತ ಆದಾಗ ಅದು ಇನ್ನು ಹಿಂಗಾಗಿತ್ತು, ಹಿಂಗಾಗಿತ್ತು, ಇಂಥ ಸಂದರ್ಭದಲ್ಲಿ ಅವ್ರಿಗೊಬ್ರಿಗೆ ಹಿಂಗಾಗಿತ್ತು ಅಂತ ಈ ಥರ?
1: ಈಗ ಸದ್ಯಕ್ಕೆ ಒಂದು 10 ವರ್ಷದ ಹುಡುಗ ಹೀಗೆ ಶುಗರ್ ಕೇನ್ ಮಿಲ್ ಹತ್ರ ಇದ್ದ. ಸೊ ಎರಡೂ ಕಾಲುಗಳು ಕಟ್ಟಾಗಿದ್ವು. ಸೊ ಅವರು ಟೈಮಲ್ಲಿ ಬಂದರು, ಒಂದೆರಡು ತಾಸು ಒಳಗೆ ಬಂದರು. ಬಂದಾಗ ಎಲ್ಲ ಟೀಮ್ಸ್ ಕೂಡಿ ಸೇರಿ ಎರಡೂ ಕಾಲು ಕಟ್ಟಾಗಿತ್ತು. ಸೊ ಎರಡೂ ಕಾಲನ್ನ ಜೋಡಿಸಿದ್ದೇವೆ, ಅಂದ್ರೆ ನಮ್ಮ ಸೀನಿಯರ್ಸ್
0: ಮಾಡಿದ್ದಾರೆ.
1: ಸೊ ಈಗ ಅವನು ನಡೀತಿದ್ದಾನೆ.
0: ಸೊ
1: ಅದಕ್ಕಿಂತ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಅವರ ಫ್ಯಾಮಿಲಿಗೂ ನಮಗೂ.
0: ನಿಜವಾಗ್ಲೂ ಇದು ವೈದ್ಯಕೀಯ ಕ್ಷೇತ್ರದ ದೊಡ್ಡ ಸವಾಲನ್ನ ಮೆಟ್ಟ ನಿಂತಂಗಾಯ್ತು. ಯಾಕಂದ್ರೆ ಇಂಥದ್ದನ್ನು ಕೂಡ ಮಾಡಕ್ ಸಾಧ್ಯತೆ ಇದೆ, ಅಷ್ಟು ಬೆಳೆದಿದೆ ವೈದ್ಯಕೀಯ ಕ್ಷೇತ್ರ ಅಂತ ಹೇಳಿ ಹೇಳ್ಬೋದು. ಕೈ ಕಟ್ಟಾದರೂ ಕೂಡ ಅಥವಾ ಕಾಲು ಕಟ್ಟಾದರೂ ಕೂಡ ಅದನ್ನು ವಾಪಸ್ ಜೋಡಿಸ್ತೀರಿ. ಆ ಜೋಡಿಸೋ ಅಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿದ್ದೇವೆ ಅಂತ ಅನ್ನೋದು ಭಾಳ ಒಳ್ಳೆಯದು. ಇನ್ನು ಮೇಡಮ್, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳಾಗ್ತವೆ ಅದನ್ನು ಸ್ವಲ್ಪ ಹೇಳಿ. ವೆಹಿಕಲಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿರ್ಬೋದು, ಕಾರಲ್ಲಿ ಹೋಗ್ತಿರ್ಬೋದು, ಅಥವಾ ಅನೇಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಏನೆಲ್ಲ ಸಂದರ್ಭಗಳು ಬರ್ತವೆ, ಅಲ್ಲಿ ಏನೇನು ಜಾಗ್ರತೆಯನ್ನು ತಗೋಬೇಕಾಗತ್ತೆ ನಾವು? ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಒಂದಿಷ್ಟು ಜ್ಞಾನ ಇದ್ದವರು ಕ್ವಿಕ್ ಆಗಿ ಅದನ್ನು ಕರ್ಕೊಂಡ್ಬರ್ತಾರೆ, ಯಾರೋ ಒಬ್ರು ಇರ್ತಾರೆ ಅಥವಾ ಪಬ್ಲಿಕ್ ಇನ್ವಾಲ್ವ್ ಆಗಿರ್ತಾರೆ, ಆ ಸಂದರ್ಭದಲ್ಲಿ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ಸ್ವಲ್ಪ ನಮಗೆ ನಮ್ಮ ಕೇಳುಗರಿಗೆ ಹೇಳಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳು ಆಗೋ ಸಾಧ್ಯತೆ ಇದೆ ಅಂತ.
1: ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತ ಯಾವ್ದು ಕರಿತೇವೆ, ಅಂದ್ರೆ ಕೆಲಸ ಮಾಡುವ
0: ಕೆಲಸದ ಸಂದರ್ಭದಲ್ಲಿ ಆಗುವಂತಹ
1: ಅಪಘಾತಗಳು, ಅಲ್ಲಿ ಕೂಡ ಅವರಿಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆ ಮೆಷಿನ್ ಅನ್ನ ಸರಿಯಾಗಿ ಅದ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ನೋಡ್ಕೊಳ್ಳೋದು, ಮತ್ತೆ ಹೆಲ್ತ್ ಚೆಕ್ಅಪ್ಸ್ ಮಾಡ್ಕೊಳ್ಳೋದು, ಅಲ್ಲಿ ಕಣ್ಣು ಕಾಣ್ತಾ ಇದೆಯಾ ಅವನಿಗೆ, ಕೈ ಕಾಲಿಂದು ಸೆನ್ಸೇಷನ್ಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡೋದು ಟೈಮ್ ಟೈಮ್. ಮತ್ತೆ ಅಲ್ಲಿ ಒಂದು ಫಸ್ಟ್ ಏಡ್ ಯಾವತ್ತು ಇರಬೇಕು. ಸೊ ಇದು ಆಕ್ಯುಪೇಷನಲ್ ಆಯ್ತು. ಮತ್ತೆ ಬರ್ನ್ಸ್, ಈಗ ಮನೆಯಲ್ಲೇ ಆಗುವಂಥದ್ದು ಸುಟ್ಟು ಕಾಯಿಲೆ, ಇಲ್ಲ ಕೆಮಿಕಲ್ ಬರ್ನ್ಸ್ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಆಗುವಂಥದ್ದು. ಮನೆಯಲ್ಲಿ ಅದೇ ನಾವು ಯಾವತ್ತು ಜಾಗ್ರತೆ ವಹಿಸ್ಕೋಬೇಕು, ಗ್ಯಾಸ್ ಸ್ಟವ್ ಆಗಲಿ, ಸಿಲಿಂಡರ್ ಆಗಲಿ, ಫೈರ್ ಕ್ರ್ಯಾಕರ್ಸ್ ಆಗಲಿ, ದೀಪಾವಳಿ ಟೈಮಲ್ಲಿ, ಇದೆಲ್ಲ ಸುಟ್ಟು ಗಾಯಗಳಿಗೆ ಕಾರಣವಾಗಿರುತ್ತೆ.
0: ಹೌದು, ಮಹಿಳೆಯರು ಅಡುಗೆ ಮಾಡೋ ಸಂದರ್ಭದಲ್ಲಿ ಕುಕ್ಕರ್ ಇಟ್ಟಿರ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಆಗ್ಬೋದು ಅಥವಾ ಇಡಿಯಾಗಿ ಕುಕ್ಕರ್ ಕೂಡ ಸಿಡಿದು ಈ ಕಡೆ ಬರಬಹುದು. ಅದು ಓಪನ್ ಆದ್ರೆ ಅನಾಹುತ ಆಗತ್ತೆ, ಓಪನ್ ಆಗದೇನು ಕೂಡ ಯಾವುದೇ ಸಂದರ್ಭದಲ್ಲಿ ಅದು ಜಿಗಿದು ಬರಬಹುದು. ಸೊ ಬಹಳ ಎಚ್ಚರಿಕೆಯನ್ನು ತಗೋಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಒಂದು ಬ್ಲಾಸ್ಟ್ ಆಯ್ತಂತಂದ್ರೆ ಅದು ಮುಖಕ್ಕೆ ಆಗಲಿ ಮೈಗಾಗಲಿ ಅನೇಕ ವಸ್ತುಗಳು ಚುಚ್ಚಿಬಿಟ್ಟಿರ್ತವೆ, ಅದನ್ನೆಲ್ಲವನ್ನು ಕೂಡ ಅದು ಗಾಯ ಆಗ್ಬಿಡುತ್ತೆ. ಸರಿಪಡಿಸ್ಬೇಕಂತಂದಾಗ ಪ್ಲಾಸ್ಟಿಕ್ ಸರ್ಜನ್ಸ್ ನಮಗೆ ನೆನಪಾಗ್ತಾರೆ.
1: ಸುಟ್ಟು ಗಾಯಗಳನ್ನ ಪ್ಲಾಸ್ಟಿಕ್ ಸರ್ಜನ್ಸ್ ಹತ್ರನೇ ತಗೊಂಡು ಹೋಗ್ಬೇಕು
0: ಅಲ್ವಾ?
1: ಅದು ಸುಟ್ಟು ಗಾಯಗಳ ಅವರೇ ನೋಡ್ಕೊಳ್ಳೋದು. ಸೊ ಅವಾಗ ಕೂಡ ಈಗ ಒಂದು ಕ್ಲೋಸ್ಡ್ ರೂಮ್ ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಆದ್ರೆ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ, ಅಂದ್ರೆ ಅದನ್ನ ಇನ್ಹಲೇಷನಲ್ ಬರ್ನ್ಸ್ ಅಂತ ಕರಿತೇವೆ. ಅದನ್ನ ಇದು ಇನ್ಹೇಲ್ ಉಸಿರಾಟ ಮಾಡಿದಾಗ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ
0: ಅಲ್ವಾ? ದಟ್ಟವಾದ ಹೊಗೆ ಬಂದ್ಬಿಡುತ್ತೆ, ಅಲ್ಲಿಂದ ಪಾರಾಗಕ್ ಆಗಲ್ಲ, ಒಂದು ಇಂಜುರೀಸ್ ಬರ್ನ್ ಆಗುತ್ತೆ, ಅದೇ ಸಮಯದಲ್ಲಿ ಉಸಿರಿನ ಸಮಸ್ಯೆ ಆಗುತ್ತೆ. ಹಾಗಾಗಿ ಗಾಳಿ ಇರಬೇಕು, ಪಾರಾಗ್ಲಿಕ್ಕೆ ಸಾಕಷ್ಟು ಮಾರ್ಗಗಳು ಇರಬೇಕು, ಆ ಎಲ್ಲಾ ಮಾನದಂಡಗಳು ಇರಲೇಬೇಕು.
1: ಸೊ ಇದೆಲ್ಲವನ್ನು ನಾವು ನಮ್ಮ ಸುತ್ತಮುತ್ತ ನೋಡ್ಕೊಂಡ್ರೆ ಅಪಘಾತಗಳು
0: ಕಡಿಮೆ ಆಗ್ತದೆ. ಈಗ ಇದರಲ್ಲಿ ಕಾನೂನಿನ ತೊಡಕು ಏನಾದ್ರು ಇರುತ್ತಾ? ಅಂದರೆ ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸಕ್ಕೆ ಹೋದ್ವಿ ನಾವು, ಅದು ಸರಿಯಾಗಲಿಲ್ಲ ಅಂತಂತೇಳಿ. ಈಗ ಸಹಜವಾಗಿ ವೈದ್ಯಕೀಯ ಚಿಕಿತ್ಸೆ ಸಂದರ್ಭದಲ್ಲಿ ಆಗುವಂಥ ಕೆಲವು

0: ನಿರ್ಲಕ್ಷ್ಯಗಳು ಇರ್ತವೆ ಅಂತಲೂ ಕೆಲವೊಬ್ರು ವಾದ ಮಾಡ್ತಾರೆ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಮಾಡ್ತಾರೆ. ಸೊ ನಿಮ್ಮ ಧರ್ಮ ಏನಿರ್ತದೆ, ನಿಮ್ಮ ಪಾಡಿಗೆ ನೀವು ಚಿಕಿತ್ಸೆ ಕೊಡ್ತಾ ಇರ್ತೀರಿ, ಅದರಲ್ಲಿ ಏನೇನು ಜಾಗರೂಕತೆಗಳನ್ನು ವೈದ್ಯರು ತಗೋತಾರೆ ಅಂತ, ಈಗ ಯಾವುದೇ ಒಂದು ಜೋಡಣೆ ಮಾಡೋ ಸಂದರ್ಭದಲ್ಲಿ ಕುರೂಪ ಕಾಣಬಾರ್ದಲ್ಲ ಯಾರು.
1: ಸೊ ಇದಕ್ಕೆ ಫಸ್ಟ್ ಕನ್ಸೆಂಟ್ ಅಂತ ತಗೋತೇವೆ. ಪೇಷಂಟ್ಸ್ ಹತ್ರ ಎಲ್ಲವನ್ನು ಏನೆಲ್ಲ ತಪ್ಪಾಗ್ಬೋದು

0: ಎಲ್ಲ ಮೇಲೆ ಅದೆಲ್ಲನೂ ಆರ್ ಒನ್ ಆಫ್ ದ ಫ್ಯಾಕ್ಟರ್ಸ್ ಆರ್ ಫ್ಯಾಕ್ಟರ್ಸ್ ಫಾರ್ ದ ಸಕ್ಸಸ್ ಆಫ್ ದ ಸರ್ಜರಿ
1: ಅಲ್ವಾ.
0: ಸೊ ಅದಕ್ಕೆ ಸರಿಯಾಗಿ ಕನ್ಸೆಂಟ್ ತಗೋತೀವಿ ನಾವು ಪೇಷಂಟ್ ಪೇಷಂಟ್ ರಿಲೇಟಿವ್ಸ್ ಎಲ್ಲರ ಹತ್ರ
1: ಎಲ್ಲವನ್ನು. ಈಗ ಒಂದು ಚಿಕಿತ್ಸೆ ತುಂಬಾ ಸರಿಯಾಗಿ ಆಗತ್ತೆ ಅಂತ ಹೇಳಿ ರೋಗಿಯ ಸಂಬಂಧಿಕರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ, ಹೀಗಾಗತ್ತೆ ಹೀಗಾಗತ್ತೆ ಇದು ನೋಡಿ ಹೀಗಿದೆ ಹೀಗಾಗಿತ್ತು ಹೀಗಾಯಿತು ಅಂತ ಹೇಳಿ ಏನಾದರೂ ನೀವು ಅವ್ರಿಗೆ ತಿಳಿ ಹೇಳಿ ಒಪ್ಪಿಗೆ ತಗೋತೀರಾ? ಗಾಯವನ್ನು ಸರಿಪಡಿಸ್ತಿರ್ತೀರಿ, ಅದನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸರಿಪಡಿಸಬೇಕಾಗಿರುವಂತ ಒಂದು ಪ್ರಮೇಯ ಉದ್ಭವ ಆಗುತ್ತೆ.
0: ಈಗ ಕಾಲಲ್ಲಿ ಒಂದು ಮಾಂಸದ ಕೊರತೆ ಇದೆ ಇದ್ದಾಗ ಬೇರೆ ಕಡೆಯಿಂದ ತಗೊಂಡು ಹಾಕ್ಬೇಕು. ಅವರಿಗೆ ಮೊದಲೇ ಹೇಳಿರ್ತೀವಿ ಅಂದ್ರೆ ಆಪರೇಷನ್ ಆದ ನಂತರ ಒಂದು ದಿನ ತನಕ ನಿಮಗೆ ಎಲ್ಲವನ್ನು ತಿನ್ಲಿಕ್ಕಾಗಲ್ಲ, ನಿಲ್ ಬೈ ಮೌತ್ ಅಂತ ಇಡ್ತೇವೆ. ಅವಾಗ ಇಮಿಡಿಯೇಟ್ಲಿ ಅದೆಲ್ಲಾದ್ರೂ ಫ್ಲಾಪ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಆಪರೇಷನ್ ವಾಪಸ್ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಅದ ನಂತರ ಕೂಡ ಅಲ್ಲಿ ಸ್ವಲ್ಪ ಅದು ಊದ್ಕೊಂಡಾಗೆ ಕಾಣ್ಬೋದು, ಎಲ್ಲಾನು ಸರಿಯಾದಾಗ ಅಲ್ಲಿ ಊದ್ಕೊಂಡಾಗ ಕಾಣ್ಬೋದು. ನಾರ್ಮಲ್ ಈಗ ಫ್ಲಾಟ್ ಆಗಿ ಆ ಕಡೆ ಹೇಗಿದೆ ಹಾಗೆ ಇರ್ಲಿಕ್ಕಿಲ್ಲ. ಸೊ ಇದನ್ನ ಬಟ್ ಮುಂದೆ ಒಂದು ಸ್ಟೇಜಸ್ ಸ್ಟೇಜ್ ಬೈ ಸ್ಟೇಜ್ ಆಗಿ ಅದನ್ನ ಸಣ್ಣದು ಮಾಡ್ಬೋದು. ಸೊ ಕೆಲವೊಮ್ಮೆ ಅಲ್ಲಿ ಇದು ಸೆನ್ಸೇಷನ್ಸ್ ಕಮ್ಮಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮೊದಲೇ ಹೇಳಿರ್ತೀವಿ, ಕನ್ಸೆಂಟ್ ಸರಿಯಾಗಿ ತಗೊಂಡಾಗ ಏನ್ ಪ್ರಾಬ್ಲಮ್
1: ಆಗಲ್ಲ. ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಅಂತಂದ್ರೆ ದೊಡ್ಡ ದೊಡ್ಡ ಶಹರಗಳಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿ, ಅದು ಇದು ಇರುತ್ತೂ ಕೂಡ ಹಾಗೆ ಎಲ್ಲೋ ಒಂದ್ ಕಡೆ ಗ್ರಾಮೀಣ ಭಾಗದಲ್ಲಿ ಏನೋ ಒಂದು ಅಪಘಾತ ಆಗತ್ತೆ, ಅವರು ಈ ತಾವು ಹೇಳ್ತಾ ಇದ್ದೀರಲ್ಲ ಮೊದಲು ಫಸ್ಟ್ ಏಡ್ ಇರಬೇಕು, ಎಲ್ಲೋ ಒಂದು ಕಾರ್ಖಾನೆಯಲ್ಲಿ ಇದ್ದರೆ ಇರಬೇಕು ಅಂತಂಥೇಳಿ, ಈ ಪ್ರಥಮ ಚಿಕಿತ್ಸೆ ಆಗಲಿ ಅಥವಾ ಆ ರೋಗಿಯನ್ನು ವ್ಯವಸ್ಥೆ ಇರೋ ಅಂಥ ಸ್ಥಳಕ್ಕೆ ಸಾಗಿಸಬೇಕು ಅಂತಂದರೆ ಏನೇನು ಕ್ರಮ ತಗೋಬೇಕಾಗತ್ತೆ, ಮತ್ತು ಈ ರೀತಿಯಾದಂಥ ವ್ಯವಸ್ಥೆ ಪ್ಲಾಸ್ಟಿಕ್ ಸರ್ಜರಿ ವ್ಯವಸ್ಥೆಗಳು ಎಲ್ಲೆಲ್ಲಿ ಇದೆ, ನಮ್ಮ ದೊಡ್ಡ ದೊಡ್ಡ ಒಂದು ಜಿಲ್ಲಾ ಸ್ಥಳದಲ್ಲಿ ಇರುತ್ತಾ, ಏ ಮಾಡೋಕ್ಕೆ ಸಾಧ್ಯವ ಅಂತ ಹೇಳಿ.
0: ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಖಂಡಿತ
1: ಇರುತ್ತೆ
0: ಇದೆ. ಅದ್ರ ಜೊತೆಗೆ ಈಗ ಇವನ್ ಟೂ ಟೈರ್ ಸಿಟೀಸಿಗೂ ಬಂದಿದೆ. ಸೊ ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ ಹತ್ತಿರ ಇರೋ ದೊಡ್ಡ ಆಸ್ಪತ್ರೆಗಳಲ್ಲಿ ಇದೆ. ಸೊ ಆಂಬ್ಯುಲೆನ್ಸಿಗೆ ಇನ್ಫಾರ್ಮ್ ಮಾಡಿದ್ರೆ ಕಾಲ್ ಮಾಡಿದ್ರೆ ತಕ್ಷಣ ಅವರು ಬೇಕಾಗಿರೋ ಫಸ್ಟ್ ಏಡ್ ಅನ್ನ ಮಾಡ್ತಾರೆ, ಅಂದ್ರೆ ಟೈಮಿಗೆ ತಲುಪಿದ್ರೆ ಫಸ್ಟ್ ಏಡ್ ಅನ್ನ ಮಾಡ್ತಾರೆ.
1: ಫಸ್ಟ್ ಏಡ್ ಮಾಡಿ ನಂತರ ಮುಖ್ಯವಾದ ದೊಡ್ಡ ಆಸ್ಪತ್ರೆಗೆ ಅಥವಾ ಎಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿರ್ತದೆ ಅಗತ್ಯತೆ ಇರುವಂತಹ ಪಟ್ಟಣಕ್ಕೆ ಅವರನ್ನು ಸಾಗಿಸಬಹುದು. ಆವಾಗ ಈ ಒಂದು ಅಂಶ ಇಂತಿಷ್ಟು ಅವಧಿನಲ್ಲಿ ಅವರನ್ನು ಸಾಗಿಸಬೇಕು ಅಂತ ಇತ್ಯಾದಿಗಳೆಲ್ಲ ಆಗಕ್ಕೆ ಸಾಧ್ಯನಾ? ಅಥವಾ ಒಂದು ಕಟ್ಟಾದ ಭಾಗವನ್ನ ಒಂದು ಯಾವುದೋ ಹತ್ತಿರದ ಜಿಲ್ಲಾ ಸ್ಥಳದಲ್ಲಿ ಇರುವಂತಹ ಆಸ್ಪತ್ರೆ ವೈದ್ಯರ ಜೊತೆಗೆ ಮಾತುಕತೆ ಮಾಡಿಕೊಂಡು ಸರಿಪಡಿಸಿ ಆ ವ್ಯಕ್ತಿಯನ್ನು ಈ ಕಡೆ ನಿಜವಾಗ್ಲೂ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಒಂದು ಆಸ್ಪತ್ರೆಯಲ್ಲಿ ಸಾಗಿಸಬಹುದಾ ಅಂತ ಒಂದು ಎರಡು ದಿನ ಆಗ್ಬಿಡ್ಬೋದು ಅಂದ್ಕೋಣ, ಸಾಧ್ಯತೆ ಇದೆಯಾ?
0: ಅಷ್ಟೊತ್ತಿಗೆ ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ. ಸೊ ಆದಷ್ಟು ಬೇಗ, ಈಗ ನೀವೆಲ್ಲೇ ನೋಡಿದ್ರು ದೇಶದಲ್ಲಿ ಒಂದು 2-3 ಗಂಟೆ ಒಳಗೆ ಸಾಗಿಸಿ ಅಂದ್ರೆ ಅಷ್ಟು
1: ಅರ್ಜೆಂಟ್ ಇದ್ರೆ ಏರೋಪ್ಲೇನ್ ಅಲ್ಲಿ
0: ಕರ್ಕೊಂಡ್ಬಂದ್ರೆ ಅಷ್ಟು ಸರ್ವಿಸಸ್ ಈಗ ಇದೆ.
1: ಅಂದ್ರೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಅಂತ ಅನ್ನೋದು ಎಲ್ಲಾ ಕಡೆ ದೊರಕ್ತಾ ಇದೆಯಾ ಅಂತ ಅನ್ನೋದು ಗೊತ್ತಾಗಬೇಕಾಗತ್ತೆ. ಈಗ ಸೌಂದರ್ಯ ಕಾರಣಕ್ಕಾಗಿ ವ್ಯವಸ್ಥೆಯ ಚಿಕಿತ್ಸೆಗಾಗಿ ಅದು ಬಹುಶಃ ಬೇಕಾದ್ರೆ ಎಲ್ಲ ಒಂದು ಜಿಲ್ಲಾ ಸ್ಥಳದಲ್ಲಿ ನಾವು ಮಾಡಬಲ್ಲೆವು ಅಂತ ಹೇಳಿ ಆ ಹಂತಕ್ಕೆ ಬಂದಿದೆ. ಈ ಕೆಲವು ಬಹಳ ಕ್ರಿಟಿಕಲ್ ಆಗಿರುವಂಥವು, ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿರೋ ಚಿಕಿತ್ಸೆಗಾಗಿ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಬರಬೇಕಾಗತ್ತೆ. ಹಾಗೆ ಇದೆಯಾ ಈಗ ಸುಟ್ಟ ಗಾಯಕ್ಕೆ ಒಂದು ಚಿಕಿತ್ಸೆ ಜಿಲ್ಲಾ ಸ್ಥಳದಲ್ಲಿ ಆಗತ್ತಾ? ತಾಲೂಕು ಸ್ಥಳದಲ್ಲಿ ಜಿಲ್ಲಾ ಸ್ಥಳದಲ್ಲಿ
0: ಆಸ್ಪತ್ರೆ ಮೇಲೆ ಇರೋದು, ಆದ್ರೂ
1: ಅಲ್ಲಿ ತಜ್ಞ ವೈದ್ಯರು ಇರಬೇಕು.
0: ಮತ್ತೆ ದೊಡ್ಡ ಗಾತ್ರದಿದ್ರೆ ಅದನ್ನ ಹತ್ತಿರನ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ಒಳ್ಳೇದು. ಬಟ್ ಬೇಕಾಗಿರೋ ಫಸ್ಟ್ ಏಡ್, ಈಗ ಐ ವಿ ಫ್ಲೂಯಿಡ್ಸ್ ನ ಶುರು ಮಾಡೋದು, ಇದೆಲ್ಲ ತಕ್ಷಣ ಈಗ ಎಲ್ಲರಿಗೂ ಈಗ ಅದ್ರದ್ದು ಅವೇರ್ನೆಸ್ ಇದೆ. ಮತ್ತೆ ಆಂಬ್ಯುಲೆನ್ಸ್ ಅವರಿಗೂ ಅದನ್ನ ಹೇಳ್ತೇವೆ.
1: ಈಗ ಮೇಡಮ್, ನಾವು ಇವಾಗ ಆದಷ್ಟು ಈ ಅಪಘಾತಗಳಿಂದ ಆದಂತಹ ಏನು ಸಮಸ್ಯೆ ಆಗಿರ್ತದೆ ಅದನ್ನು ಸರಿಪಡಿಸೋದ್ರ ಕಡೆ ಗಮನ ಕೊಡ್ತಾ ಇದೀವಿ. ತಾವು ಹೇಳಿದ್ರಿ ಕ್ಯಾನ್ಸರ್ ಅದು ಒಂದು ರೋಗ, ರೋಗದಿಂದ ಮನುಷ್ಯನಿಗೆ ದವಡೆ ಗಲ್ಲ ಅಥವಾ ಬಾಯಿ ಮೂಗು ಎಲ್ಲವನ್ನು ಏನೇನೋ ಹಾಳಾಗಿರ್ತದೆ ಎಲ್ಲವನ್ನು ತೆಗೆದು ಮತ್ತು ಸರಿಪಡಿಸುವಂಥದ್ದು ಪ್ರಮೇಯ ಬರುತ್ತೆ, ಅದು ಸಾಮಾನ್ಯ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆ ಆಯಿತು. ಸೊ ನಾವು ಇವತ್ತು ಈ ಅಪಘಾತಗಳಿಂದಾಗಿ ಆಗುವಂತಹ ಅನಾಹುತ ಅದನ್ನು ಸರಿಪಡಿಸೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ತಾವು ಭಾಳ ವಿವರವಾಗಿ ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಬದಲಾವಣೆ ಗಮನಿಸ್ತಾ ಇರಬೇಕು, ಎಲ್ಲವೂ ಕೂಡ ಸದ್ಯಕ್ಕೆ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಅನ್ನೋ ಅಂಶವನ್ನು ನಮ್ಮ ಕೇಳುಗರು ತಿಳ್ಕೊಳ್ಬೇಕು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತಾಗಿ ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡು ಬೈಲು ಅವರೊಂದಿಗಿನ

ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
0: ಸಮಯ 1 ಗಂಟೆ, ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
4: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ದೇಶದ ರೈತರ ಕಲ್ಯಾಣ, ಕೃಷಿ ಸ್ವಾವಲಂಬನೆ ಮತ್ತು ಗ್ರಾಮೀಣ ಮೂಲಸೌಕರ್ಯಗಳನ್ನು ಬಲಪಡಿಸುವ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು 35,440 ಕೋಟಿ ರೂಪಾಯಿ ವೆಚ್ಚದ 2 ಮಹತ್ವದ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಅವುಗಳಲ್ಲಿ ಒಂದು ಪಿಎಂ ಧನಧಾನ್ಯ ಕೃಷಿ ಯೋಜನೆ ಹಾಗೂ ಮತ್ತೊಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಎಂಬ ಈ 2 ಮಹತ್ವದ ಯೋಜನೆಗಳಿಗೆ ಪ್ರಧಾನಿ ಮೋದಿಯವರು ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ರು. ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನುವಂತಹ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ 1 ಅಕ್ಟೋಬರ್ ಅನುಮೋದನೆಯನ್ನು ನೀಡಿತ್ತು. 2025-26 ಸಾಲಿನಿಂದ 2030-31 ವರ್ಷದವರೆಗೆ ಅಂದ್ರೆ ಒಟ್ಟು 6 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಯೋಜನೆಗೆ ಮೋದಿಯವರು ಚಾಲನೆಯನ್ನು ನೀಡಿದ್ರು. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಬೇಳೆಕಾಳುಗಳಲ್ಲಿ ಸಂಪೂರ್ಣ ಸ್ವಾವಲಂಬನೆಯನ್ನು ಸಾಧಿಸೋದು, ದೇಶದಲ್ಲಿ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಆಮದು ಅವಲಂಬನೆಯನ್ನ ಕಡಿಮೆ ಮಾಡೋದು. ಭಾರತ ಅತಿ ಹೆಚ್ಚು ಪ್ರಮಾಣದ ಬೇಳೆಕಾಳುಗಳ ಉತ್ಪಾದಕ ಮತ್ತು ಅವುಗಳನ್ನ ಬಳಸುವಂತಹ ದೇಶ. ಆದ್ರೆ ಭಾರತದಲ್ಲಿ ಬೇಳೆಕಾಳುಗಳ ಬಳಕೆ ಎಷ್ಟು ಹೆಚ್ಚಿನ ಮಟ್ಟದಲ್ಲಿದೆ ಅಂದ್ರೆ ಭಾರತದಲ್ಲಿ ಉತ್ಪಾದನೆ ಆಗುವಂತಹ ಬೇಳೆಕಾಳುಗಳು ಇಲ್ಲಿನ ಬೇಡಿಕೆಗೆ ತಕ್ಕಷ್ಟು ಸಾಲುತ್ತಾ ಇಲ್ಲ. ಹಾಗಾಗಿ ವಿದೇಶಗಳಿಂದ ಬೇಳೆಕಾಳುಗಳನ್ನ ಆಮದನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ದೇಶದಲ್ಲೇ ಬೇಳೆಕಾಳುಗಳ ಉತ್ಪಾದನೆಯನ್ನ ಹೆಚ್ಚಿಸಿ ಆಮದನ್ನ ಕಡಿಮೆ ಮಾಡಬೇಕು, ರೈತರ ಆದಾಯವನ್ನ ಹೆಚ್ಚಿಸಬೇಕು ಮತ್ತು ಭಾರತದ ಆಹಾರ ಭದ್ರತೆಯನ್ನ ಇನ್ನಷ್ಟು ಬಲಪಡಿಸಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು ಈ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನ ಆರಂಭ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 11,440 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡ್ತಾ ಇದೆ. ಇದರಿಂದ ದೇಶದ ಸುಮಾರು 2 ಕೋಟಿ ರೈತರಿಗೆ ನೇರವಾದ ಪ್ರಯೋಜನ ಸಿಗ್ತಾ ಇದೆ. 2030-31 ರ ವೇಳೆಗೆ ಬೇಳೆಕಾಳುಗಳ ಉತ್ಪಾದನೆಯನ್ನ 350,00,000 ಟನ್ಗಳಿಗೆ ಹೆಚ್ಚಿಸುವಂತಹ ಒಂದು ಮಹತ್ವದ ಗುರಿಯನ್ನ ಇಟ್ಟುಕೊಂಡು ಈ ಒಂದು ಯೋಜನೆ ಕೆಲಸ ಮಾಡಲಿಕ್ಕಿದೆ. ಈಗಾಗಲೇ ಬೇಳೆಕಾಳುಗಳನ್ನ ಬೆಳೀತಾ ಇರುವಂತಹ ಪ್ರದೇಶವನ್ನ ಇನ್ನಷ್ಟು ವಿಸ್ತಾರ ಮಾಡಿ ಸುಮಾರು 310,00,000 ಹೆಕ್ಟೇರ್ಗೆ ವಿಸ್ತರಿಸುವಂತಹ ಗುರಿಯನ್ನ ಇಟ್ಕೊಳ್ಳಿಕ್ಕಾಗಿದೆ. ಹಾಗೆಯೇ ಈಗಿರುವ ಬೇಳೆಕಾಳುಗಳ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚಳವನ್ನ ಮಾಡಿ ಪ್ರತಿ ಹೆಕ್ಟೇರ್ಗೆ 1,130 ಕೆಜಿ ಬೇಳೆಕಾಳುಗಳನ್ನ ಉತ್ಪಾದನೆ ಮಾಡುವ ರೀತಿಯಲ್ಲಿ ಈ ಒಂದು ಕೃಷಿಯನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಕೂಡ ಈ ಒಂದು ಯೋಜನೆಯ ಮೂಲಕ ಇಟ್ಟುಕೊಳ್ಳಲಾಗಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು, ಎಷ್ಟೆಲ್ಲ ರೈತರಿಗೆ ಇದು ಪ್ರಯೋಜನ ಆಗ್ಲಿಕ್ಕಿದೆ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಈ ಯೋಜನೆಯ ಮೂಲಕ ಸರ್ಕಾರ ಹಮ್ಮಿಕೊಂಡಿದೆ ಅನ್ನುವಂಥದ್ದನ್ನ ನೋಡೋಣ. ಈ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಕಾರ್ಯಕ್ರಮದ ಮೂಲಕ ಈ ಬೇಳೆಕಾಳುಗಳನ್ನ ಬೆಳೆಯುವ ರೈತರಿಗೆ 88,00,000 ಬೀಜ ಕಿಟ್ಗಳನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ಅಂದ್ರೆ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜವನ್ನ ಒದಗಿಸಲಿಕ್ಕೆ ಬೀಜವುಳ್ಳಂತಹ ಕಿಟ್ಗಳನ್ನ ಉಚಿತವಾಗಿ ನೀಡುವಂತಹ ಯೋಜನೆಯನ್ನ ಸರ್ಕಾರ ಇಟ್ಕೊಂಡಿದೆ. ದೇಶದ ರೈತರಿಗೆ 126,00,000 ಕ್ವಿಂಟಲ್ ಪ್ರಮಾಣೀಕೃತ ಬೀಜಗಳನ್ನ ಒದಗಿಸುವಂತಹ ಗುರಿಯನ್ನು ಕೂಡ ಇಟ್ಕೊಳ್ಳಿಕ್ಕಾಗಿದೆ. ಬೆಳೆ ಕೈಗೆ ಸೇರಿದ ನಂತರ ಅವುಗಳ ಸಂಸ್ಕರಣೆ ಸರಿಯಾದ ರೀತಿಯಲ್ಲಿ ಆಗದೆ ರೈತರು ನಷ್ಟವನ್ನು ಅನುಭವಿಸುವಂತಹ ಅಥವಾ ಕೊಯ್ಲು ಸರಿಯಾಗಿ ಬೆಳೆದ ಅಷ್ಟು ಪ್ರಮಾಣದ ಫಲ ಕೈ ಸೇರದೆ ಅವುಗಳಲ್ಲಿ ನಷ್ಟ ಉಂಟಾಗಿ ರೈತರು ಲಾಭದಿಂದ ವಂಚಿತರಾಗುವಂತಹ ಸಂದರ್ಭಗಳಿರುತ್ತೆ. ಅದನ್ನ ತಡೆಗಟ್ಟುವ ಉದ್ದೇಶದಿಂದ 1,000 ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಿ ಕೊಯ್ಲಿನ ನಂತರ ಉಂಟಾಗಬಹುದಾದಂತಹ ನಷ್ಟವನ್ನ ಕಡಿಮೆ ಮಾಡುವ ಉದ್ದೇಶವನ್ನ ಕೂಡ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಮುಂದಿನ 4 ವರ್ಷಗಳಲ್ಲಿ ತೊಗರಿ, ಉದ್ದು ಮತ್ತು ಮಸೂರ್ ಬೆಳೆಗಳ ಮೇಲೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ 100% ಖರೀದಿಯನ್ನ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಈ ಯೋಜನೆ ಕೆಲಸ ಮಾಡ್ತಾ ಇದೆ. ಅಂದ್ರೆ ರೈತರು ಬೆಳೆಯನ್ನ ಬೆಳೆದಿದ್ದಾರೆ, ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ಸಿಗ್ತಾ ಇಲ್ಲ ಅಥವಾ ತಮ್ಮ ಬೆಳೆಯನ್ನ ಸರಿಯಾದ ದರದಲ್ಲಿ ಮಾರಾಟ ಮಾಡಲಿಕ್ಕೆ ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ, ಈ ರೀತಿಯ ಸಮಸ್ಯೆಗಳು ಎದುರಾಗಬಾರದು ಎನ್ನುವಂತಹ ಉದ್ದೇಶದಿಂದ ಸರ್ಕಾರ ಈ ಬೇಳೆಕಾಳುಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ರೈತರು ಎಷ್ಟು ಬೆಳೆಗಳನ್ನ ಬೆಳೆದಿದ್ದಾರೋ ಅಷ್ಟನ್ನು ಖರೀದಿಯನ್ನ ಮಾಡಿ 100% ಮಾರುಕಟ್ಟೆಯ ಭದ್ರತೆಯನ್ನು ಒದಗಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗೆಯೇ ದೇಶಾದ್ಯಂತ ಅನೇಕ ತಳಿಗಳನ್ನ ಇವತ್ತು ಬೆಳೀತಾ ಇದ್ದಾರೆ. ಆದ್ರೆ ಅನೇಕ ಕಡೆ ರೋಗಬಾಧೆ ಇರಬಹುದು ಅಥವಾ ಆಯಾ ಹವಾಮಾನಕ್ಕೆ ತಕ್ಕ ರೀತಿಯಲ್ಲಿ ಬೆಳೆಗಳ ಉತ್ಪಾದನೆ ಆಗದೆ ಇರಬಹುದು, ಅಲ್ಲಿನ ಮಣ್ಣಿನ ಗುಣಮಟ್ಟಕ್ಕೆ ಪೂರಕವಾಗಿ ಬೆಳೆಗಳ ಉತ್ಪಾದನೆ ಸಾಧ್ಯ ಆಗದೆ ಇರಬಹುದು. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಯಾವ ಹವಾಮಾನಕ್ಕೆ ತಕ್ಕಂತೆ ಅಥವಾ ಅಲ್ಲಿನ ಮಣ್ಣಿಗೆ ಅಲ್ಲಿನ ವಾತಾವರಣಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಅಧ್ಯಯನವನ್ನ ಮಾಡಿ ಆಯಾ ಪ್ರದೇಶಕ್ಕೆ ಅನುಗುಣವಾದಂತಹ ಹೆಚ್ಚು ಇಳುವರಿಯನ್ನು ನೀಡುವಂತಹ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಉಳ್ಳಂತಹ ಎಲ್ಲ ರೀತಿಯ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಹೊಸ ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲೂ ಕೂಡ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಈ ಒಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಮೂಲಕ ಹೊಸ ತಳಿಗಳನ್ನ ಅಭಿವೃದ್ಧಿ ಮಾಡಿ ಈ ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಒಂದು ರೀತಿಯ ಕ್ರಾಂತಿಯನ್ನ ಉಂಟು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಆಗಲೇ ಹೇಳಿದಂತೆ ದೇಶಕ್ಕೆ ಬೇಳೆಕಾಳುಗಳ ಅಗತ್ಯ ತುಂಬಾ ಇದೆ. ಭಾರತೀಯರು ತಮ್ಮ ಅಡುಗೆಗಳಲ್ಲಿ ಬೇಳೆಕಾಳುಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾರೆ. ಆದ್ರೆ ಇಲ್ಲಿನ ಉತ್ಪಾದನೆ ನಮ್ಮ ದೇಶದ ಪೂರೈಕೆಗೆ ತಕ್ಕನಾದ ರೀತಿಯಲ್ಲಿ ಇಲ್ಲ, ನಮ್ಗೆ ಕೊರತೆ ಇದೆ. ಹಾಗಾಗಿ ಆಮದಿನಲ್ಲೇ ಇತ್ತೀಚೆಗೆ ಸುಮಾರು 10-20% ಆಮದಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಯಾವತ್ತಿನ ಒಂದು ಮಹತ್ವಾಕಾಂಕ್ಷೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಷಣಗಳಲ್ಲಿ ಕರೆ ನೀಡಿದ ಮಾತು ಏನೆಂದ್ರೆ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು, ಆತ್ಮನಿರ್ಭರತೆಯನ್ನು ಸಾಧಿಸಬೇಕು, ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವದೇಶಿ ಉತ್ಪನ್ನಗಳನ್ನ ಹೆಚ್ಚು ಹೆಚ್ಚು ನಾವು ಉತ್ಪಾದನೆ ಮಾಡಬೇಕು ಅನ್ನುವಂತಹ ಕರೆಯನ್ನ ಪ್ರಧಾನಿಗಳು ಆಗಾಗ ನೀಡ್ತಾನೆ ಇರ್ತಾರೆ. ಅದೇ ರೀತಿ ಭಾರತದಲ್ಲೇ ಬೇಳೆಕಾಳುಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಿ ಆಮದನ ಅವಲಂಬನೆಯನ್ನ ತಗ್ಗಿಸಿ ಸಾಧ್ಯ ಆದರೆ ವಿದೇಶಗಳಿಗೆ ನಾವು ಪೂರೈಕೆಯನ್ನ ಮಾಡುವ ನಿಟ್ಟಿನಲ್ಲಿ ಭಾರತದ ರೈತರು ಸ್ವಾವಲಂಬಿಗಳಾಗಬೇಕು, ಆತ್ಮನಿರ್ಭರತೆಯನ್ನ ಸಾಧಿಸಬೇಕು ಅನ್ನುವಂತಹ ಉದ್ದೇಶದಿಂದ ಇಂಥ ಅನೇಕ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಹಾಗಾಗಿ ಈ ಒಂದು ಯೋಜನೆಯ ಮೂಲಕ ಈಗ ದೇಶದಲ್ಲಿ ಬೆಳೀತಾ ಇರುವಂತಹ ಬೇಳೆಕಾಳುಗಳ ಪ್ರದೇಶವನ್ನ ಇನ್ನಷ್ಟು ವಿಸ್ತಾರ ಮಾಡಿ 35 ಲಕ್ಷ ಹೆಕ್ಟೇರ್ ಹೆಚ್ಚುವರಿ ಪ್ರದೇಶದಲ್ಲಿ ಬೇಳೆಕಾಳುಗಳ ಬೆಳೆಯನ್ನ ವಿಸ್ತರಿಸುವಂತಹ ಗುರಿಯನ್ನು ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಅನೇಕ ರೈತರು ಇನ್ನು ಹಳೆಯ ತಂತ್ರಜ್ಞಾನಗಳನ್ನೇ ಮೊರೆ ಹೋಗಿರ್ತಾರೆ, ಆಧುನಿಕ ಸೌಲಭ್ಯಗಳ ಪರಿಚಯ ಅವರಿಗೆ ಇರೋದಿಲ್ಲ. ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಅಥವಾ ಹೊಸ ಹೊಸ ಯಂತ್ರಗಳ ಬಗ್ಗೆ ಹೊಸ ತಂತ್ರಜ್ಞಾನಗಳ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ. ರೈತರಿಗೆ ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನ ಕೊಡಬೇಕು, ಅವರಿಗೆ ತರಬೇತಿಯನ್ನ ಕೊಡಬೇಕು, ಹಾಗೆಯೇ ಹೊಸ ಮತ್ತು ಆರೋಗ್ಯಕರವಾದ ರೋಗ ನಿರೋಧಕ ಶಕ್ತಿಯ ಉಳ್ಳಂತಹ ಹೆಚ್ಚು ಹೆಚ್ಚು ಇಳುವರಿಯನ್ನು ನೀಡುವಂತಹ ಹೊಸ ತಳಿಗಳನ್ನ ಅಭಿವೃದ್ಧಿ ರೈತರಿಗೆ ಪರಿಚಯಿಸಬೇಕು, ಆಧುನಿಕ ಬೀಜಗಳನ್ನ ರೈತರಿಗೆ ನೇರವಾಗಿ ತಲುಪಿಸುವಂತಹ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಹಾಗಾಗಿ ಪ್ರಧಾನಮಂತ್ರಿ ಧನಧಾನ್ಯ

0: ಕೃಷಿ ಯೋಜನೆ ಹಾಗೂ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಎನ್ನುವಂತಹ ಎರಡು ಪ್ರಮುಖ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಾಲನೆಯನ್ನು ನೀಡಿದೆ. ದೇಶದ ರೈತರು ಈ ಯೋಜನೆಗಳ ಲಾಭವನ್ನ ಪಡೆದುಕೊಳ್ಳಬೇಕು. ಪ್ರಧಾನಿ ಮೋದಿಯವರ ಕನಸಿನ ಆತ್ಮನಿರ್ಭರ ಭಾರತಕ್ಕೆ ನಾವೆಲ್ಲ ಒಗ್ಗೂಡಿ ಹೆಗಲನ್ನ ಕೊಟ್ಟು ಅದನ್ನ ಸಾಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆಯನ್ನ ಇಡೋಣ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ದಿ ಕೇಂದ್ರಿತ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರುತ್ತಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿವೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಎಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು, ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಭಾರತ ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ಸಚಿವರು, ಕೈಗಾರಿಕೆ ಸಂಸ್ಥೆಗಳು, ವ್ಯಾಪಾರ ಮಂಡಳಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಂಸ್ಥೆಗಳಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಭಾರತ ಯುಕೆ ಸಂಬಂಧಗಳಲ್ಲಿ ಇಂದಿನ ದಿನವು ಐತಿಹಾಸಿಕ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು, ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತಾ ಒಪ್ಪಂದ ಜಾರಿಗೆ ಬಂದಿದ್ದು, ಇದರಿಂದ ಭಾರತದ ಶೇಕಡಾ 99% ರಫ್ತು ಉತ್ಪನ್ನಗಳಿಗೆ ಸುಂಕಮುಕ್ತ ಮಾರುಕಟ್ಟೆ ಪ್ರವೇಶ ದೊರೆಯಲಿದ್ದು, ಉಭಯ ರಾಷ್ಟಗಳ ನಡುವಿನ ಶೇಕಡಾ 100% ವ್ಯಾಪಾರ ಮೌಲ್ಯವು ಈ ಒಪ್ಪಂದದ ವ್ಯಾಪ್ತಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಈ ಒಪ್ಪಂದ ಭಾರತದ ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಪಾಲುದಾರಿಕೆಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಇದು ರಫ್ತುಗಳನ್ನು ಉತ್ತೇಜಿಸಿ ಎಂಎಸ್ಎಂಇಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಭಾರತೀಯ ಕೈಗಾರಿಕೆಗಳಿಗೆ ಬೆಂಬಲವಾಗಿ ನಿಂತು ಯುಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ

0: ಪ್ರಯೋಜನ ತಂದುಕೊಡಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಒಪ್ಪಂದ ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿ ರೈತರು ಹಾಗೂ ಕೃಷಿ ವಲಯವನ್ನು ಸಂರಕ್ಷಿಸಲಿದೆ ಎಂದಿದ್ದಾರೆ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಎಫ್ಐಸಿಸಿಐ ಪ್ರಧಾನ ಕಾರ್ಯದರ್ಶಿ ಒಪ್ಪಂದವನ್ನು ಸ್ವಾಗತಿಸಿದ್ದು, ಇದು ಜಾಗತಿಕ ಮೌಲ್ಯ ಸರಪಳಿ ಮತ್ತು ನಾವೀನ್ಯತೆ ಚಾಲಿತ ಬೆಳವಣಿಗೆಯಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದಿದ್ದಾರೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕುಮಾರ್ ಮಿಂಡಾ ಈ ಒಪ್ಪಂದದ ಭಾರತದ ಜವಳಿ, ಚರ್ಮ, ಕಡಲ ಉತ್ಪನ್ನ, ರತ್ನ ಮತ್ತು ಆಭರಣ, ವಿದ್ಯುನ್ಮಾನ ಸರಕು ಮತ್ತು ರಾಸಾಯನಿಕ ವಲಯಗಳಲ್ಲಿ ಲಾಭ ತಂದುಕೊಡಲಿದೆ ಎಂದಿದ್ದಾರೆ. ಭಾರತೀಯ ವ್ಯಾಪಾರ ಉತ್ತೇಜನಾ ಮಂಡಳಿ ಅಧ್ಯಕ್ಷ ಮೋಹಿತ್ ಸಿಂಗ್ಲಾ ಕೂಡ ಈ ಭಾರತ ಯುಕೆ ಒಪ್ಪಂದವನ್ನು ಶ್ಲಾಘಿಸಿದ್ದು, ಇದೊಂದು ಮೈಲಿಗಲ್ಲಾಗಿದೆ ಎಂದಿದ್ದಾರೆ. ದೇಶದ ಯುವಜನರಲ್ಲಿ ಉದ್ಯೋಗಾವಕಾಶ, ಉದ್ಯಮಶೀಲತೆ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಹಮ್ಮಿಕೊಳ್ಳಲಾಗಿರುವ ಸ್ಕಿಲ್ ಇಂಡಿಯಾ ಅಭಿಯಾನದ 11ನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಗುತ್ತಿದೆ. ಉದ್ಯಮರಂಗಕ್ಕೆ ಪೂರಕವಾದ ಕೌಶಲ್ಯಗಳ ಮೂಲಕ ಯುವ ಶಕ್ತಿಯನ್ನು ಸಬಲೀಕರಣವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 2015ರ ಜುಲೈ 15ರಂದು ಈ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 2014ರ ಘೋಷಣೆ ಅನ್ವಯ ಯುವಜನರಲ್ಲಿ ಉದ್ಯೋಗಕ್ಕೆ ಅಗತ್ಯವಿರುವ ಕೌಶಲ್ಯಗಳ ಮಹತ್ವವನ್ನು ಸಾರಲು ಜಾಗತಿಕವಾಗಿ ಇಂದು ವಿಶ್ವ ಯುವ ಕೌಶಲ್ಯ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ತನ್ನ ವಿವಿಧ ಜನಕೇಂದ್ರಿತ ಯೋಜನೆಗಳ ಮೂಲಕ ಇದುವರೆಗೂ ದೇಶದ 6 ಕೋಟಿಗೂ ಹೆಚ್ಚು ಯುವಜನರನ್ನು ಸಬಲೀಕರಿಸಿದೆ. ಅಭಿಯಾನದ ಅಡಿಯಲ್ಲಿ ಪ್ರತಿ ವರ್ಷ 1 ಕೋಟಿಗೂ ಅಧಿಕ ಯುವಕರು ತರಬೇತಿ ಪಡೆಯುತ್ತಿದ್ದು, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯೊಂದರ ಅಡಿಯಲ್ಲೇ 1 ಕೋಟಿ 65 ಲಕ್ಷಕ್ಕೂ ಹೆಚ್ಚು ಯುವಜನರು ಉದ್ಯೋಗ ಆಧಾರಿತ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಹನ್ನೆರಡನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಹೈದರಾಬಾದ್ನಲ್ಲಿ ಆರಂಭವಾಗಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವ ಉನ್ನತ ಮಟ್ಟದ ಸಭೆಯಲ್ಲಿ ಸಾಮಾಜಿಕ ಭದ್ರತೆ ವಿಸ್ತರಿಸುವುದು, ಮಹಿಳೆಯರ ಉದ್ಯೋಗ ಪಾಲ್ಗೊಳ್ಳುವಿಕೆ ಹೆಚ್ಚಿಸುವುದು, ಜಾಗತಿಕ ಕೌಶಲ್ಯ ನಕ್ಷೆ ರೂಪಿಸುವುದು ಹಾಗೂ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯನ್ನು ಉತ್ತೇಜಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯುತ್ತಿದೆ. ಇರಾನ್ ತಕ್ಷಣವೇ ಮಾತುಕತೆಗೆ ಬರದೇ ಇದ್ದಲ್ಲಿ ಮುಂದಿನ ವಾರದಿಂದ ಇರಾನ್ ಮೇಲಿನ ಮಿಲಿಟರಿ ದಾಳಿಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ ಒಪ್ಪಂದಕ್ಕೆ ಮುಂದಾಗದಿದ್ದರೆ ಅಲ್ಲಿನ ಪ್ರಮುಖ ವಿದ್ಯುತ್ ಸ್ಥಾವರಗಳು, ಸೇತುವೆಗಳು ಹಾಗೂ ಇಂಧನ ಮೂಲಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗುವುದು ಮತ್ತು ಅಮೆರಿಕ ಉದ್ದೇಶಗಳು ಈಡೇರುವವರೆಗೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಮೆರಿಕದೊಂದಿಗೆ ಒಪ್ಪಂದ ಬರುವುದನ್ನು ಬಿಟ್ಟು ಇರಾನ್ಗೆ ಬೇರೆ ಆಯ್ಕೆಯೇ ಇಲ್ಲ ಎಂದು ಪ್ರತಿಪಾದಿಸಿದ ಅಧ್ಯಕ್ಷ ಟ್ರಂಪ್, ಜಾಗತಿಕ ಆರ್ಥಿಕತೆಗೆ ಧಕ್ಕೆಯಾಗದಂತೆ ತಡೆಯಲು ಇರಾನ್ನ ತೈಲ ರಫ್ತು ಕೇಂದ್ರವಾದ ಖಾರ್ಗ್ ದ್ವೀಪದ ತೈಲ ಘಟಕಗಳನ್ನು ಸದ್ಯಕ್ಕೆ ಉಳಿಸಿ ದಾಳಿ ನಡೆಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆ ಕೈಗೊಳ್ಳುವಲ್ಲಿ ವಿಫಲವಾಗಿರುವುದು ಹಾಗೂ ಜಾಗತಿಕ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗದಿರುವುದರಿಂದ ವಿಶ್ವಸಂಸ್ಥೆಯ ಮೇಲಿನ ಜನರ ವಿಶ್ವಾಸ ಕುಗ್ಗುತ್ತಿದೆ ಎಂದು ಭಾರತ ಅಭಿಪ್ರಾಯಪಟ್ಟಿದೆ. ವಿಶ್ವಸಂಸ್ಥೆಯಲ್ಲಿ ಭವಿಷ್ಯಕ್ಕೆ ಬಹುಪಕ್ಷೀಯ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವುದರ ಕುರಿತ ಸಚಿವ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಪ್ರಸ್ತುತಪಡಿಸುತ್ತಿರುವ ಜಾಗತಿಕ ಸಂಘರ್ಷಗಳಲ್ಲಿ ಭದ್ರತಾ ಮಂಡಳಿ ಮಧ್ಯಪ್ರವೇಶಿಸಲು ವಿಫಲವಾಗಿದೆ. ಇದರಿಂದ ಅಂತಾರಾಷ್ಟೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಅದರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿವೆ ಎಂದು ಹೇಳಿದ್ದಾರೆ. 80 ವರ್ಷಗಳ ಹಿಂದಿನ ವಿಶ್ವಸಂಸ್ಥೆಯ ಆಡಳಿತ ವ್ಯವಸ್ಥೆಯು ಇಂದಿನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸಮರ್ಪಕವಾಗಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭೆ

ಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗೆ ಇಂದು ಪ್ರಮಾಣವಚನ ಬೋಧಿಸಿದರು. ಪ್ರಮಾಣವಚನ ಸ್ವೀಕರಿಸಿದ ಸದಸ್ಯರಲ್ಲಿ ಕರ್ನಾಟಕದ ಮನ್ಸೂರ್ ಅಲಿಖಾನ್ ಹಾಗೂ ಮಧ್ಯಪ್ರದೇಶದ ರಜನೀಶ್ ಕುಮಾರ್ ಅಗರ್ವಾಲ್ ಸೇರಿದ್ದಾರೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ದ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026ರ ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ. 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ದಿ ಕೇಂದ್ರದ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ. ಮಾತುಕತೆಗೆ ಬಾರದಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಇದು ಆಕಾಶವಾಣಿ
1: ಆಕಾಶವಾಣಿ
2: ಬಿಪಿಯನ್ನು ಬದಿಗಿರಿಸಿ
1: ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ
2: ಉದರವ ಮರೆತು ಮೆಣಸು
1: ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ
2: ಸಕ್ಕರೆಯ ಸರಿಸಿ ಸವಿಯುವ
3: ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮುಕುಂದರಾವ್ ಮಾಡುವ ನಮಸ್ಕಾರಗಳು. ಶೀತ, ಜ್ವರ, ನೆಗಡಿಯಂತಹ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಬರುತ್ತಿದ್ದರೆ ಇದರ ಅರ್ಥ ನಿಮ್ಮ ರೋಗ ನಿರೋಧಕ ಶಕ್ತಿ ದುರ್ಬಲವಾಗಿದೆ ಎಂದು, ಅಂದರೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಕಡಿಮೆಯಾಗಿದೆ ಎಂದು ಅರ್ಥ. ಆರೋಗ್ಯಕರ ಜೀವನ ನಡೆಸಲು ಮತ್ತು ವೈರಸ್ಗಳು ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ಪಡೆಯಲು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವುದು ಅತಿ ಮುಖ್ಯ. ಭಾರತೀಯ ಅಡುಗೆ ಮನೆಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಮೂರು ಮಸಾಲೆ ಪದಾರ್ಥಗಳನ್ನು ಬಳಸಿ ತಯಾರಿಸುವ ಮನೆಮದ್ದು ಅರಿಶಿನ, ಶುಂಠಿ ಮತ್ತು ಕಾಳು ಮೆಣಸಿನ ಕಷಾಯ. ಇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸೂಪರ್ ಫುಡ್ಗಳು. ಈಗ ನಮಗೆ ಬೇಕಾಗಿರೋದು 1 ಇಂಚು ಹಸಿಶುಂಠಿ, 1/2 ಚಮಚ ಅರಿಶಿನ ಪುಡಿ ಮತ್ತು 5-6 ಕರಿಮೆಣಸು. ಈ ಕಷಾಯ ತಯಾರಿಸುವ ವಿಧಾನ ಹೀಗಿದೆ. ಮೊದಲಿಗೆ 1 ಪಾತ್ರೆಯಲ್ಲಿ 1.5 ಲೋಟ ನೀರನ್ನ ಹಾಕಿ, ಅದಕ್ಕೆ ಶುಂಠಿಯನ್ನ ಜಜ್ಜಿ ಹಾಕಿ, ಅರಿಶಿನ ಪುಡಿ ಮತ್ತು ಕರಿಮೆಣಸಿನ ಕಾಳುಗಳನ್ನು ಪುಡಿ ಮಾಡಿ ಸೇರಿಸಿ. ಈ ಮಿಶ್ರಣವನ್ನ ನೀರು 1/2 ಲೋಟಕ್ಕೆ ಇಳಿಯುವವರೆಗೂ ಚೆನ್ನಾಗಿ ಕುದಿಸಿ, ನಂತರ ಗ್ಯಾಸ್ ಆಫ್ ಮಾಡಿ ಸೋಸಿ, ಉಗುರು ಬೆಚ್ಚಗಿರುವಾಗಲೇ ಕುಡಿಯಿರಿ. ರುಚಿಗಾಗಿ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಬಹುದು. ಇದನ್ನ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಹಸಿಶುಂಠಿ ಉರಿಯೂತ ನಿರೋಧಕವಾಗಿದ್ದು ಶೀತ ಮತ್ತು ನೋವಿನಿಂದ ರಕ್ಷಿಸುತ್ತದೆ. ಅರಿಶಿನದ ಕರ್ಕ್ಯುಮಿನ್ ಪ್ರತಿರಕ್ಷಣಾ ಕೋಶಗಳ ಕಾರ್ಯವನ್ನ ಸುಧಾರಿಸುತ್ತೆ. ಇನ್ನು ಕರಿಮೆಣಸಿನಲ್ಲಿರುವಂತಹ ಪಿಪರೀನ್ ಅರಿಶಿಣದ ಕರ್ಕ್ಯುಮಿನ್ ದೇಹದಲ್ಲಿ ಸಂಪೂರ್ಣವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಈ ಮೂರು ಅಂಶಗಳ ಸಂಯೋಜನೆಯು ಶೀತ, ಕೆಮ್ಮು ಮತ್ತು ಇತರ ಸೋಂಕುಗಳ ವಿರುದ್ಧ ಹೋರಾಡಲು ದೇಹವನ್ನ ಸಿದ್ಧಗೊಳಿಸುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ವಿಟಮಿನ್ ಸಿ ಯುಕ್ತ ಆಹಾರಗಳು, ಅಂದರೆ ನೆಲ್ಲಿಕಾಯಿ, ಸಿಟ್ರಸ್ ಹಣ್ಣುಗಳು ಮತ್ತು ಹೆಚ್ಚು ಜಿಂಕ್ ಇರುವ ಬೀಜಗಳನ್ನು ಸೇವಿಸಿ. ಪ್ರತಿದಿನ 7-8 ಗಂಟೆಗಳ ಕಾಲ ಸುಖವಾಗಿ ನಿದ್ರೆ ಮತ್ತು ನಿಯಮಿತ ವ್ಯಾಯಾಮ ಕಡ್ಡಾಯ. ಅತಿಯಾದ ಒತ್ತಡ ಮತ್ತು ಸಕ್ಕರೆಯ ಸೇವನೆಯು ರೋಗ ನಿರೋಧಕ ಶಕ್ತಿಯನ್ನ ಕುಂಠಿತಗೊಳಿಸುತ್ತೆ. ಸ್ನೇಹಿತರೆ, ನೆನಪಿರಲಿ, ಈ ಕಷಾಯ ದೇಹಕ್ಕೆ ಬಿಸಿಯನ್ನು ನೀಡುವುದರಿಂದ

0: ಅತಿಯಾದ ಬೇಸಿಗೆಯಲ್ಲಿ ಅಥವಾ ಉಷ್ಣ ಪ್ರಕೃತಿಯವರು ಈ ಕಷಾಯವನ್ನ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ನಿಮ್ಮ ಆರೋಗ್ಯ ನಿಮ್ಮದೇ ಜವಾಬ್ದಾರಿ. ಏನಂತೀರಿ? ನಾವು ಮತ್ತೆ ಭೇಟಿಯಾಗೋವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ, ನಮಸ್ಕಾರ.
1: ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇರೋದು ನಿಮ್ಮ ಗೆಳತಿ ಪ್ರೇಮಲತಾ ಬಿಎಂ. ಮಳೆಗಾಲ ಶುರು ಆಗಿದೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಿರುವ ಹಾಗೆ ರೋಗಗಳು ಹೆಚ್ಚು, ಹಾಗಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಅತ್ಯಂತ ಅವಶ್ಯವಾಗಿದೆ. ದೊಡ್ಡವರೊಂದಿಗೆ ಮಕ್ಕಳಿಗೂ ಕೂಡ ಈಗ ನಾವು ಮಾಡ್ತಾ ಇರುವಂತಹ ಸೂಪ್ ಆರೋಗ್ಯಕರವಾದುದಾಗಿದೆ. ಇದರಲ್ಲಿ ಬೆಳೆಸಿರುವಂತಹ ಅರಿಶಿನ ನಿಸರ್ಗದತ್ತವಾಗಿ ಬಂದಂತಹ ಕೊಡುಗೆ ಎನ್ನಬಹುದಾಗಿದೆ. ಅಷ್ಟೊಂದು ಉಪಯುಕ್ತವಾದಂತಹ ಅಂಶಗಳಿಂದ ಇದು ಕೂಡಿದೆ. ಇದರಲ್ಲಿರುವಂತಹ ಕರ್ಕ್ಯೂಮಿನ್ ದೇಹದ ನೋವು ಊತ ಕಡಿಮೆ ಮಾಡಲು ಸಹಾಯವನ್ನ ಮಾಡುತ್ತದೆ. ಬೆಚ್ಚಗಿನ ಹಾಲಿನೊಂದಿಗೆ ಒಂದು ಚಿಟಕಿ ಅರಿಶಿನವನ್ನ ಹಾಕಿ ರಾತ್ರಿ ಮಲಗುವ 30 ನಿಮಿಷದ ಮೊದಲು ಕುಡಿದರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬಹುದು. ಹಾಗೆ ಶೀತ ಮತ್ತು ಹಲವಾರು ಸೋಂಕುಗಳಿಂದ ಕೂಡ ರಕ್ಷಣೆಯನ್ನ ಪಡೆಯಬಹುದು. ಹಾಗೆ ಗಾಯದ ಮೇಲೆ ಅರಿಶಿನವನ್ನ ಹಚ್ಚುವುದರಿಂದ ಗಾಯವನ್ನ ಬೇಗ ಗುಣಪಡಿಸುತ್ತದೆ. ಇನ್ನು ಶುಂಠಿ ನೆಗಡಿ, ಕೆಮ್ಮು, ಮೈಕೈ ನೋವು, ಚಯಾಪಚಯಕ್ಕೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯವನ್ನ ಕಾಪಾಡುತ್ತೆ. ಕರಿಮೆಣಸು, ಇದರಲ್ಲಿ ಪೈಪರಿನ್ ಎಂಬ ಅಂಶವು ಜೀರ್ಣಕ್ರಿಯೆಯನ್ನ ಸುಧಾರಿಸಲು, ತೂಕ ನಿರ್ವಹಣೆಗೆ, ಕ್ಯಾನ್ಸರ್ ವಿರುದ್ಧ, ಶೀತ, ಕೆಮ್ಮು, ರೋಗ ನಿರೋಧಕ ಶಕ್ತಿಗೆ ಉಪಕಾರಿ ಗುಣಗಳನ್ನ ಹೊಂದಿದೆ. ಅರಿಶಿನ, ಶುಂಠಿ, ಕರಿಮೆಣಸಿನ ಸೂಪ್ ಮಾಡಲು ಬೇಕಾಗುವ ಪದಾರ್ಥಗಳು: ಕರಿಮೆಣಸು 10-15 ಕಾಳು, ಶುಂಠಿ 2 ಇಂಚು, ಅರಿಶಿನ 1/2 ಚಮಚ, ಹುಣಸೆ ರಸ 4-5 ಚಮಚ, ಇಂಗು ಸ್ವಲ್ಪ, ಬೇಬಿಕಾರ್ನ್ 1/4 ಬಟ್ಟಲು, ಹಾಗೆ ಸೈಂಧವ ಲವಣ ರುಚಿಗೆ ತಕ್ಕಷ್ಟು. ಅರಿಶಿನ, ಶುಂಠಿ, ಕರಿಮೆಣಸಿನ ಸೂಪ್ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಗೆ 1/2 ಲೀಟರ್ ನೀರು ಕಾಯಲು ಇಡಿ. ಇದಕ್ಕೆ ಬೇಬಿಕಾರ್ನ್ ಅನ್ನ ಹಾಕಿ 1-2 ಕುದಿ ಆದ ನಂತರ ಕಾಳು ಮೆಣಸಿನ ಪುಡಿ ಹಾಕಿ, ಜಜ್ಜಿದ ಶುಂಠಿ ರಸವನ್ನ ಸೇರಿಸಿ, ಅರಿಶಿನವನ್ನ ಸೇರಿಸಿ, ಹುಣಸೆ ರಸ ಜೊತೆಗೆ ಸ್ವಲ್ಪ ಚಿಟಕಿ ಪುಡಿ ಮಾಡಿದ ಇಂಗನ್ನ ಹಾಕಿ, ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಸೈಂಧವ ಲವಣವನ್ನ ಸೇರಿಸಿ. ಸಣ್ಣ ಉರಿಯಲ್ಲಿ ತಟ್ಟೆಯನ್ನ ಮುಚ್ಚಿ 2-3 ನಿಮಿಷ ಕುದಿಸಿ, ನಂತರ ಬಿಸಿಯಾಗಿರುವಾಗಲೇ ಬಟ್ಟಲಿಗೆ ಹಾಕಿ ಸೇವಿಸಲು ಕೊಡಿ. ಇದನ್ನ ಅನ್ನಕ್ಕೂ ಹಾಕಿಯೂ ಕೂಡ ಸೇವಿಸಬಹುದು, ಊಟದ ನಂತರವೂ ಕೂಡ ಸೇವಿಸಬಹುದು. ಆದರೆ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಸಮಯದಲ್ಲಿ ತೆಗೆದುಕೊಂಡರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತವಾದ ಖಾದ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮಗಳನ್ನ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ AIRBDVT@gmail.com ತಿಳಿಸಿ.
2: ಇದುವರೆಗೂ ಅಡುಗೆ ಆರೋಗ್ಯ ಮನೆ ಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಮನೆ ಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ, ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ವತ್ಸಲ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಮಧ್ಯಾಹ್ನದ ಈ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಇವತ್ತು ಅಂತ್ಯಾಕ್ಷರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿದ್ದೇನಪ್ಪ ಅಂತ ಅಂದರೆ, ಕನ್ನಡ ಚಲನಚಿತ್ರ ಗೀತೆಗಳಲ್ಲಿ ಹಿಂದಿ ಪದಗಳ ಬಳಕೆ ನೆನಪು ಮಾಡಿಕೊಳ್ಳಿ. ಯಾವ ಕನ್ನಡ ಚಿತ್ರಗೀತೆಯಲ್ಲಿ ಒಂದು ಪದ ಅಥವಾ ಎರಡು ಪದ ಹಿಂದಿ ಅಕ್ಷರ ಬಳಕೆಯಾಗಿದೆ, ಆ ಹಾಡನ್ನು ನೆನಪು ಮಾಡಿಕೊಂಡು ಕರೆ ಮಾಡಿ ಹಾಡಬೇಕು ನೀವು. ಸೊ ದೂರವಾಣಿ ಸಂಖ್ಯೆನ ನೆನಪು ಮಾಡ್ತಾ ಇದ್ದೀನಿ: 0828220074. ಗಮನಿಸಿ, ನೀವು ಹಾಡೋ ಹಾಡಲ್ಲಿ ಕನ್ನಡ ಚಲನಚಿತ್ರ ಗೀತೆಗಳಲ್ಲಿ ಹಿಂದಿ ಪದದ ಬಳಕೆ ಆಗಿರಲಿ. ಸೊ ಕರೆ ಮಾಡಲಿಕ್ಕೆ ಶುರು ಮಾಡೇ ಬಿಟ್ಟಿದ್ದಾರೆ ಕೇಳಿದ್ರು, ನೋಡೋಣ ಯಾವ ಹಾಡು ನೆನಪು ಮಾಡ್ಕೋತಾರೆ. ಹಲೋ, ಓಕೆ, ಕರೆ ಕಟ್ಟಾಯಿತು. ಗಮನಿಸಿ ನೀವು

0: ಹಾಡೋ ಹಾಡಲಿ, ಕನ್ನಡ ಚಲನಚಿತ್ರ ಗೀತೆಗಳಲ್ಲಿ ಹಿಂದಿ ಪದದ ಬಳಕೆ ಆಗಿರಬೇಕು ಅಂತ ಹಾಡನ್ನು ನೀವು ಹಾಡಬೇಕು. ಒಮ್ಮೆ ಕರೆ ಮಾಡಿದವರಿಗೆ ಮತ್ತೆ ಎರಡನೇ ಸರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಮ್ಮೆ ಹೇಳಿದ ಹಾಡನ್ನು ಮತ್ತೆ ಹೇಳೋ ಹಂಗಿಲ್ಲ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು?
1: ಹರ್ನಿಲಿಂದ ಚಂದ್ರಿಕಾ.
0: ಚಂದ್ರಿಕಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಹೇಳ್ತೀನಿ ಸರ್.
0: ಹೇಳಿ.
1: ಓ ಅಜರೆ, ಓಹೋ ಅಜರೆ, ನಿನ್ನ ಕಂಡ ಕ್ಷಣ ತನು ಹೂವಿನ ನಲಿದಿದೆ. ಶಿವರಾಜ್ಕುಮಾರ್ ಅವ್ರು ಮಾಡಿ ಸರ್. ಇದು
0: ಯಾವ ಪಿಕ್ಚರ್ ಮೇಡಮ್? ಇದು
1: ಕನಸು ನನ್ನದು, ಚಿಗುರಿದ ಕನಸು.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು
0: ಸರ್. ಓಕೆ ಸ್ನೇಹಿತರೆ, ನೆನಪು ಮಾಡ್ಕೊಳ್ಳಿ, ಕನ್ನಡ ಚಲನಚಿತ್ರ ಗೀತೆಗಳಲ್ಲಿ ಹಿಂದಿ ಪದ ಯಾವುದಾದ್ರೂ ಬಳಕೆ ಆಗಿದ್ರೆ ನೆನಪು ಮಾಡ್ಕೊಳ್ಳಿ, ಹಾಡಿ. ಹಲೋ,
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ.
2: ನಾನು ಮಂಜುಳಾ ಸುರೇಶ್ ಶ್ಯಾಮ ಸರ್, ಬಿಎಚ್.
0: ಓಕೆ, ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಆಲಾರೆ ಆಲಾರೆ ಮುಕುಂದ ಮುರಾರಿ ಗೋಪಾಲ ಬಾರಯ್ಯ ಬಾರೋ ಶ್ರೀಕೃಷ್ಣನ್ ಬೇಗ ಬಾರೋ, ಶ್ರೀಕೃಷ್ಣನ್ ಬೇಗ ಬಾ. ಥ್ಯಾಂಕ್ ಯು ಸರ್.
0: ಮೇಡಮ್, ಇದರಲ್ಲಿ ಹಿಂದಿ ಪದ ಯಾವುದು?
2: ಅಲಾರೆ ಅಲಾರೆ ಇದೆಯಲ್ಲ ಸರ್,
0: ಅದು ಅದ್ರ ಅರ್ಥ ಏನು ಗೊತ್ತಿಲ್ಲ ನಂಗೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ನನ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ಕೇಳಿದೆ. ಧನ್ಯವಾದ ಕರೆ ಮಾಡಿದಕ್ಕೆ.
2: ಅಲಾರೆ ಅಲಾರೆ ಮುಕುಂದ ಮುರಾರೆ ಬಂದ ಬಂದ ಮುಕುಂದ ಮುರಾರಿ ಅಂತ ಸರ್.
0: ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದ ಕರೆ ಮಾಡಿದಕ್ಕೆ.
2: ಓಕೆ ಸರ್, ಥ್ಯಾಂಕ್ ಯು.
0: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಗ್ತಾ ಇದೆ? ಕರೆ ಮಾಡಿ ಬೇಗ ಬೇಗ ಹಾಡಿ. ಹಲೋ,
3: ಹಲೋ,
0: ಹೇಳಿ
3: ಸರ್. ಸಿದ್ಧಾರ್ಥ ಅಂದ್ರೆ ಶ್ರೀಧರ್.
0: ಶ್ರೀಧರ್ ಹೇಳಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ವೈನಾಯನ್ ಮಹಾ.
0: ಹಾ,
3: ಪ್ಯಾರ್ಗೆ ಹೋಗ್ಬಿಟ್ಟೈತಿ, ಪ್ಯಾರ್ಗೆ ಹೋಗ್ಬಿಟ್ಟೈತಿ, ಅದೇ ಹಾಡು.
0: ಪ್ಯಾರ್ಗೆ ಆಗ್ಬಿಟ್ಟೈತೇನ ಹೋಗ್ಬಿಟ್ಟೈತೇನ? ಓಕೆ, ಧನ್ಯವಾದ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ,
4: ನಮಸ್ಕಾರ ಸರ್.
0: ನಮಸ್ಕಾರ ಸರ್.
4: ನೀವು ಶಾಂತ ಸ್ವರೂಪರಾಗಿ
0: ಓಕೆ
4: ನಮ್ಮ ತಲೆಗೆ ಹುಳ ಬಿಟ್ಬಿಡ್ತೀರಿ. ಇಂಗ್ಲಿಷ್ ಆದ್ರೂ ಹಾಕ್ಬಹುದು, ಬೇರೆ ಆದ್ರೂ ಹಾಕ್ಬಹುದು, ಹಿಂದಿ ಹಾಕಿ ಇಲ್ಲಿಂದ ಕಾಣು.
0: ಏನು ಮಾಡಿ, ಒಂದ್ ಪ್ರಯತ್ನ ಮಾಡಿ ಇರ್ಲಿ.
4: ಸಲಾಮ್ ಅಲೈಕುಮ್ ಡಿಂಗ್ ಡಾಂಗ್ ಸಾಹಿಬರ ಸಲು ಮೋಜುಗರ ಡಿಂಗ್ ಡಾಂಗ್.
0: ಸರ್, ಯಾವ ಪಿಕ್ಚರ್ ಹಾಡಿದು
4: ಸರ್? ಇದು ಸಂಗೀತ ಬಳ್ಳಾರದಲ್ಲಿ ಸರ್.
0: ವಾವ್, ನೋಡಿ ಎಂದೆಂದ ಒಳ್ಳೆ ಹಾಡು ನೆನಪು ಮಾಡ್ಕೊಡ್ತೀರಿ, ಅದಕ್ಕೋಸ್ಕರ ಈ ತರದ್ದು ವಿಷಯ ಹಿಡಿದು.
4: ಅದೇ ಎಲ್ಲ ಸರ್, ಸಾವಿರ ರೂಪಾಯಿ ಹಾಡ್ಗಳು ಸಿಗ್ತಾವ.
0: ಇರ್ಲಿ ಇರ್ಲಿ, ಯಾಕೆಂದ್ರೆ ಸುಲಭವಾಗಿರೋದನ್ನೇ ನಮ್ ತಲೆ ಕೊಡ್ತಾ ಇದ್ರೆ ಮತ್ತೆ ಅದ್ ಕೆಲಸ ಮಾಡಲ್ಲ ಸರ್. ಅದಕ್ಕೆ
4: ಅದಕ್ಕೆ ಹೇಳಿದ್ದು, ಶಾಂತ ಸ್ವರೂಪ ಶಿವಕುಮಾರ್ ಸರ್ ನಮ್ ತಲೆಗೆ ಮಿದುಳು ಬಿಟ್ಬಿಡ್ತಾರಲ್ಲ.
0: ಥ್ಯಾಂಕ್ ಯು, ಧನ್ಯವಾದಗಳು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಳ್ತೀರಿ? ನೀವು ಹಾಡೋ ಕನ್ನಡ ಚಿತ್ರಗೀತೆಗಳಲ್ಲಿ ಹಿಂದಿ ಪದ ಬಳಕೆ ಆಗಿರಬೇಕು ಅಂತ ಹಾಡನ್ನು ನೆನಪು ಮಾಡಿಕೊಂಡು ಹಾಡಿ. ಹಲೋ, ಹಲೋ,
5: ಹಲೋ ಸರ್, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
5: ರಾಧಾ, ನೆಡಿಗೆಯಿಂದ.
0: ಹೇಳಿ ರಾಧಾ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
5: ಸರ್, ಎರಡು ರೇಖೆಗಳ ಸಿನಿಮಾದಿಂದ. ಗಣ್ಯ ಕರೆಯಲಿ ನೂತನ ಸಂಗಮ, ಎದೆಯಲಿ ಅರಿಯದ ಪ್ರೇಮದ ಸಂಭ್ರಮ. ಅಚ್ಚಾ ಅನ್ನೋ ಪದ ಇದೆ ಸರ್.
0: ಅಚ್ಚಾ, ಓಕೆ,
5: ಅಚ್ಚಾ ಅನ್ನೋ ಪದ ಇದೆ ಸರ್. ಅದು ಮುಂದೆ ಇನ್ನ ಮುಂದಿನ ಚರಣದಲ್ಲಿ.
0: ಅದೇ ನಾನು ಅದೇ ಅಂದೆ, ಅಚ್ಚಾ ಅಂತ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ನೋಡಿ ಎಂತೆಂಥ ಹಾಡು ನೆನಪು ಮಾಡ್ಕೋತೀರಿ. ತಲೆಗೆ ಸ್ವಲ್ಪ ಕೆಲಸ ಕೊಟ್ರೆ

0: ಎಲ್ಲ ಹಾಡುಗಳು ಹೊರಗೆ ಬರುತ್ತೆ. ಹಾಗಾಗಿ ಕರೆ ಮಾಡಿ ಹಿಂದಿ ಪದ ಯಾವ ಹಾಡಲ್ಲಿದೆ ನೆನಪು ಮಾಡ್ಕೊಳ್ಳಿ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ಕಾರ, ಹೇಳಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ತಪ್ಪ ಇರ್ಬೋದು, ಫಿಲಮ್ ಯೇಸುದಾಸ್ ಅವರದು.
0: ಹೇಳಿ.
1: ಚೋರಿಯಾಗಿದೆ ನನ್ನ ದಿಲ್, ಕಳೆದುಕೊಳ್ಳೋದೆ ಒಂದು ತಿಲ್. ಇದು ಮುಂದೆ ಬರ್ಲಿದ್ದಲ್ಲ ಸರ್, ಹಂಗಾಗಿ.
0: ಥ್ಯಾಂಕ್ ಯು ಸರ್, ಇಷ್ಟೇ ಹಾಡಿದ್ರಲ್ಲ, ಬೇಕಾದಷ್ಟು ಆಯ್ತು.
1: ಥ್ಯಾಂಕ್ ಯು.
0: ಒಟ್ಟು ಚೋರಿ ಆಗಿಲ್ಲ ತಾನೆ ನಿಮ್ಮ ದಿಲ್ಲು?
1: ಹಂಗೇನು ಆಗಿಲ್ಲ ಸರ್.
0: ಓಕೆ, ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಿಂದಿ ಪದ ಇರಬೇಕು ಕನ್ನಡ ಚಿತ್ರಗೀತೆನಲ್ಲಿ. ಹಲೋ, ಹಲೋ,
2: ಹಲೋ ಸರ್,
0: ಹೇಳಿ.
2: ಹಾಂ, ಭದ್ರಾವತಿಯಿಂದ ಗೋರ್ಪಡೆ.
0: ಗೋರ್ಪಡೆ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಶಿಪಾಯಿ ರಾಮು ಚಿತ್ರದ್ದು ಸರ್.
0: ಓಕೆ.
2: ಕೊಕ್ಕರೆ ಕೊಕ್ಕೋ, ಕೊಕ್ಕರೆ ಕೊಕ್ಕೋ, ಕೊಕ್ಕರೆ ಕೊಕ್ಕೋ ಕೋ, ಅವಹರ ಮೇರೆ ಮುರುಗ, ಅವಹರ ನನ್ನ ರಂಗ, ಯಾರು ಇಲ್ಲ ಸಾಟಿಯುವ ಭಲೆ ಕಿಲಡಿ ರಂಗ. ಬಾಜಿ ಕಟ್ಟಿ ನೋಡು ಬಾರೋ ಮೇಷೆ ಮಾವ, ಓಹೋ, ಬಾಜಿ ಕಟ್ಟಿ ನೋಡು ಬಾರೋ ಮಾವ. ನಕ್ಕುನ ನಕ್ಕುನ ನಕ್ಕುನ ಹೂ, ವಹರೆ ಮೇರ ಮುರುಗ, ವಹರೆ ನಂಗ, ಸಿಂಗನ ಮುಂದೆ ರಂಗನು ಎಂದು ಹಿಂದು ತಿಂಗ, ಹಿಂದು ತಿಂಗ ಮಂಗ. ಬಾಜಿ ಕಟ್ಟಲೆಂದು ಬಂದೆ ಗಂಡು ಬೀರಿ ಹೆಣ್ಣೆ, ಬಾಜಿ ಕಟ್ಟಲೆಂದು ಬಂದೆ ಗಂಡು ಬೀರಿ ಹೆಣ್ಣೆ. ಅರೆ ಚೋಡೋ, ಅರೆ ದೇಖೋ.
0: ಏ, ಬೇಕಾದಷ್ಟಾಯ್ತು, ಎಲ್ಲರದ್ದು ಸೇರಿಸಿ ನೀವೇ ಆಡ್ಬಿಟ್ರಿ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಲೋ. ನಟರಾಜ್ ಅವ್ರೆ, ಹೇಳಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಹ್ಮ್, ಸಂತ ಫ್ಯಾನ್ಸಿನಲ್ಲಿ ಹೇಳ್ತಾ ಇದ್ದೀನಿ ಸರ್. ಸಂತ ಫ್ಯಾನ್ಸಿನಲ್ಲಿ ಒಂದೆರಡು ಬಟನ್ ಇಲ್ಲ, ಕಾಲರ್ ಮಾತ್ರ ಮೇಲೆ ನಂದು, ಜ್ವರ ಬಂದ ಹಾರ್ಟ್ ನಂದು, ಒಂದೊಳ್ಳೆ ಕಂಬಳಿ ಇಲ್ಲ, ಲೇಡೀಸ್ ಸಿಕ್ಕರೆ ಸರಿ ಹೋಗ್ಬೋದು, ಗುಲಾಬಿ ಸವರು ಕೈ ಹಿಕ್ಕೋ ಬೆದರು, ಹಾರ್ಟ್ ತೆಗೆದು ಕೆಳಗೆ ಇಟ್ಟು ಹೇಳಿ ಬೀಳೋದಿಲ್ಲ. ಜಾನೀರ ನಾ ಚೋರಿ ಮೆರ ಕಾ, ಸಂತ ಫ್ಯಾನ್ಸಿನಲ್ಲಿ ಒಂದೆರಡು ಬಟನ್ ಇಲ್ಲ, ಕಾಲರ್ ಮಾತ್ರ ಮೇಲೆ ನಂದು, ಜ್ವರ ಬಂದ ಹಾರ್ಟ್ ನಂದು, ಒಂದೊಳ್ಳೆ ಕಂಬಳಿ ಇಲ್ಲ, ಲೇಡೀಸ್ ಸಿಕ್ಕರೆ ಸರಿ ಹೋಗ್ಬೋದು. ಧನ್ಯವಾದಗಳು.
0: ಧನ್ಯವಾದಗಳು ಸರ್, ಸೊಗಸಾಗಿ ಹಾಡಿದ್ರಿ.
3: ಥ್ಯಾಂಕ್ ಯು ಸರ್.
0: ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಬೇಗ ಬೇಗ ಹಾಡಿ. ಹಲೋ
4: ಸರ್, ನಮಸ್ತೆ.
0: ನಮಸ್ಕಾರ, ಯಾರು?
4: ಗೀತಾ ಮಲಗೋಪಾಲ್.
0: ಹೇಳಿ ಗೀತಾ ಅವ್ರಿ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಸರ್, ಇದು ಫಿಲ್ಮ್ ಹೆಸರು ಗೊತ್ತಿಲ್ಲ, ದುನಿಯಾ ನಿಜ ಇದು ಸರ್. ಇದು
0: ಹ್ಮ್,
4: ಯಾವ ಸೀಮೆಯ ಮಾಯಗಾತಿಯೇ ಮಾಡುವೆ ತಲ, ಜಾನಿ ಮೇರನ ನೋಡ ನೋಡುತ್ತಾ, ಆದ ಪ್ರೀತಿಗೆ ಆದೆನು ಗುಲಾಮ್, ಪ್ರೀತಿ ಮೇರ ಕಾ. ಧನ್ಯವಾದಗಳು.
0: ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ. ಕೇಳಿದ್ರೆ ಮತ್ತೆ ಯಾವುದು ನೆನಪು ಮಾಡ್ಕೊಂಡ್ರಿ? ಕನ್ನಡ ಹಾಡಲ್ಲಿ ಹಿಂದಿ ಪದ ಬಳಕೆ ಆಗಿರ್ಬೇಕು ಆ ಥರದ್ದು. ಹಲೋ,
5: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು?
5: ನಾವು ಇಲ್ಲಿ ರತ್ನಗಿರಿ ನಗರದಿಂದ ಶುಭ ಅಂತ ಹೇಳಿ.
0: ಹೇಳಿ ಮೇಡಮ್.
5: ಹಾ, ಸರಿ ಸರಿ, ಹೇಳ್ತೀನಿ.

0: ಚಾಪುಳ್ಳ ಚಿನ್ನಿಯ ಹೆಣ್ಣ ಚಲುವಿನ ಕಣ್ಣ ಕಾಣಲು ಬೇಗಪ್ಪ. ಥ್ಯಾಂಕ್ ಯು ಸರ್.
1: ಮೇಡಮ್, ಇದರಲ್ಲಿ ಹಿಂದಿ ಪದ ಯಾವುದು?
0: ಅದೇ ಚೂಟ ಕಾಂತಿ ಲೈ ಲೈ, ಹಿಂದಿ ಪದನೇ ಅಲ್ಲ ಸರ್ ಅದು?
1: ಓಕೆ, ಗೊತ್ತಿಲ್ಲ ಮೇಡಮ್, ಅದಕ್ಕೆ ಕೇಳಿದೆ ನಾನು.
0: ಹಾ, ಕುಳ್ಳನ ರಾಜ ಬಾರ ಅನ್ನೋದಕ್ಕೆ ಚೂಟ ಕಾಂತಿ ಲೈ ಲೈ ಅಂತಾನೆ ಹೇಳದಲ್ಲ ಸರ್.
1: ಹೌದಾ?
0: ಹಾ ಸರ್.
1: ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಕ್ಕಾಗಿ.

0: ಸ್ನೇಹಿತರೆ, ಮತ್ತಾವುದು ಹಾಡು ನೆನಪು ಮಾಡ್ಕೋತೀರಿ? ಹಲೋ
1: ಹಲೋ ಸರ್, ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡೋದು? ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಕುಟುಂಬ ಚಿತ್ರದ ಸರ್ ಇದು. ಮುಂಜಿ ಕುಚ್ಚು ಕುಚ್ಚ ಹೋಗಯ್ಯ, ಎದೆ ಚುಚ್ಚೋ ಚುಚ್ಚೋ ವಿಷಯ, ನಿಲ್ತೋ ಪಾಗಲ್ ಹೋಗಯ್ಯ, ಇದು ಆಸೆಯಾಗದ ಹುಚ್ಚು ಹುಚ್ಚು ಹುಚ್ಚು ಹುಚ್ಚು ಚುಚ್ಚುಚ್ಚು, ಬಯಕೆ ತೋಟಕ್ಕೆ ದೇಲಿ ಏಕೆ ಕಹೋ ನಾ ಪ್ಯಾರ ಹೈ, ಏ ದಿಲ್ ಚಾಹ ಸಹೈ, ಓ ಹೇಗೆ ಹೇಳೋದು ಮಾತೆ ಬರದು, ಏ ಕ್ಯಾ ಹೋ ರಹಾ ಹೈ, ಮೈನೆ ಪ್ಯಾರ್ ಕಿಯಾ ಹೈ, ಓ ಮಾತೆ ಮರೆ ಹೋಯ್ತು, ಮೌನ ಮಾತಾಯ್ತು, ಯಾಕೆ ಹೀಗಾಯ್ತು, ತಾಳ ತಪ್ಪೋಯ್ತು, ಮಿಂಚಾಯ್ತು ನಿನ್ನ ಕೈ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
1: ಸರ್ ಥ್ಯಾಂಕ್ ಯು ಸರ್.
0: ಏನು ಎಲ್ಲ ಪದಗಳು ಸೇರಿಸಿ ನೀವೇ ಹಾಡ್ಬಿಟ್ರಲ್ಲ ಎಲ್ಲರದ್ದು. ಓಕೆ, ಧನ್ಯವಾದ. ಮತ್ತೆ ಯಾವ ಹಾಡು ನೆನಪು ಮಾಡ್ಕೋತೀರಿ ಕೇಳಿದ್ರಿ? ಹಲೋ
2: ಹಲೋ, ನಮಸ್ಕಾರಗಳು ಸರ್.
0: ನಮಸ್ಕಾರಗಳು.
2: ನಾನು ಸತೀಶ್ ಕುಮಾರ್ ಸರ್, ಸಾಲಿ ಗ್ರಾಮ ಉಡುಪಿ.
0: ಯಾವ ಹಾಡು ನೆನಪಾಯ್ತು?
2: ಹಿಂದಿ ಬರಬೇಕು.
0: ಹೌದು,
2: ಆಯ್ತು. ಒಳ್ಳೆ ಟಾಪಿಕ್ ತಂದಿದ್ದೀರಿ ಸರ್, ಒಂಥರ ಚಾಲೆಂಜಿಂಗ್ ಆಗಿದೆ ಇದು.
0: ಥ್ಯಾಂಕ್ ಯು.
2: ಭಾಳ ಕಡಿಮೆ ಇರ್ತಾವಲ್ಲ, ಭಾಳ ಒಂದು ಇದು ಕೊಡ್ತೀರಿ ನೀವು, ಅಂದ್ರೆ ಮೈಂಡಿಗೆ ಭಾಳ ಕಸರತ್.
0: ಆದ್ರೂ ನೋಡಿ, ನಮ್ಮೀಗ ಕೇಳಿದ್ರು 10 ಜನ 10 ಹಾಡು ಹೇಳಿದ್ರು.
2: ಹೌದೌದು, ಹಾಡಿದ್ರು, ಹಾಡಿ ಚೆನ್ನಾಗಿ ಹಾಡಿದ್ರು.
0: ಹೌದು ಹೌದು,
2: ಮಾಡಿ ಹಾಡಿದ್ದಾರೆ, ಖುಷಿ ಆಯ್ತು.
0: ಹೌದು,
2: ನಾವೊಂದು ಈಗ ಸಣ್ಣ ಪ್ರಯೋಗ ಮಾಡುವ.
0: ಮಾಡಿ, ದೊಡ್ಡ ಪ್ರಯತ್ನ ಮಾಡಿ.
2: ಮೇರಿ ಪ್ಯಾರಿ ಬುಲ್ಬುಲ್ ಕಮಾಲ್ ಕರ್ ದಿಯಾ, ನನ್ನ ಮನಸ್ಸುಲಿಯ ನಂಗೆ ತರದಿಯಾ, ಮೇರಿ ಪ್ಯಾರಿ ಬುಲ್ಬುಲ್ ಕಮಾಲ್ ಕರ್ ದಿಯಾ, ನನ್ನ ಮನಸ್ಸುಲಿಯ ನಂಗೆ ತರದಿಯಾ, ಮೇರಿ ಪ್ಯಾರಿ ಬುಲ್ಬುಲ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಅಪರೂಪದ ಗೀತೆ ಹಾಡಿದ್ರಿ, ಧನ್ಯವಾದ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಬೇಗ ಬೇಗ ಕರೆ ಮಾಡಿ ಹಾಡಿ. ಹಲೋ
3: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ, ಯಾರು?
3: ಶಿವಮೊಗ್ಗದಿಂದ ಕಲ್ಪನಾ.
0: ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಹಿಂದಿ ಪದ ಇರ್ಬೇಕಲ್ಲ ಸರ್.
0: ಹೌದು,
3: ಕೋಮಲ್ ಅವ್ರದ್ದು ಫಿಲಮ್ ಸರ್, ಅದು ಗೊತ್ತಿಲ್ಲ ಫಿಲಮ್ ಹೆಸರು. ಪ್ಯಾರ್ಗೆ ಆಗ್ಬಿಟ್ಟೈತಿ.
0: ಅದಾಗಿದೆ ಮೇಡಮ್.
3: ಆಗಿದೆಯಾ ಸರ್?
0: ಅದಾಗಿದೆ. ಬೇರೆ ಯಾವ್ದಾದ್ರು ನೆನಪು ಮಾಡ್ಕೊಳ್ಳಿ.
3: ಬೇರೆ ಯಾರು ನೆನಪಾಗ್ತಿದ್ರು? ನಾನು ಆಗಿಲ್ಲ ಅನ್ಕೊಂಡು ಮಾಡಿದೆ.
0: ಓಕೆ, ಟ್ರೈ ಮಾಡಿ ನೆಕ್ಸ್ಟು. ಓಕೆ, ಹಲೋ
4: ಹಲೋ,
0: ಹೇಳಿ
4: ಸರ್. ನಮಸ್ತೆ.
0: ನಮಸ್ಕಾರ.
4: ಮೋನಿಕಾ, ಮೋನಿಕಾ ಹಾಸನದಿಂದ.
0: ಹೇಳಿ ಮೇಡಮ್, ಯಾವ್ದು ನೆನಪು ಮಾಡ್ಕೊಂಡ್ರಿ?
4: ಎಲ್ಲ ಒಳ್ಳೊಳ್ಳೆ ಸಾಂಗ್ ಹಾಡ್ತಾ ಇದಾರೆ. ರಾಜ್ಕುಮಾರ್ ಸಾಂಗ್ ಹಾಡಿದಾರ? ರವಿಚಂದ್ರ ಮೂವಿದು.
0: ಇಲ್ಲ, ಹೇಳಿ.
4: ಸಂಗರಲಿ

0: ಧನ್ಯವಾದಗಳು ಮೇಡಮ್, ಒಳ್ಳೆ ಹಾಡು ನೆನಪು ಮಾಡಿಕೊಟ್ರಿ. ಅದರಲ್ಲಿ ರಾಜ್ಕುಮಾರ್ ಹಾಡಿದ ಅದೇ ವರ್ಡ್ ಆದರೆ ಅದು ನಾ ಹೇಳಿದ್ನಲ್ಲ ಅಷ್ಟೇ. ವಾ ವಾ ವಾ, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ ಅಂತ ಹೇಳಿ. ಹೌದು ಹೌದು,
1: ಅಣ್ಣವರು ಅದನ್ನೇ ಮೊನ್ನೆ ಸನಕ್ಕೆ ಒಂದು ಇಂಟರ್ನಲ್ ಹೇಳಿದ್ರು ಸರ್, ಅಣ್ಣವ್ರಿಗೆ ಹೇಳೋರಂತೆ ನೀವು. ಆಹಾ ಹೌದಾ, ಇದೆಲ್ಲ ಹೇಳ್ತಿರಲ್ಲ ತುಂಬಾ ಇಷ್ಟ ಆಗತ್ತೆ, ಅದನ್ನ ಮಾಡಿ ಅನ್ನೋರಂತೆ ಹಾಡಿರುವಾಗ.
0: ಓಕೆ, ಥ್ಯಾಂಕ್ ಯು.
1: ಅವರಿಬ್ಬರು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ
0: ಹೇಳಿ.
1: ಚಂದ್ರಿಕಾ
0: ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಫಿಲಮ್ ಯಾವ್ದು ಬೇಗ ಗೊತ್ತಾಗ್ತಿಲ್ಲ. ಜಿ ಚಿ ಕ್ಯಾ ಜಿ ಕಣ್ಣ ನೋಟ ಸೂಜಿ ಸೈಕಾಲಜಿ ಪ್ರೇಮಾಲಜಿ ಜಿ ಜಿ ಕ್ಯಾ ಜಿ ಕಣ್ಣ ನೋಟ ಸೂಜಿ ಸೈಕಾಲಜಿ ಪ್ರೇಮಾಲಜಿ.
0: ಧನ್ಯವಾದಗಳು, ಒಳ್ಳೆ ಹಾಡು ನೆನಪು ಮಾಡಿಕೊಟ್ರಿ.
1: ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ. ಎಂತ ವಿಷಯ ಹುಡುಕೊಂಬಿಟ್ಟಿದಿರಲ್ಲ ಸರ್ ಇವತ್ತು ಎಲ್ರಿಗೂ ತಲೆಗೆ.
0: ಬಟ್ ನೋಡಿ, ನಮ್ಮ ಕೇಳುಗರು ಯಾವುದನ್ನು ಬಿಡೋದಿಲ್ಲ, ಎಲ್ಲದಕ್ಕೂ ಆನ್ಸರ್ ಮಾಡ್ತಾರೆ. ಈಗ ಎಷ್ಟು ಚೆನ್ನಾಗಿ ನೋಡಿ, 12 ಜನ 12 ಗೀತೆ ಹೇಳಿದ್ರು.
1: ಹೌದು ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಎಲ್ರು ಎಷ್ಟು ಚೆನ್ನಾಗಿ ತಟ್ಟ ನಂಗೆ ನೆನಪಾಗ್ತದವಲ್ಲ, ಹಿಂಗೂ ಇದಾವಲ್ಲ ಹಾಡುಗಳು ಅಂತ ನೀವು ವಿಷಯ ಕೊಟ್ಟಾಗ ನೆನಪಾಗುತ್ತೆ ನೋಡ್ರಿ. ನಿಜವಾಗ್ಲು ತುಂಬಾ ಖುಷಿ ಆಯ್ತು ಎಲ್ರಿಗೂ ಇವತ್ತು ನೀವು ಕೊಟ್ಟಿರೋ ವಿಷಯ.
0: ಧನ್ಯವಾದಗಳು ಮೇಡಮ್.
1: ಧನ್ಯವಾದ ಸರ್ ಅವಕಾಶಕ್ಕೆ.
0: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು, ನೆನಪು ಮಾಡ್ಕೊಳ್ಳಿ. ಹಲೋ
2: ಹಲೋ
0: ಹೇಳಿ.
2: ಹಲೋ ಸರ್, ನಾವು ಬಿದ್ರೆಯಿಂದ ಗಾಯತ್ರಮ್ಮ.
0: ಹೇಳಿ ಗಾಯತ್ರಕ್ಕ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಅಲ್ಲ ಅಲ್ಲ ನೀನೇ ಎಲ್ಲ, ನಿಮ್ಮನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿಮ್ಮೇ ಜಗವೆಲ್ಲ. ಅಲ್ಲ ಅಲ್ಲ ನೀ ಇಲ್ಲ, ನಿನ್ನನ್ನು ಬಿಟ್ಟರೆ

0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಓಕೆ, ಹೌದು,
1: ಆಯ್ತು ಸರ್, ಥ್ಯಾಂಕ್ ಯು ಸರ್.
0: ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಹಾಡಿ. ಸಮಯ 1:46 ಆಯ್ತು. ಹಲೋ,
2: ಹಲೋ ಸರ್, ನಮಸ್ತೆ.
0: ನಮಸ್ಕಾರ,
2: ನಾನು ಮಂಜುನಾಥ್ ಕೃಷ್ಣ.
0: ಮಂಜುನಾಥ್ ಅವ್ರಿಗೆ ಯಾವ ಹಾಡು ನೆನಪಾಯ್ತು?
2: ನಾನು ಜಿತೇಂದ್ರ, ನೀನು ಶ್ರೀದೇವಿ, ದ್ವಿಜಾಗು ಹಾಡೋಣ ಪಾರು. ನಾನು ಜಿತೇಂದ್ರ, ನೀನು ಶ್ರೀದೇವಿ, ದ್ವಿಜಾಗು ಹಾಡೋಣ ಬಾರು.
0: ಹೌದಾ ಸರ್? ಥ್ಯಾಂಕ್ ಯು ಸರ್. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಹಾಡಿ. ಹಲೋ,
3: ಹಲೋ
0: ಹೇಳಿ.
3: ನಮಸ್ಕಾರ,
0: ಸುಬ್ರಹ್ಮಣ್ಯ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಕಣ್ಣಗಳ ಪಿಪ್ಪಿ ತೀಡಿ ನಿಂದೀಗ ಬಿಡಿಸಿದರು, ಸುಗುಣನ ಮಿಶ್ರ ಮಾಡಿ ನಿನ್ನನ್ನು ಕಳಿಸಿದರು. ದಿಲ್ ದಡಕ್ ದಡಕ್ ದಿಲ್ ದಡಕ್ ದಡಕ್ ಅಂತೂ ಪ್ರೀತಿ ಈಗೀಗ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ,
4: ಹಲೋ
0: ಹೇಳಿ.
4: ಮಂಜುಳಾ ಸರ್, ಜನಾಪುರ.
0: ಹೇಳಿ ಮೇಡಮ್, ಯಾವ ಹಾಡು ನೆನಪಾಯ್ತು?
4: ಅಮರ್ ಫಿಲಂ ಸರ್. ಮರೆತು ಹೋಯಿತೆ ನನ್ನಯ ಹಾಜರಿ,

0: ಮೆರವಣಿಗೆ ಹೊರಟಂತೆ ನಾ ಸಾವಿಗೆ.
1: ಧನ್ಯವಾದಗಳು, ಸಕ್ಸಕ್ ಹಾಡಿದ್ರಿ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ ಹಲೋ,
2: ಒಂದು ನಿಮಿಷ ಸರ್, ಒಂದು ನಿಮಿಷ, ಕೊಟ್ಟೆ ಕೊಟ್ಟೆ
3: ಸರ್.
1: ಹಲೋ
3: ಹಲೋ
1: ಹೇಳಿ.
3: ಹಲೋ
1: ಹೇಳಿ
3: ಸರ್. ಕಾನ ಪಿನ ಮೋಜು ಮೇರನಾ ಯೇ ಹಮಾರಾ ಕಾಮ್, ಕಾನ ಪಿನ ಮೋಜು ಮೇರನಾ ಯೇ ಹಮಾರಾ ಕಾಮ್.

0: ಇದು ಕೃಷ್ಣದೇವರಾಯ ಫಿಲಮ್ ಇಂದ ಸರ್.
1: ಕೃಷ್ಣದೇವರಾಯ ಫಿಲಂ, ಯಾರು ಸರ್ ಮಾತಾಡೋದು?
0: ಸರ್ ತಾಂಡವ ಮೂರ್ತಿ ಮಾತಾಡ್ತಾ ಇರೋದು.
1: ಧನ್ಯವಾದಗಳು ಮೂರ್ತಿಗಳೇ, ಸೊಗಸಾಗಿ ಹಾಡಿದ್ರಿ.
0: ಧನ್ಯವಾದ ಸರ್, ನಮಸ್ತೆ.
1: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ
2: ಸರ್. ಸರ್ ನಮಸ್ತೆ ಸರ್.
1: ನಮಸ್ಕಾರ
2: ಸರ್. ಸತೀಶ್ ಶಿವಮೊಗ್ಗದಿಂದ.
1: ಸತೀಶ್ ಸರ್, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಸರ್ ಇದೊಂದು ಅರ್ಥ ಸರ್, ಜಿ ಆರ್ ತೇರಿ ಜಿ ಆರ್ ತೇರಿ.
1: ಅದಾಯ್ತು ಅದಾಯ್ತು
2: ಅದಾಯ್ತು ಸರ್, ಸಾರಿಗೆ ಆಗ್ಬಿಟ್ಟಿದೆ.
1: ಅದು ಆಲ್ರೆಡಿ ಆಗೋಗ್ಬಿಟ್ಟಿದೆ ಸರ್.
2: ಅಯ್ಯೋ ದೇವರೇ, ಬೇರೆ ಯಾವ್ದಪ್ಪ ಸರ್, ಬೇರೆ ಯಾವ್ದು ಬರ್ತಾರಲ್ಲ ಸರ್, ನೆನಪೇ ಬರ್ತಿಲ್ಲ.
1: ಯಾವ್ದು ನೆನ್ಪು ಮಾಡ್ಕೊಂಡ್ರಿ ನೀವು ಹೇಳಿ
2: ಸರ್? ಇದು ಜಿ ಆರ್ ತೇರಿ ಜಿ ಆರ್ ತೇರಿ, ಇದು ನೋಟದ ಬಾಣವು ನಾಟಿದೆ.
1: ಇಲ್ಲ ಇಲ್ಲ, ಆಗಿಲ್ಲ ಆಗಿಲ್ಲ, ಹೇಳಿ.
2: ಆರ್ತಿ ಸರ್. ಜಿಯಾ ಜಿಯಾ ತೇರಿ ಜಿಯಾ ಮೇರಿ, ಜಿಯಾ ತೇರಿ ಜಿಯಾ ಮೇರಿ, ಜಿಯಾ ತೇರಿ ಜಿಯಾ ತೇರಿ ಜಿಯಾ ತೇರಿ ಜಿಯಾ ಮೇರಿ, ನೋಟ

0: ಮಾಯಾ ಮೇರಿ ನೀ ಬಂದು ಬಳಿ ನೀ ಬಂದು ಈ ಸ್ವಪ್ನದ ಗಾಯ ನೋಡು ನನ್ನಲ್ಲೇ ಇದೆ ಈಗೊಂದು ನಿನ್ನ ಮೇಲೆ ಮುತ್ತಾದ ಸೇಡು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಸುಖಸಾಗಿ ಹಾಡಿದ್ರಿ, ಧನ್ಯವಾದ. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ,
2: ಹಲೋ
1: ಹೇಳಿ.
2: ಲಕ್ಷ್ಮೀ ಮಲ್ಲಿಕಾರ್ಜುನ್ ಜನ್ನಾಪುರ.
1: ಹೇಳಿ ಅಮ್ಮ, ಯಾವ ಹಾಡು ನೆನಪಾಯ್ತು?
2: ಬಲೆ ಕಿಲಾಡೆ ಶಿಕ್ಷರ್ನಿಂದ.
1: ಓಕೆ.
2: ಹರಾಜ್ ಹರಾಜ್ ಹರಾಜ್ ಹಾಕೆ ಬಂದೆ ಇಲ್ಲಿಗೆ, ಮದುವೆ ಗಂಡು ಸಮ್ಮತಿದ್ರೆ ಸವಾಲ್ ಎತ್ತಿ ಬೆಳೆಸೋ ಸಂಬಂಧ. ಹರಾಜ್ ಹರಾಜ್ ಹರಾಜ್ ಯಾಕೆ ಬಂದೆ ಇಲ್ಲಿಗೆ, ಮದುವೆ ಗಂಡು ಸಮ್ಮತಿಸಿದರೆ ಸವಾಲ್ ಎದ್ದು ಬೆಳೆಸೋ ಸಂಬಂಧ. ಧನ್ಯವಾದಗಳು.
1: ಧನ್ಯವಾದಗಳಮ್ಮ. ಹೆಂಗ್ ನೆನ್ಪಿಟ್ಕೊಂಡಿದ್ರಿ ಈ ಹಾಡನ್ನ?
2: ಹೆಂಗ್ ನೆನ್ಪಾಯ್ತು ಸರ್ ಹಂಗೆ.
1: ಓಕೆ, ಧನ್ಯವಾದ.
2: ಧನ್ಯವಾದಗಳು ಸರ್.
1: ಕೇಳಿದ್ರಿ ಮತ್ತೆ ಯಾವ ಹಾಡು ನೆನ್ಪಾಯ್ತು? ಬಹಳಷ್ಟು ಹಾಡುಗಳಿದೆ. ಹಲೋ,
3: ಹಲೋ
1: ಹೇಳಿ.
3: ನಮಸ್ತೆ ಸರ್, ಶ್ಯಾಮ್ ಸುರೇಶ್ ಶಾರಪ್ಪ ಸರ್ಕಲ್.
1: ಹೇಳಿ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಗಂಡ ಬೇಲುಂಡದಲ್ಲಿ ಒಂದು ಹಾಡಿದೆ ಸರ್, ಎಸ್ ಜಾನ್ಕಿ ಹಾಡಿದ್ದು.
1: ಯಾವುದು?
3: ಎಂಚಿ ನಿಮ್ಮರಾಯ ರೇ ಕಸಾಲ್ರಿ ಕಾಯಿ ಬಾ, ಚಂಚಲ ಕಣ್ಣ ಮಿಂಚಿನ ಹೆಣ್ಣ ಚಿನ್ನಾರಿ ನೋಡು ಬಾ, ಈ ಚಿನ್ನಾರಿ ನೋಡು ಬಾ.
1: ಧನ್ಯವಾದ ಸರ್. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನ್ಪಾಯ್ತು? ಹಲೋ,
4: ಹಲೋ
1: ಹೇಳಿ.
4: ಹಲೋ
1: ಹೇಳಿ, ಯಾರು ಮಾತಾಡೋದು?
4: ನಾವು ಶಿವಮೊಗ್ಗದಿಂದ.
1: ಹೇಳಿ.
4: ಶರಾವತಿ ನಗರ ವೀಣಾ ಅಂತ.
1: ಹೇಳಿ ಮೇಡಮ್, ಯಾವ್ದು ನೆನ್ಪು ಮಾಡ್ಕೊಂಡ್ರಿ?
4: ಅಂತ ಸಿನಿಮಾದ್ದು. ನಾನು ಯಾರು ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ, ನೆನ್ನೆ ಎಲ್ಲ ಕಂಡೋರುಂಟು ಬಾಳ, ಎಲ್ಲೇ ಬಲ್ಲೋರುಂಟು ನನ್ನ ಬಣ್ಣ ಕಂಡೋರಿಲ್ಲ. ನನ್ನ ಹೆಸರಲ್ಲೇ ಕಮ್ಮ, ನಾನೇ ಕನ್ವರ್ಲಾಲ್.
1: ಥ್ಯಾಂಕ್ಸ್ ಅಮ್ಮ, ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಹಾಡು ನೆನ್ಪು ಮಾಡ್ಕೊಟ್ರಿ. ಹೇಳಿ ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ,
5: ಹಲೋ
1: ಹೇಳಿ. ಯಾರು
5: ಸರ್? ಸ್ನೇಹ.
1: ಓಕೆ, ಸ್ನೇಹ ಅವರಿಗೆ ಯಾವ ಹಾಡು ನೆನಪಾಯ್ತು?
5: ಸರ್ ಪಿಕ್ಚರ್ ಹೆಸರು ನೆನಪಾಗ್ಲಿಲ್ಲ.
1: ಓಕೆ.
5: ದಿಲ್ ಧಡಕ್ ಧಡಕ್ ದಿಲ್ ಧಡಕ್ ಧಡಕ್ ಅಂತೂ ನನಗೆ ಈಗ.
1: ಅದಾಯ್ತಲ್ಲ
5: ಸರ್. ಆಯ್ತಾ?
1: ಹ್ಞೂ ಮಾ, ಆಯ್ತದು
5: ಸರ್. ಇಲ್ಲ, ಆಗಿಲ್ಲ.
1: ಇಲ್ಲ, ಆಯ್ತು.
5: ಹೌದಾ ಸರ್? ಸರಿ. ಓಕೆ.
1: 15ನೇ ಹಾಡದು.
5: ಹಾಂ ಸರ್.
1: 15ನೇ ಕಾಲರು ಹಾಡಿದ ಹಾಡು ದಿಲ್ ಧಡಕ್ ಧಡಕ್ ಅಂತೂ ಅಂತ.
5: ಹಾಂ ಸರ್.
1: ಮತ್ತೆ ಯಾವ್ದು ನೆನ್ಪು ಮಾಡ್ಕೋತೀರಿ?
5: ಸರ್ ಇನ್ನೊಂದು ಇದು ಜಗ್ಗೆಷ್ಟು ಇದೆಯಲ್ಲ ಸರ್, ಬಾಗ್ಲು ತೆಗಿ ಮೇರಿ ಚಾನ್ ಅಂತ.

0: ಹೇಳಿ ಹೇಳಿ.
1: ಬಾಗ್ಲು ತೆಗಿದ್ಮೇರಿ ಜಾನ್ ಪಾರಿಸು ನೋಡ ಜಾನ್ ಅಂತ ಹೇಳಿ ಬರ್ತೇವೆ ಸರ್.
0: ಅದ್ರಲ್ಲಿ ಇದೆಯಾ? ಅದ್ರಲ್ಲಿ ಹಿಂದಿ ಪದ ಇದೆ? ಆದ್ರೆ ಆ ಹಾಡಲ್ಲಿ ಹಿಂದಿ ಪದ ಇದೆ ಅಲ್ಲ?
1: ಹ್ಞೂ ಸರ್ ಇದೆ.
0: ಓಕೆ ಓಕೆ. ಈಗ ಒಂದು ಕೆಲಸ ಮಾಡ್ತೀರಾ? ನಾನು ನಿಮ್ಮ ಥರ ಮಾತಾಡ್ತೀನಿ, ನೀವು ನನ್ನ ಥರ ಮಾತಾಡಬೇಕು.

0: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು?
1: ಕರೆ ಮಾಡಿ ಹಾಡಿ.
0: ಕನ್ನಡ ಹಾಡಲಿ, ಹಿಂದಿ ಪದ ಇರಬೇಕು. ಹಲೋ
2: ಹಲೋ,
0: ಹೇಳಿ. ಆಯ್ತು ಆಯ್ತು, ಅದಾಯ್ತು. ಯಾರು ಮಾತಾಡೋದು? ಓಕೆ ಆಯ್ತು. ಕೆಳಗ್ರೆ ಕರೆ ಮಾಡಿದವರು ಮತ್ತೆ ಮಾಡೋ ಹಾಗಿಲ್ಲ. ಒಂದ್ಸರಿ ಹಾಡಿದ ಹಾಡು ಮತ್ತೆ ಹಾಡೋ ಹಾಗಿಲ್ಲ. ನೀವು ಹಾಡೋ ಹಾಡಲಿ, ಕನ್ನಡ ಚಿತ್ರಗೀತಿನಲ್ಲಿ ಹಿಂದಿ ಪದ ಬಳಕೆ ಆಗಿರಬೇಕು. ಯಾಕೆ ನೆನಪಾಗ್ತಿಲ್ವಾ? ಓ ಅಜರಿ, ಓಹೋ ಅಜರಿ, ನಿನ್ನ ಕಂಡ ಕ್ಷಣ ತುಂಬಿ ಮನ ತನು ಕುಣಿದು ಕುಣಿದು ತನನ. ಓ ಹಲೋ,
3: ನಮಸ್ಕಾರ.
0: ಯಾರು?
3: ಮಾಲಿಂಗಪ್ಪ ಜಲವಾದಿ ಸರ್, ಬಾಗಲಕೋಟೆ ಜಮಖಂಡಿಯಿಂದ.
0: ಸರ್, ಯಾವ ಹಾಡು ನೆನಪಾತ್ರಿ
3: ನನಗೆ? ಮಂಗಲ ಬಗ್ಗೆ ಚಿತ್ರದಿಂದ ಸರ್.
0: ಹೇಳ್ರಿ ನೋಡೋಣ.
3: ಆಶೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಶೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ.
0: ಸರ್, ಇದರಲ್ಲಿ ಹಿಂದಿ ಪದ ಯಾವುದು? ಇದರಲ್ಲಿ ಹಿಂದಿ ಪದ ಯಾವುದು? ಈ ಹಾಡಲ್ಲಿ ಹಿಂದಿ ಪದ ಯಾವುದು ಅಂತ ಕೇಳಿದೆ. ನೀವು ಹಾಡೋ ಕನ್ನಡ ಚಿತ್ರಗೀತನಲ್ಲಿ ಹಿಂದಿ ಪದ ಬಳಕೆ ಆಗಿರಬೇಕು. ಇಲ್ಲ, ನಿಶೆ ತಾನೇರಿದಂತಿದೆ ಅಂತ ಹೇಳಿದ್ರಿ. ನಿಶೆ ಅಂದ್ರೆ ಹಿಂದಿ ಆಗ್ಬಹುದಾ? ಓಕೆ ಓಕೆ, ಆಗ್ಲಿಕ್ಕಿಲ್ಲ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳುಗ್ರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ, ಇನ್ನು 3 ನಿಮಿಷ. ಹಲೋ
4: ಹಲೋ, ನಮಸ್ತೆ ಸರ್, ಮಮತಾ ಭದ್ರಾವತಿಯಿಂದ.
0: ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಎಲ್ಲ ಮಾಯವೋ ಪ್ರೇಮಿ ಶರಣಂ ಗಚ್ಚಾಮಿ ಅಂದ್ರೆ ಮೋಸವೋ. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ಸ್ ಅಮ್ಮ, ಸೊಗಸಾದ ಗೀತೆ ಹಾಡಿದ್ರಿ.
4: ಓಕೆ ಸರ್, ಧನ್ಯವಾದ.
0: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ಬೇಗ ಹಾಡಿ, ಇನ್ನು 2.5 ನಿಮಿಷ ಇದೆ. ಹಲೋ ಹಲೋ, ಹೇಳಿ. ಓ ಜಯಕ್ಕ, ಹೆಂಗಿದ್ದೀರಿ? ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ನಿಮ್ ಜೊತೆ. ಕರೆ ಸಿಕ್ಬಿಟ್ಟಿದೆ ಈಗ, ಹೇಳಿ ಬೇಗ, ಟೈಮ್ ಇಲ್ಲ, ಈಗ 1 ನಿಮಿಷ ಇದೆ. ಹೇಳಿ, ಹಾಡು ಹೇಳಿ ಫಸ್ಟ್, ಹಾಡು ಹೇಳಿ ಫಸ್ಟ್.
4: ನಾನು ನಿನ್ನ ದೋಸ್ತು ಅಂದ್ಲು ಹಾಯಿ ಹಾಯಿಯೋ.
0: ಶಹಬ್ಬಾಶ್, ಅದೇನೋ ಹೇಳ್ತಾರ ನೋಡಿ, ತಡವಾಗಿ ಮಾಡಿದ್ರು ಅಡವಾಗಿ ಮಾಡಿದ್ರು ಅಂತ ಹಂಗ ಹಾಡಿದ್ರಿ ನೀವು ಇವಾಗ. ವೆರಿ ಗುಡ್, ವೆರಿ ಗುಡ್. ಶಹಬ್ಬಾಶ್, ಧನ್ಯವಾದಗಳು ಜಯಕ್ಕ,
4: ಧನ್ಯವಾದ.
0: ಇನ್ನು 1 ನಿಮಿಷ ಇದೆ ನೋಡೋಣ, ಯಾರು ಕರೆ ಮಾಡ್ತಾರೆ? ಲಾಸ್ಟ್ ಕರೆ. ಹಲೋ
5: ಹಲೋ,
0: ಹೇಳಿ.

0: ನಿತ್ಯಶಂಕರ್ ಹೇಳಿ ಗಾಂಧಿನಗರ ಶಿವಮೊಗ್ಗದಿಂದ ಸರ್.
1: ಥ್ಯಾಂಕ್ ಯು ಮೇಡಮ್. ಯಾವ ಫಿಲಮ್ ಇದೇಳಿ
0: ಸರ್?
1: ಯಾವ ಫಿಲಮ್ ಇದು?
0: ಇದು ಶಿಶುನಾಳ ಶರೀಫ
1: ಸರ್. ಸಂತ ಶಿಶುನಾಳ ಶರೀಫ ಇರಬೇಕಲ್ಲ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಹಾಡು ನೆನಪು ಮಾಡಿಕೊಟ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಆತ್ಮೀಯ ಕೇಳಿದ್ರೆ ನಿಜವಾಗ್ಲೂ ಇವತ್ತು ತುಂಬಾ ಖುಷಿ ಆಯಿತು. ನನ್ನ ನಿರೀಕ್ಷೆಗೂ ಮೀರಿ ಇವತ್ತು ಸ್ಪಂದನೆ ಸಿಕ್ತು ನಿಮ್ಮ ಕಡೆಯಿಂದ. ಸುಮಾರು 26 ಜನ ಕರೆ ಮಾಡಿ 26

ಹಾಡುಗಳನ್ನು ನೆನಪು ಮಾಡಿಕೊಟ್ರಿ. ಎಲ್ಲ ಕೂಡ ಬಹಳ ಅಪರೂಪದ ಹಾಡುಗಳು. ಇಂಥ ಒಂದು ಸವಾಲಿನ ಕೆಲಸವನ್ನು ಕೂಡ ನೀವು ನಿರಾಳವಾಗಿ ನಿರಾಯಾಸವಾಗಿ ಭಾಗವಹಿಸಿ ಕಾರ್ಯಕ್ರಮ ಚೆಂದ ಕಾಣಿಸ್ಕೊಡ್ತೀರಿ. ನಿಜವಾಗ್ಲೂ ಖುಷಿಯಾಗುತ್ತೆ ನಿಮ್ಮ ಜೊತೆ ಮಾತಾಡ್ತಾ ಕಾರ್ಯಕ್ರಮವನ್ನು ನಡೆಸ್ಕೊಡೋದು. ಇಷ್ಟೊತ್ತು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಯಾರಿಗೆ ಕರೆ ಸಿಕ್ಕಿಲ್ಲ ಖಂಡಿತ ಬೇಜಾರ ಆಗಬೇಡಿ. ಮತ್ತೆ 3 ಗಂಟೆಗೆ ನೇರ ಫೋನಿನ ಚಿತ್ರಗೀತೆ ಕಾರ್ಯಕ್ರಮ ಇದೆಯಲ್ಲ, ಅಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಸಮಯ 2 ಗಂಟೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಇಂದು ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದಾಗಿ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಹಾಗೂ ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
1: This is the day where we are celebrating the UK-India FTA that has entered into force since midnight. And this is going to be a game changer of a deal. This has already had a positive impact on the bilateral trade. And we expect more products from and services from Bangalore, from other parts of Karnataka and the wider South India to be now available in the United Kingdom under reduced tariff rates. The first consignment of aluminium products from Jindal Aluminium is leaving Bangalore today under the new free trade agreement, and it will be reaching the United Kingdom very soon. It's a win-win for both India and the United Kingdom, and it's an absolute pleasure and honor to be part of this celebration.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೋರ್ನಾ ಘೋಷ್, ಈ ಒಪ್ಪಂದದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
2: This agreement between India and UK marks the signalling of a period of growth which is unprecedented for the country, because we are going to get major share, almost tariff line reduction to 0% across 99 HS tariff lines. This is a historic event for that.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆರಂಭವಾಗಿದೆ. ಸಮಿತಿ ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ನಡೆಯುತ್ತಿರುವ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಬರ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ರಾಜ್ಯದ ವಾಸ್ತವ ಸ್ಥಿತಿಯನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಮಂಡಿಸಿದ್ದಾರೆ. ಕಾವೇರಿ ಕೊಳದ ವ್ಯಾಪ್ತಿಯ ಜಲಾಶಯಗಳಲ್ಲಿ ಸದ್ಯ ಸಂಗ್ರಹವಾಗಿರುವ ನೀರಿನ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ರಾಜ್ಯದ ಜಲಾಶಯಗಳ ಸ್ಥಿತಿಗತಿ ಕುರಿತಂತೆ ವಿವರ ನೀಡಿದ್ದಾರೆ. ಪ್ರಮುಖ ಜಲಾನಯನ ಪ್ರದೇಶವಾಗಿರುವ ಮಲೆನಾಡು ಪ್ರದೇಶವು ಅತ್ಯಧಿಕ

0: ಎಂದರೆ ಶೇಕಡಾ 34%ರಷ್ಟು ಮಳೆ ಕೊರತೆಯನ್ನು ದಾಖಲಿಸಿದೆ. ಕರಾವಳಿ ಪ್ರದೇಶ ಶೇಕಡಾ 30, ಉತ್ತರ ಒಳನಾಡು ಶೇಕಡಾ 24, ದಕ್ಷಿಣ ಒಳನಾಡು ಶೇಕಡಾ 18 ಮುಂಗಾರು ಕೊರತೆಯನ್ನು ಎದುರಿಸುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರು ಭಾರತದ ಹೃದಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ಕುರಿತಂತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು, ಆಸ್ತಿ ಮಾಲೀಕರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿದ್ದು ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು ಎಂದು ತಿಳಿಸಿದ್ದಾರೆ. ಕಷ್ಟಪಟ್ಟು ಗಳಿಸಿರುವ ಆಸ್ತಿಯನ್ನು ಮಾಲೀಕರು ಸರಿಯಾಗಿ ಅನುಭವಿಸಬೇಕೆನ್ನುವುದು ಸರ್ಕಾರದ ಆಶಯವಾಗಿದೆ. ಈ ನಿಟ್ಟನಲ್ಲಿ ಸರ್ಕಾರ ರಾಜ್ಯದಲ್ಲಿ ಈ ಖಾತಾವನ್ನು ಮನೆ ಬಾಗಿಲಿಗೆ ನೀಡುವ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕ್ರಾಂತಿ ಉಂಟುಮಾಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ 40 ಲಕ್ಷ ಆಸ್ತಿಗಳಲ್ಲಿ 26 ಲಕ್ಷ ಆಸ್ತಿಗಳಿಗೆ ಈ ಖಾತಾ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಹೈರೈಸ್ ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ವಿಶ್ವದ ನಾಯಕರು ಬೆಂಗಳೂರಿನತ್ತ ಆಕರ್ಷಿತರಾಗುತ್ತಿದ್ದು ವಿದೇಶಿ ಹೂಡಿಕೆದಾರರು ನಗರದಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ತೋರುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಪಡಿಸಬೇಕೆಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರವು ಅಕ್ರಮ ಬಾಂಗ್ಲಾದೇಶಿಯರನ್ನು ರಾಜ್ಯದ ಶಾಶ್ವತ ಮತದಾರರನ್ನಾಗಿ ಮಾಡುವ ಹುನ್ನಾರ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕುವವರನ್ನು ಶಾಶ್ವತ ನಾಗರಿಕರನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ ಎಂದು ದೂರಿದ್ದಾರೆ. ಈ ನಿರ್ಧಾರವು ಮುಂದಿನ ದಿನಗಳಲ್ಲಿ ದೇಶದ ಕಾನೂನು ತೊಡಕುಗಳಿಗೆ ತೊಂದರೆ ಉಂಟು ಮಾಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಪಾಲರು ಮನವಿಯನ್ನು ಸ್ವೀಕರಿಸಿದ್ದು ಸರ್ಕಾರಕ್ಕೆ ಸಲಹೆ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಆರ್ ಅಶೋಕ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಬರ ಪರಿಹಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತಮ್ಮ ದೆಹಲಿ ಪ್ರವಾಸದ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಸಂಪುಟ ವಿಸ್ತರಣೆ ಕುರಿತಂತೆಯೂ ಚರ್ಚೆ ನಡೆಸಲಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿದ ಅವರು ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯತೆಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
4: People see content as when they have time and you don't have any excuses when you reach out to them. Either it's good for them or it's not good for them. So I think having said that, Akashvani already knows that and always had a soul. Soul of any organization, any person, any collective is very important. For me, that is to be kept intact. And also not forgetting that we are living in new times and new challenges will come. But it doesn't mean that we have to lose our soul. How to keep our soul intact and yet be relevant and contextual would be the challenge. And I'm sure that innovation will see us through.
0: ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಾಯೋಜಿತ ಶೇಕಡಾ 50%ರಷ್ಟು ಸಂಚಾರ ದಂಡ ರಿಯಾಯಿತಿಗೆ ಉತ್ತಮ ಸ್ಪಂದನೆ ದೊರೆತಿದೆ. ಈ ಯೋಜನೆಯಡಿ 19 ಲಕ್ಷಕ್ಕೂ ಹೆಚ್ಚು ಚಲನ್ಗಳನ್ನು ಇತ್ಯರ್ಥಪಡಿಸಿ 55 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸಲಾಗಿದೆ. ಇತ್ತೀಚಿನ ಮೆಗಾಲೋಕ ಅದಾಲತ್ನಲ್ಲಿ ಒಟ್ಟು 78,79,000 ಪ್ರಕರಣಗಳು ಇತ್ಯರ್ಥಗೊಂಡು 3,017 ಕೋಟಿ ರೂಪಾಯಿ ಮೌಲ್ಯದ ವಿವಾದಗಳು ಬಗೆಹರಿದಿವೆ. ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆ

0: ದಾವಣಗೆರೆ ನಗರ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಹಾಗೂ ದೇಶದಲ್ಲಿ 32ನೇ ಶ್ರೇಯಾಂಕ ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ತಿಳಿಸಿದ್ದಾರೆ. ದಾವಣಗೆರೆ ಸ್ವಚ್ಛತೆಯಲ್ಲಿ ಈ ಮಟ್ಟದ ಸಾಧನೆ ಮಾಡಲು ಸ್ವಚ್ಛತಾ ಕಾರ್ಮಿಕರ ನಿರಂತರ ಶ್ರಮವೇ ಪ್ರಮುಖ ಕಾರಣ ಎಂದು ಹೇಳಿದ್ದಾರೆ. ಮುಂದಿನ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಈ ಶ್ರೇಯಾಂಕವನ್ನು ಮತ್ತಷ್ಟು ಉತ್ತಮಪಡಿಸಿ ದೇಶದ ಅಗ್ರ ನಗರಗಳ ಪಟ್ಟಿಗೆ ತರುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ, ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಜಿ ವಿ ಕುಲಕರ್ಣಿಯವರ ರಚನೆ. ಈ ಗೀತೆಯನ್ನು ಹಾಡಿದ್ದಾರೆ ಜಿ ಗಣಶ್ರೀ ಮತ್ತು ಪುಂಡಲೀಕಾ.

0: ಆತ್ಮೀಯ ಕೇಳಿದ್ರೆ ಇದುವರೆಗೆ ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ. ಇನ್ನು ಮುಂದೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು FM 101.4 MHz ಮಾತ್ರ ತಾವು ಕೇಳಬಹುದು. ಸಂಜೆ 5:30 ನಂತರ ಪುನಃ FM 103.5 ಮತ್ತು FM 101.4 MHz ಮತ್ತು ಮೀಡಿಯಂ ವೇವ್ ತರಂಗಾಂತರ 675 kHz ಅಂತರ್ಜಾಲದಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಸ್ನೇಹಿತರೆ, ಈಗ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ 0828220074. ಕರೆ ಮಾಡಿ ನಿಮ್ಮಿಷ್ಟದ ಚಿತ್ರಗೀತೆಗಳನ್ನು ಆಲಿಸಿ. ಹಲೋ.
1: ಹಲೋ, ನಮಸ್ತೆ.
0: ನಮಸ್ಕಾರ.
1: ಕೇಶವ ಲೋರಿತ
0: ಹೇಳಿ, ಯಾವ ಹಾಡ್ಬೇಕು
1: ಸರ್? ಕಾಂಚನ ಗಂಗಾಯಿಂದ ನೀವು ಹಾಡಿದ್ರಲ್ಲ,
0: ಅದು ಕಾಂಚನ ಗಂಗನಾ?
1: ಹೌದು ಸರ್,
0: ನೋಡ್ತಾ ಇದ್ದೀನಿ. ಹಾಗೆ ರೀ,
1: ಶಿವರಾಜ್ ಕುಮಾರ್ ಅಭಿನಯ ಮಾಡಿರೋದು.
0: ಹಾ ಹಾ,
1: ಆ ಫಿಲಮ್ ಅದು
0: ಕಾಂಚನ ಗಂಗಾ. ಇಲ್ಲ, ಆ ಫಿಲ್ಮ್ ಅಲ್ಲಿ ಯಾವ ಹಾಡಿಲ್ಲ. ಅದು ಮೋಸ್ಟ್ಲಿ ಚೈತ್ರದ ಚಿಗುರು ಅಂತ ಅನ್ಸುತ್ತೆ. ಚೈತ್ರದ ಚಿಗುರು ನಮ್ಮಲ್ಲಿ ಇಲ್ಲ ಸರ್. ಕಾಂಚನಗಂಗಾದಲ್ಲಿ ಯಾವುದು?
1: ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಹರಡಿತು.
0: ಓಕೆ, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸರ್.

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ ಹೇಳಿ, ಯಾರು ಮಾತಾಡೋದು?
1: ಸರ್, ನಿದಿಗೆಯಿಂದ ರಾಧಾ.
0: ಹೇಳಿ ರಾಧಾ ಅವರೇ, ಯಾವ ಹಾಡಬೇಕು ತಮಗೆ?
1: ಸರ್, ಸ್ವಾತಿ ಮುತ್ತು ಸಿನಿಮಾದಿಂದ ಮನಸ್ಸು ಮಿಡಿದ ಹೃದಯ.
0: ಸ್ವಾತಿ ಮುತ್ತು ಫಿಲ್ಮ್
1: ಸರ್,
0: ಯಾವ ಹಾಡಂದ್ರಿ?
1: ಮನಸ್ಸು ಮಿಡಿದ,
0: ಮನಸ್ಸು ಬೆರೆದ ಅಂತ ಇದೆಯಪ್ಪ. ಓಕೆ, ಧನ್ಯವಾದ. ನಿಮಿಷದ ಹಾಡು ಕೇಳೋಣ. ಕರೆ ಮಾಡೋದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

0: ಹಲೋ ಹೇಳಿ. ಯಾರು?
1: ಮಾನಿಯಪ್ಪ ಜಾಲಾದಿ, ಮಾದಗುಡಿ ಜಿಲ್ಲೆ ಜಮಖಂಡಿಯಿಂದ.
0: ಹೇಳಿ ಸರ್, ಯಾವ ಹಾಡ್ಬೇಕು ತಮ್ಗೆ?
1: ನಂದ ಗೋಕುಲ.
0: ನಂದ ಗೋಕುಲನಾ? ಯಾವ ಹಾಡ್ ಸರ್ ಅದರಲ್ಲಿ?
1: ಮನದ ಮಾತಿಗೆ ಮೌನವೇ ಬೇಲಿ.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
1: ನಮಸ್ಕಾರ.

0: ಹಲೋ
1: ಹಲೋ ನಮಸ್ತೆ ಸರ್, ನಾನು ಶಿವಮೊಗ್ಗದಿಂದ ಸುಮಿತ್ರಾ ಮಾಂಡ್ರೆ.
0: ಹೇಳಿ ಮಾಂಡ್ರೆ ಮೇಡಮ್, ಯಾವ ಹಾಡು ಬೇಕು ತಮಗೆ?
1: ಕೊಡೋದು ಫಿಲಮ್ ಇಲ್ಲ ಸರ್, ಯಮ್ಮ ಮನೆ ಅಂಗಳಕ್ಕೆ ಬೆಳೆದಂತ ಒಂದು.
0: ಯಾವ ಫಿಲ್ಮು?
1: ಕೊಡೋದು ಫಿಲಮ್ ಸರ್.
0: ಸರಿ ಕೇಳಿಸ್ತಿಲ್ಲ.
1: ಕುಲವಧು.
0: ಕುಲವಧು ನೋಡೋಣ, ನಿಮ್ಮ ಹಾಡು ಸಿಗುತ್ತಾ? ಯಾವ ಹಾಡು ಅದ್ರಲ್ಲಿ ಅಂದ್ರಿ? ಆಯ್ತಮ್ಮ, ನಿಮ್ ಹಾಡ್ ಸಿಕ್ಕಿದೆ ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ.

0: हेलो हेलो हेलो ನೋಡಿ, ಕರೆ ಸಿಗೋದೇ ಕಷ್ಟ. ಸಿಕ್ಕಿದೆ, ಹಲೋ ಹಲೋ ಅಂತ ಕೂಗ್ತಾ ಇದ್ದೀನಿ, ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ನೋಡ್ತೀನಿ. ಕರೆ ಮಾಡಿ ಬೇಗ, ಕರೆ ಬರ್ತಾ ಇಲ್ಲ ಯಾಕೆ? ಕರೆ ಮಾಡಿ ಬೇಗ ಬೇಗ, ಯಾವ ಹಾಡು ಬೇಕು ಅಂತ ನೀವೇ. ಯಾರು ಕರೆ ಮಾಡ್ತಾ ಇಲ್ಲ ಈಗ ನೋಡಿ, ನನ್ನ ಇಷ್ಟದ ಹಾಡು ಹಾಕ್ಬಿಡ್ತೀನಿ ಅಂದ ತಕ್ಷಣ ಬಂತು. ಹಲೋ
1: ಹಲೋ,
0: ಹೇಳಿ.
1: ಹಾ, ಲಕ್ಷ್ಮೀ ಮಲ್ಲಿಕಾರ್ ಜನ್ನಾಪುರ.
0: ಹೇಳಿ ಮೇಡಮ್, ಯಾವ ಹಾಡ್ಬೇಕು ತಮ್ಗೆ?
1: ಸ್ವರ್ಣಭೂಮಿ ಪಿಕ್ಚರ್ ಅಲ್ಲ
0: ಯಾವುದು?
1: ಸ್ವರ್ಣಭೂಮಿ.
0: ಸ್ವರ್ಣ ಭೂಮಿ ಹೇಳಿ ಅಮ್ಮ, ಇದರಲ್ಲಿ ಯಾವುದು?
1: ಅದು ಊರಿ
0: ಸ್ವರ್ಣ
1: ಊರಿಗೆ ನೋಡು.
0: ಕಾಣದ ದೇವರ.
1: ಹಾ, ಕಾಣದ ದೇವರು ಊರಿಗೆ ನೋಡು ಹುಡುಕುವರಾರ.
0: ನೀನೇ ಹುಡುಕ್ಬೇಕೀಗ,
1: ಏನ್ರಿ
0: ನೀನೇ ಹುಡುಕ್ಬೇಕೀಗ. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ನಿಮ್ಮ ಇಷ್ಟದ ಹಾಡು ಕೇಳೋಣ.

0: ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ ಹೇಳಿ, ಯಾರು ಮಾತಾಡೋದು?
1: ಮಂಜುಳಾ ಶ್ಯಾಮ್ ಸರ್.
0: ಹೇಳಿಮ್ಮ, ಯಾವ ಹಾಡು ಬೇಕು ತಮ್ಗೆ?
1: ಸರ್, ಶ್ರೀನಿವಾಸ ಕಲ್ಯಾಣಿಯಿಂದ ಚೆಲುವಿನ ಧಾರೆ ಒಲವಿನ ಧಾರೆ.
0: ನೋಡೋಣ, ನಿಮ್ ಹಾಡಿದ್ಯಾ ನೋಡ್ತಿದ್ದೀನಿ. ಶ್ರೀನಿವಾಸ ಕಲ್ಯಾಣ ನೋಡ್ತಾ ಇದ್ದೀನಿ. ಹಾಗೀರಿ,

0: ಇಲ್ವಲ್ಲ ಮೇಡಮ್ ನಿಮ್ಮಿಷ್ಟದ ಹಾಡು.
1: ಹೌದಾ ಸರ್? ದಾರಿ ಸಿಕ್ಕಿದ ಮಗದಲ್ಲಿ ಕಣ್ಣಂಚಿನ ಈ ಮಾತಲ್ಲಿ ಇದೆ
0: ಸರ್, ನೋಡ್ತೀನಿ. ಹಾಗೆ ರೀ, ದಾರಿ ತಪ್ಪಿದ ಮಗನಾ? ಓ ಅದು ಇಲ್ವಲ್ಲ, ಏನ್ ಮಾಡೋದು
1: ಸರ್? ಗಾಂಧಿನಗರದ ಒಂದು ಇದೆಯಲ್ಲ ಸರ್, ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ.
0: ನೋಡ್ತಿದ್ದೀನಿ ಹಾಗೀರಿ.

0: ಹಲೋ
1: ಹಲೋ
0: ಹೇಳಿ.
1: ಹಲೋ ಸರ್, ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ನೀವು ದೊಡ್ಡಪ್ಪ ಅಂತ ಇಟ್ಕೊಂಡ್ಬಿಡಿ ಸರ್ ಸುಮ್ನೆ.
1: ನೀವು ದೊಡ್ಡಪ್ಪ ಅಂತಾನೆ ಕರೀರಿ ಸರ್, ಇರ್ಲಿ, ನನ್ನ ಹೆಸರು ಚಿಕ್ಕಪ್ಪ ಅಂತಾನೆ.
0: ದೊಡ್ಡಪ್ಪ ಯಾವ ಹಾಡ್ಬೇಕು ತಮ್ಗೆ
1: ಸರ್? ವಿಜಯವಾಣಿ ಚಿತ್ರದಿಂದ ಮಧುಮಾಸ ಚಂದ್ರಮ ಅಂತ ಐತಲ್ಲ ಸರ್, ಆ ಹಾಡ್ಬೇಕ.
0: ವಿಜಯವಾಣಿ,
1: ವಿಜಯವಾಣಿ ಚಿತ್ರದಿಂದ ಮಧ್ಯಾಹ್ನ 2 ಗಂಟೆ ತನಕ ಟ್ರೈ ಮಾಡಿದೆ ಸರ್, ಕೊನೆ ಕರೆ ನಂದೇ ಆಗಿತ್ತು, ಆದ್ರೆ ಟೈಮ್ ಮುಗ್ದೋಗಿತ್ತು.
0: ಓಕೆ ಓಕೆ, ಏನೋ ಈಗಾದ್ರೂ ಸಿಕ್ತಲ್ಲ ಬಿಡಿ, ಹೋಗ್ಲಿ ಪರವಾಗಿಲ್ಲ,
1: ಈಗಲಾದ್ರೂ ಸಿಕ್ತಲ್ಲ, ಸಮಾಧಾನ ಮಾಡ್ಕೊಂತ ಸರ್.
0: ಅದರಲ್ಲೂ ನಿಮ್ ಹಾಡೇ ಸಿಕ್ಬಿಡ್ತು. ಧನ್ಯವಾದ ಕರೆ ಮಾಡಿದಕ್ಕೆ.

0: ಹಲೋ
1: ಹಲೋ
0: ಹೇಳಿ
1: ಸರ್. ಹಲೋ, ಗೋಪಡೆ
0: ಹೇಳಿ. ಗೋಪಡೆ ಸರ್, ಯಾವ ಹಾಡು ಬೇಕು ತಮಗೆ?
1: ಸಂಜು ಬೆಟ್ಸ್ ಗೀತಾದು ಟೈಟಲ್ ಸಾಂಗ್
0: ನೋಡ್ತಾ ಇದ್ದೀನಿ. ಹಾಗೆ ರೀ, ಈ ಫಿಲ್ಮ್ ನೋಡಿದ್ದೀರಾ ಸರ್?
1: ಇಲ್ಲ ಸರ್, ಹಾಡು ಮಾತ್ರ ಅಷ್ಟೇನೆ.
0: ನೀವು ಕೊನೆಯದಾಗಿ ಫಿಲ್ಮ್ ನೋಡಿದ್ದು ಯಾವುದು?
1: ಕೊನೆಯದು ಅಂತಂದ್ರೆ 1985 ಕಪಾಲಿ ಥಿಯೇಟರ್ ಬ್ಯಾಂಗ್ಳೂರ್, ಸ್ವರ್ಗ ಸುಂದರ್. ಅದರಲ್ಲಿ ಹೀರೋ ಜಿತೇಂದ್ರ ಅಂಡ್ ಹೀರೋಯಿನ್ ಐ ಥಿಂಕ್ ಜಯಪ್ರದಾ.
0: ಓಕೆ, ಬಟ್ ಸಂಜು ವಿಟ್ಸ್ ಗೀತಾ 2 ಇದೆ ಸರ್.
1: ಅದು ಅದಿಲ್ಲ ಅಂತಂದ್ರೆ ಪಾವನ ಗಂಗಾ ನೋಡಿ ಸರ್. ಮಗು ಒಂದು ಬೇಕು ಹೆಣ್ಣಿಗೆ.
0: ಪಾವನ ಗಂಗಾ, ಹೂವೊಂದು ಬೇಕು ಹೆಣ್ಣಿಗೆ. ರೈಟ್ ಸರ್, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಸರ್.

0: ಹಲೋ
1: ಹಲೋ ನಮಸ್ತೆ.
0: ನಮಸ್ಕಾರ, ಯಾರು?
1: ನಾನು ಮೇಜಗುಡಿಯಿಂದ ಚಂದ್ರಿಕಾ ಜಗನ್ನಾಥ್.
0: ಚಂದ್ರಿಕಾ ಜಗನ್ನಾಥ್ ಅವರೇ, ಹೇಳಿ, ಯಾವ ಹಾಡು ಬೇಕು ತಮಗೆ?
1: ನನಗೆ ಜನ್ಮ ಜನ್ಮದ ಅನುಬಂಧದಿಂದ ತಂಗಾಳಿಯಲ್ಲಿ ಹೇಳಿ ಬಂದೆ.
0: ಜನ್ಮ ಜನ್ಮದ ಅನುಬಂಧ ಆಯ್ತು, ನಿಮಿಷದ ಹಾಡು ಕೇಳೋಣ.
1: ಶಿವಣ್ಣಿಲ್ಲ, ಯಾರು ಕೇಳಿರ್ಲಿಲ್ಲ, ಹಂಗ ಕೇಳೋಣ ಇವತ್ತು ಅಂತ.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಅವಕಾಶಕ್ಕಾಗಿ.

0: ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡೋದು?
1: ಶೇಷಾಚಲ, ಹಾರನಹಳ್ಳಿ.
0: ಹೇಳಿ ಸರ್, ಯಾವ ಹಾಡ್ಬೇಕು ತಮಗೆ?
1: ಸರ್, ಕರುಳಿನ ಕರೆ.
0: ಹಾಂ,
1: ಕಂಡೇ ನಾ ಕಂಡೇ ಕಾಣದ ತಾಯಿಯ ನಾ ಕಂಡೇ. ಹಾ ಸರ್,
0: ಧನ್ಯವಾದ ಸರ್. ನಿಮ್ಮ ಇಷ್ಟದ ಹಾಡು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳೋಣ.
1: ಥ್ಯಾಂಕ್ ಯು ಸರ್.

0: ಹಲೋ ಹೇಳಿ.
1: ನಮಸ್ತೆ ಸರ್, ಶಾಂತಿನಿ ಹಾಸನದಿಂದ ಸರ್.
0: ಹೇಳಿ ಮೇಡಮ್, ಯಾವ ಹಾಡ್ಬೇಕು ತಮ್ಗೆ?
1: ಕುಂಕುಮ ರಕ್ಷೆ ಚಿತ್ರದಿಂದ ಸರ್.
0: ಕುಂಕುಮ ರಕ್ಷೆನಲ್ಲಿ ಯಾವ ಹಾಡು?
1: ತಾನೊಂದು ಬಗೆದರೆ ಮಾನವ ಅಂತ.
0: ಮೇಡಮ್, ಎಷ್ಟೊತ್ತಿಂದ ಟ್ರೈ ಮಾಡ್ತಾ ಇದ್ರಿ ಹಾಡ್ ಕೇಳಕ್ಕೆ?
1: ಈಗಷ್ಟೇ ಟ್ರೈ ಮಾಡಿದ್ದೆ ಸರ್ ನಾನು.
0: ಓಕೆ, ಟ್ರೈ ಮಾಡಿ.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ, ಯಾರು ಮಾತಾಡೋದು?
1: ಹರಿಹರದಿಂದ ಸರ್, ಸುರೇಶ್ ಬೆಣ್ಣಿ ಸರ್.
0: ಹೇಳಿ ಬೆಣ್ಣಿ ಅವರು, ಯಾವ ಹಾಡ್ಬೇಕು ತಮಗೆ?
1: ಚಂದನದ ಗೊಂಬೆ ಸರ್, ಫಿಲಮ್.
0: ಚಂದನದ ಗೊಂಬೆನಲ್ಲಿ ಯಾವುದು?
1: ಕಂಗಳು ತುಂಬಿರಲು ಅಂತಂದು ಎಸ್ ಜಾನಕಿ ಅವರು ಹಾಡಿರಲ್ಲ, ಆಗಿದ್ದಿರಲಿ ಸರ್.
0: ಓಕೆ, ಧನ್ಯವಾದಗಳು. ನಿಮ್ಮ ಹಾಡು ಕೇಳೋಣ.
1: ನಮಸ್ತೆ ಸರ್.

ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಪಡೋಸನ್ ಚಿತ್ರದ ಈ ಗೀತೆಯನ್ನು. ಹಾಡಿದ್ದಾರೆ ಕಿಶೋರ್ ಕುಮಾರ್, ಮನ್ನಾಡೆ ಹಾಗೂ ಮೆಹಮೂದ್.

ये

ಈಗ ವೇಳೆ 5:30:20 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡೇವೆ 6:75 ಕಿಲೋಹರ್ಟ್ಸ್ನಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಈಗ ಚಿತ್ರಗೀತೆಗಳು. ಬಿಂದಾಸ್ ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಸೌಮ್ಯ ರಾವ್.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ

0: 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:05 ಆಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಎಲ್ಲರ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ನಿವೇದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ರಸವಾರ್ತೆ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ. ಈ ಕುರಿತು ಭದ್ರಾವತಿ ತಾಲೂಕು ಬಾಳೆಮರಹಳ್ಳಿಯ ಹಿರಿಯ ರೈತ ಮಹಿಳೆ ಶ್ರೀಮತಿ ಎಂಎನ್ ಸುಶೀಲಮ್ಮ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಪರಿಸರ ಗೀತೆ ಕೇಳುವಿರಿ. ಈ ರಾತ್ರಿ 7:40 ಹಿಂದಿ ಚಿತ್ರಗೀತೆಗಳು, 8:00 ಹಾಗೂ 10:00 ಚಿತ್ರಗೀತೆಗಳನ್ನು ಕೇಳಬಹುದು. 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ.

ನಾಳೆ ಬೆಳಗ್ಗೆ 6:00 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ, 6:35 ಕರುನಾಳು ಬಾ ಬೆಳಗ್ಗೆ ಡಾಕ್ಟರ್ ಗುರುರಜ ಕರ್ಜಗಿ ಅವರಿಂದ ಕರುನಾಳು ಬಾ ಬೆಳಗ್ಗೆ ಕಥನಗಳು, 6:40 ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಪ್ರಾಜಿತ ನೇಗಿಲಿ ಮಿಡಿತ ಕಾರ್ಯಕ್ರಮದಲ್ಲಿ ಪಂಜಗವ್ಯ ತಯಾರಿಸುವ ವಿಧಾನ, ಈ ಕುರಿತು ಅವಿನಾಶ್ ಅವರಿಂದ ಮಾಹಿತಿ ಕೇಳುವರಿ. 6:45 ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರಗಳು ಕಾರ್ಯಕ್ರಮದಲ್ಲಿ ಕೊಲೆಸ್ಟ್ರಾಲ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಜೈರಾಮ್ ರಾಯ್. 6:05 ಸುದ್ದಿ ಮಿಂಚು, 7:15 ಭಾವಗಿ, 7:15 ಹಾಗೂ 9:30 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಕಾದಂಬರಿ ಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಈ ಕುರಿತು ವಿಶೇಷ ಸಂವಾದ, ಇವರೊಂದಿಗೆ ಭಾಗವಹಿಸಿದರೆ ಎಸ್ಆರ್ ಭಟ್.

ನಾಳೆ ಬೆಳಗ್ಗೆ 9:45ಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00ಗೆ ಹಾಡು ಮಾತಾಡು, ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ ಪ್ರಸ್ತುತಿ ಸುಬ್ರಹ್ಮಣ್ಯಂ ಶರ್ಮಾ. 11:00ಗೆ ಚೈತ್ರವನ ಕಾವ್ಯವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಕುವೆಂಪು ರಚಿತ ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಸಂಪುಟ ಗಮಕ ವ್ಯಾಖ್ಯಾನ ಸರಣಿ. ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ಅಯೋಧ್ಯೆ ಸಂಪುಟದಲ್ಲಿ ಕವಿ ಕೃತ ದರ್ಶನಂ ಭಾಗದ ವಾಚನ ಮಾಡುತ್ತಾರೆ ಮತ್ತೂರು ಸನತ್ ಕುಮಾರ್. ವ್ಯಾಖ್ಯಾನ ನೀಡುತ್ತಾರೆ ಎಚ್.ಆರ್. ವಾಸುದೇವ. 11:30ಕ್ಕೆ ಸೇವ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳುವಿರಿ. 11:40ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಮಲ್ಲಹಳ್ಳಿಯ ಪಾರ್ವತಮ್ಮ ಮತ್ತು ಸಂಕಡಿಗರಿಂದ ಅತ್ತೆ ಮನೆ ಸೊಸೆ ಹಾಡುಗಳನ್ನು ಕೇಳಬಹುದು. ನಾಳೆ 12:55ಕ್ಕೆ ವನಿತೆ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಾಗೇಶ್ವರಿ

ನಾಳೆ ಮಧ್ಯಾಹ್ನ 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಹೃದಯ ಆರೋಗ್ಯ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳನ್ನು ಕೇಳುವರಿ. 3:01 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 8:00 ಮತ್ತು 10:00 ಚಿತ್ರಗೀತೆಗಳನ್ನು ಕೇಳಬಹುದು. 6:00 ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾ ಪತ್ರ.

ಆರುಗಂಟೆಯ ಧ್ವಂಸಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಬಾಳೆ ಕೃಷಿ ಅನುಭವ ಈ ಕುರಿತು ಶಿವಮೊಗ್ಗದ ಕೃಷಿಕರಾದ ಸೀತಾರಾಮ ಭಟ್ ಅವರೊಂದಿಗೆ ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಭದ್ರಾವತಿ ತಾಲೂಕು ಹಿರಿಯೂರಿನ ನಂಜಮ್ಮ ಮತ್ತು ಸಂಗಡಿಗರಿಂದ ಶ್ರೀದೇವಿ ಪದ ಕೇಳಬೀರಿ. ನಾಳೆ ರಾತ್ರಿ 7:40 ಹಿಂದಿ ಚಿತ್ರಗೀತೆಗಳು, 8:15 ಒರಿಸ್ಸಾದ ಪುರಿ ಜಗನ್ನಾಥ ದೇವರ ವಾರ್ಷಿಕ ರಥೋತ್ಸವ ಕುರಿತು ಬಾನುಲಿ ವರದಿ, 8:30 ಚಿತ್ರಗೀತೆಗಳು, 9:30 ಕನ್ನಡ ಭಾರತಿ. ಇದುವರೆಗೆ ನಿಲ್ಲದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದ್ರೆ ಈ ವಿವರವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಫೇಸ್ಬುಕ್ ಅಕೌಂಟ್ನಲ್ಲಿ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:20 ಗಳಾಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಹಕ್ಕಿ ಹೊಡೆಯೋ ಸೀಟಿನ ಸುಮ್ಮನೆ ಹಾಗೆ ಕಣ್ಮುಚ್ಕೊಂಡು ಕೇಳ್ತಾ ಹೋದ್ರೆ ಮನಸ್ಸು ಚಕ್ಲ ಹಾಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳುತ್ತಂತೆ. ಮೈನ ಹಕ್ಕಿ ಹಾಡೋದ್ನ ಕೇಳಿದ್ರೆ ಪಾಸಿಟಿವ್ ಮೂಡ್ ಬರ್ತದೆ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಮೆದುಳಲ್ಲಿ ಕಾರ್ಟಿಸೋಲ್ ಹಾರ್ಮೋನು ಕಡಿಮೆ ಆಗುತ್ತೆ. ಈಗ ಎಷ್ಟೇ ಬಿಪಿ ಇದ್ರೂ ಜರ್ರನೆ ಅಂತ ಇಳಿದೋಗುತ್ತೆ. ಡೊಪಮೈನ್ನಂತಹ ಹಾರ್ಮೋನ್ ಬಿಡುಗಡೆ ಆಗೋದ್ರಿಂದ ಮನಸ್ಸು ನಿರಾಳ ಆಗುತ್ತೆ. ಹಕ್ಕಿಗಳ ಗಂಟ್ಲಲ್ಲೇ ಹಾಸ್ಪಿಟಲ್ ತೆರೆದವನೇ ಆ ಶಿವ. ಹಕ್ಕಿಗಳ ನಿರ್ಮಲವಾದ ಭಾವದ ಚಿಲಿಪಿಲಿಗಳು ಕೇಳಿದ್ರೆ ಮನುಷ್ಯನ ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಕಿಂಗ್ಸ್ ಲಂಡನ್ ಕಾಲೇಜಿನ

0: ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಖಿನ್ನತೆಗೆ ಒಳಗಾಗುವ ಮನಸ್ಸುಗಳಿಗೆ ಹಕ್ಕಿಗಳ ದನಿಗಿಂತ ಬೇರೆ ಮದ್ದಿಲ್ಲ. ಒಂದು ಸಲ ಹಕ್ಕಿಗಳ ಚಿಲಿಪಿಲಿ ಕೇಳಿದ್ರೆ ಸಾಕು, 8 ಗಂಟೆ ಮನಸ್ಸಿನಲ್ಲಿ ಅದರ ವಾಯ್ಸು ಓಡ್ತಾ ಇರುತ್ತೆ. ಅದಕ್ಕೆ ಅಮೆರಿಕದವರು ಪ್ರಕೃತಿ ನಾಡಿಗೆ ಅಂತ ಶುರು ಮಾಡಿದ್ದು ಅವರು ಬಿಡಿ. ಉತ್ತರಾಖಂಡದ ರಾಣಿಖೇತ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಹೀಲಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ. ಇಲ್ಲಿ ಫೈನ್ ಮರದ ಮೇಲೆ ಬರೋ ಹಕ್ಕಿಗಳ ಸಂಗೀತ ಕಚೇರಿನ ಕೇಳಬಹುದು. ನಮ್ಮ ಕಬನ್ ಪಾರ್ಕ್ ಲಾಲ್ಬಾಗ್ಗಳಲ್ಲಿ ಸೌಂಡ್ ಮೆಡಿಟೇಷನ್ ಅಂತ ಶುರು ಮಾಡಿ ಟುಬಿ ಟುಬಿ ಎಂದು ಹಾಡುವ ಹೊಸ ಹಕ್ಕಿ ತೋರಿಸೋ ಕೆಲಸ ಮಾಡ್ತಾ ಇದ್ದಾರಂತೆ. ನಿಜವಾದ ಕೆಲಸ ಅಂದ್ರೆ ಇದಪ್ಪ, ಮೊನ್ನೆ ಗುಜರಾತ್ನ ಪೋರ್ಬಂದರ್ನ ಅರೇಬಿಯನ್ ಸಮುದ್ರ ದಾಟಿ ಒಮನ್ ಮಸ್ಕತ್ನ ತಲುಪ್ತಾ ಇಲ್ಲ ನಮ್ಮ ಶಾಂಡಿಲ್ಯಾ ನೌಕೆ. ಅದೇಕೆ ಎಂಜಿನ್ ಇಲ್ವಂತೆ. ಬಪ್ಪರೆ, ಎಂಜಿನ್ ಬಳಸದೆ ಇದ್ರೆ ಜಗತ್ತೇ ಮುಂದ್ ಹೋಗಲ್ಲ. ಅಂತ ಕಾಲದಲ್ಲಿ ಎಂಜಿನ್ ಇಲ್ದೆ ಹಡಗನ ತಯಾರು ಮಾಡಿದ್ದಾರೆ ನಮ್ಮವರು. ಗಾಳಿ ದಿಕ್ಕನ್ನ ನೋಡ್ಕೊಂಡು ಅದು ಚಲಿಸುತ್ತೆ. ಅದಕ್ಕಂತೆ 2 ಚೌಕಾಕಾರದ ಆಯಿಗಳಿವೆ. ಎಮರ್ಜೆನ್ಸಿಗೆ ಇರ್ಲಿ ಅಂತ 2 ದೊಡ್ಡ ಹುಟ್ಟುಗಳು ಇದರಲ್ಲಿಟ್ಟಿದ್ದಾರೆ. ತಂತ್ರಜ್ಞಾನ ಮುಂದಿರೋ ಈ ಕಾಲದಲ್ಲಿ ಏನಿದು ಪಡಿಪಾಟ್ಲು ಅನ್ಬೇಡಿ. ವಿಶ್ವದಲ್ಲಿ ಹೀಗೆ ಎಂಜಿನ್ ಇಲ್ಲದ ನೌಕೆ ಇರೋದು ಇದೊಂದೇ ಅಂತೆ. 2000 ವರ್ಷಗಳ ಹಿಂದೆ ನಮ್ಮಲ್ಲಿ ಟ್ಯಾಂಕರ್ ಅನ್ನೋ ತಂತ್ರಜ್ಞಾನ ಬಳಸ್ತಾ ಇತ್ತು. ಹಾಗಂದ್ರೆ ಸ್ವಿಚ್ಡ್ ಶಿಫ್ಟ್ ಬಿಲ್ಡಿಂಗ್ ಅಂತ ಅಂದ್ರೆ ಮೂಳೆ ವೆಲ್ಡಿಂಗ್ ತಂತ್ರಜ್ಞಾನ ಬರೋ ಮೊದಲೇ ಆಳ ಸಮುದ್ರದಲ್ಲಿ ನೌಕೆನೇ ಓಡಿಸೋ ತಂತ್ರಜ್ಞಾನ ನಮ್ಮಲ್ಲಿತ್ತು. ಮರದ ಹಲಗೆಗಳನ್ನ ಇದಕ್ಕೆ ಬಳಸೋರು. ಸಾಂಪ್ರದಾಯಿಕ ತೆಂಗಿನ ನಾರನ್ನ ಉಪ್ಪಿನ ನೀರಲ್ಲಿ ನೆನೆಸೋರು. ಹೀಗೆ ನೆನೆಸಿದ್ರೆ ಅದು ಕೊಳೆಯಲ್ಲ, ಬದಲಿಗೆ ಗಟ್ಟಿಯಾಗುತ್ತಾ ಹೋಗುತ್ತೆ. ಮರದ ಹಲಗೆಗಳ ನಡುವೆ ಸಣ್ಣ ಸಂದುಗಳನ್ನು ಮುಚ್ಚೋಕೆ ನೈಸರ್ಗಿಕ ಗಮ್ ಅಂದ್ರೆ ಹತ್ತಿ ಗಿಡಮೂಲಿಕೆಗಳ ಕಾಂಡ ಮತ್ತು ಮೀನಿನ ಎಣ್ಣೆಯನ್ನ ಬಳಸಿ ಮಾಡಿರೋ ಗಮ್ ಅನ್ನ ಮೆತ್ತವರು ನೋಡಿ. ಆಗ ಒಂದೇ ಒಂದು ಹನಿ ನೀರು ಕೂಡ ಹಡಗಿನೊಳಗೆ ನುಗ್ಗೋಕೆ ಆಗ್ತಿರ್ಲಿಲ್ವಂತೆ. 9ನೇ ಶತಮಾನದ ಭೋಜರಾಜರ ಯುಕ್ತಿ ಕಲ್ಪತರು ಅನ್ನೋ ಪ್ರಾಚೀನ ಹಡಗು ನಿರ್ಮಾಣ ಟೆಕ್ನಿಕ್ಗಳನ್ನ ಈ ಹಡಗಿನಲ್ಲಿ ಬಳಸಲಾಗಿದೆ. 64 ಅಡಿ ಉದ್ದ 20 ಅಡಿ ಅಗಲದ ಈ ಹಡಗಿನಲ್ಲಿ 1500 ವರ್ಷದ ಹಿಂದಿನ ಅಜಂತ ಗುಹೆಗಳ 17 ಚಿತ್ರಗಳಿವೆ. ಅಂದಹಾಗೆ ಈ ಹಡಗಿನ ಹಾಯಿಗಳಲ್ಲಿ ನಮ್ಮ ಕದಂಬರ ಲಾಂಛನ ಗಂಡು ಮಿರಂಡವಿದ್ದರೆ ಮುಂಭಾಗದಲ್ಲಿ ಸಿಂಹ ಬಳಸಿರೋದ್ರಿಂದ ನೋಡಕ್ಕೆ ಮಚ್ ಬ್ಯೂಟಿಫುಲ್. ಪ್ರಿಯ ಶ್ರೋತೃಗಳೇ, ಮುತ್ತು ಬಲೇ ದುಬಾರಿ. ಪೋಣಿಸಿದ ಮುತ್ತು ಅಷ್ಟೇ, ನಲ್ಲಿಗೆ ಕೊಡೋ ಮುತ್ತು ಅಷ್ಟೇ. ಆಡುವ ಮಾತಿಗಿಂತ ಮುತ್ತೇ ಪ್ರಥಮ, ಅದುವೇ ಜಗತ್ ನಿಯಮ. ಅದಕ್ಕೆ ನಮ್ಮ ಬೇಂದ್ರೆ ಅವರ ಮೂಡಲಮನೆಯ ಮುತ್ತಿನ ನೀರಿನ ಅಂದ್ರು. ಇದು ಒಂಥರ ಪ್ರಕೃತಿ ಕೊಟ್ಟ ಮುತ್ತೆ. ಈಗ ಜಗತ್ತನ್ನೇ ಮುತ್ಕೊಂಡಿರೋ ವಿಚಾರನೋ ಮುತ್ತಿನದೇ ಅಲ್ಲ. ಬ್ರೆಜಿಲ್ನ ರೆನಾಟೋ ಬಯಾ ಗಯಾ ಅವರ ಗೆಳತಿ ನೈರಾ ರಾಬರ್ಟೋ ರಿಬೈರೋ ಇಬ್ರು ಡಾಕ್ಟರ್. ಸ್ವೆಥೋಸ್ಕೋಪ್ ಇಟ್ಟು ಬೇರೆಯವರ ಹಾರ್ಟ್ ಬೀಟ್ ಲಬ್ಡಪ್ ಅಂತ ಚೆಕ್ ಮಾಡಿದ್ಬಿಟ್ಟು ಅವರ ಹೃದಯಗಳ ಬಡಿತವನ್ನೇ ಹೆಚ್ಚಿಸಿಕೊಂಡಿದ್ದಾರೆ. ಅಂದ್ರೆ 30 ಸೆಕೆಂಡ್ಗಳಲ್ಲಿ 195 ಬಾರಿ ಮುತ್ತುಗಳನ್ನ ಕೊಟ್ಕೊಂಡು ಜಗತ್ ಸುದ್ದಿಯಾಗಿದ್ದಾರೆ. ಅಂದ್ರೆ ಪ್ರತಿ ಸೆಕೆಂಡ್ಗೆ 6ಕ್ಕೂ ಹೆಚ್ಚು ಬಾರಿ ಮುತ್ತು ಕೊಟ್ಟಿದ್ದಾರೆ. ಇದು ಗಿನ್ನಿಸ್ ದಾಖಲೆ. ಮುತ್ತು ಕೊಟ್ಟಿರೋದು ಸರಿಯಾಗಿದೆ ಇಲ್ವೋ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರೋರು ತೀರ್ಪುಗಾರರು. ಇವೆಲ್ಲ ಯಾಕೆ ಮಾಡಿದ್ರಿ ಅಂದ್ರೆ ನಮ್ಮ ಪ್ರಪಂಚದ ಅತ್ಯುತ್ತಮ ಜೋಡಿಗಳು ಅನ್ಸ್ಕೊಳ್ಳೋಕೆ ಅಂತಾರೆ. ಇವರಿಗೆ ಎಂತ ಹುಚ್ಚು ಅಂದ್ರೆ ಈ ಅಪ್ಪ ಡಾಕ್ಟರ್ ರೆನಾಟೋ ಬೈಮಾಗಯ ಸುಮ್ಮನೆ ಅನ್ಕೋಬೇಡಿ. ಮುತ್ತು ಕೊಡೋದ್ಕಿಂತ ಮೊದಲು ನಮ್ಮ ಪಾದರಕ್ಷೆಗಳನ್ನ 210.66 ಡಿಗ್ರಿ ಕೋನದಲ್ಲಿ ಹಿಂದಕ್ಕೆ ತಿರುಗಿಸಿ ದಾಖಲೆ ಬರೆದಿದ್ದಾನೆ. ಪುಸ್ತಕ ಉಳಿಸೋದ್ರಲ್ಲಿ ಕೂಡ ಇವರು ಇನ್ನೊಂಥರ ಮೈಲಿಗಳನ್ನ ನೆಟ್ಟಿದ್ದಾನೆ. ಆದ್ರೆ ದಾಖಲೆ ಮಾಡೋದು ಕೂಡ ಇವರಿಗೆ ಮುತ್ತು ಕೊಡುವಷ್ಟೇ ಸಲೀಸು ಅಂತ ಹೇಳ್ತಾ ಇದ್ದಾರೆ. ಈ ವಾರದ ರಸವಾರ್ತೆಯನ್ನ ಮುಗಿಸೋಣ, ಮುಂದಿನ ವಾರ ಭೇಟಿಯಾಗೋಣ. ಬರೆದವರು ಕಟ್ಟೆ ಗುರುರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಸಮಯ ಈಗ ವೇಳೆ 6:35:40.

ನಮ್ಮ ನಿಲಯದಿಂದ ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ಬಾಳೆಮರನಹಳ್ಳಿಯ ಹಿರಿಯ ರೈತ ಮಹಿಳೆ ಶ್ರೀಮತಿ ಎಂಎನ್ ಸುಶೀಲಮ್ಮ ಅವರೊಂದಿಗೆ ಸಂದರ್ಶನ ಕೇಳುವರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಈ ರಾತ್ರಿ 7:40 ಹಿಂದಿ ಚಿತ್ರಗೀತೆಗಳು, 8:00 ಹಾಗೂ 10:00 ಚಿತ್ರಗೀತೆಗಳು, 9:15 ಪ್ರಚಿತಿಲ್ಲ ವಿದ್ಯಮಾನ, 9:30 ಕ್ರೀಡಾ ಲೋಕ.

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬೆಡದಿ ಟೌನ್ಶಿಪ್ ವಿವಾದ, ಎರಡನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬೆಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಫಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ತಾಪಮಾನ. ವಾರ್ತೆಗಳ ವಿವರ. ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡಲುವಂತೆ ದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು

0: ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಡ್ಯ ರೈತರಿಗೆ ನೀರು ಬಿಡುಗಡೆ ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಬೆಳದಿ ಟೌನ್ಶಿಪ್ ಯೋಜನೆಗೆ ಪ್ರತಿಪಕ್ಷಗಳ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಎರಡನೇ ಹಂತದ ಭೂಸ್ವಾಧೀನ ಪ್ರಕ್ರಿಯೆಯ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ಬಿಡದಿ ಹೋಬಳಿಯ 2550 ಎಕರೆ ಜಮೀನನ್ನು ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಅಧಿಕೃತ ಆದೇಶ ಹೊರಡಿಸಿದೆ. ಕೆಜಿ ಕೊಲ್ಲರಪಾಳ್ಯದಲ್ಲಿ ಒಟ್ಟು 315 ಎಕರೆ, ಬನ್ನಿಗಿರಿ ಗ್ರಾಮದಲ್ಲಿ ಒಟ್ಟು 775 ಎಕರೆ, 600 ಗುಂಟೆ ಅರಳಾಳು ಸಂದ್ರದಲ್ಲಿ ಒಟ್ಟು 1460 ಎಕರೆ, 21 ಗುಂಟೆ ಜಮೀನನ್ನು ಭೂಸ್ವಾಧೀನಗೊಳಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೇಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಹಾಕಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ.
0: ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಖೈದಿಗಳು ತಪ್ಪಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿ ಮತ್ತು ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈಗಾಗಲೇ ಓರ್ವ ಖೈದಿಯನ್ನು ಸೆರೆ ಹಿಡಿಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜೈಲುಗಳ ಸುಧಾರಣೆ, ಭದ್ರತಾ ವ್ಯವಸ್ಥೆಯ ಉನ್ನತೀಕರಣ ಮತ್ತು ಅಕ್ರಮಗಳಿಗೆ ಕಡಿವಾಣದಂತಹ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಟೀಕೆ ಮಾಡುತ್ತಿರುವಂತಹ ಬಿಜೆಪಿ ನಾಯಕರು ತಮ್ಮ ಅವಧಿಯಲ್ಲಿ ರಾಜ್ಯದ ಜೈಲುಗಳ ಸ್ಥಿತಿ ಹೇಗಿತ್ತು ಎಂಬುದನ್ನು ಅವಲೋಕನ ಮಾಡಿಕೊಳ್ಳಲಿ ಎಂದು ತಿಳಿಸಿದ್ದಾರೆ. ಆಷಾಢ ಶುಕ್ರವಾರದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ವ್ಯವಸ್ಥೆಗಳನ್ನು ಕಲ್ಪಿಸಲು ಲಲಿತ್ ಮಹಲ್ ಹೆಲಿಪ್ಯಾಡ್ನಿಂದ ಚಾಮುಂಡಿ ಬೆಟ್ಟದವರೆಗೆ ಕೈಗೊಂಡಿರುವ ಪೂರ್ವ ಸಿದ್ದತೆಗಳನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ವಾಹನ ನಿಲುಗಡೆ ವ್ಯವಸ್ಥೆ, ಭಕ್ತರಿಗಾಗಿ ವಿಶೇಷ ಬಸ್ ಸೇವೆ, ಕುಡಿಯುವ ನೀರಿನ ವ್ಯವಸ್ಥೆ, ಸರತಿ ಸಾಲು ನಿರ್ವಹಣೆಗೆ ಕೈಗೊಂಡಿರುವಂತಹ ಕ್ರಮ ಮತ್ತು ಶೌಚಾಲಯಗಳ ಸೌಲಭ್ಯಗಳನ್ನು ಪರಿಶೀಲಿಸಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸ್ವಚ್ಛತೆ, ಕುಡಿಯುವ ನೀರು, ಸಾರಿಗೆ, ಸರತಿ ಸಾಲಿನ ವ್ಯವಸ್ಥೆ ಮತ್ತು ಶೌಚಾಲಯಗಳ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ಶೇಕಡಾ 70% ಮಳೆ ಕೊರತೆಯಾಗಿ ಬರಗಾಲ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು ಹಾಗೂ ಪ್ರತಿಭಟನಾ ನಿರತ ರೈತರ ಮೇಲೆ ಹಾಕಿರುವ ಕೇಸುಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಇದೇ 17ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ 6ರಿಂದ ಆರಂಭವಾಗುವ ವಿಧಾನಮಂಡಲದ ಅಧಿವೇಶನದಲ್ಲೂ ಬಿಡದಿ ಟೌನ್ಶಿಪ್ ಬರಗಾಲ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ವತಿಯಿಂದ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಉದ್ಘಾಟಿಸಿದರು.

0: ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಧಾರ್, ಹೊಸ ನೋಂದಣಿ, ತಿದ್ದುಪಡಿ, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸ ಬದಲಾವಣೆ ಸೇರಿದಂತೆ ವಿವಿಧ ಸೇವೆಗಳು ಒಂದೇ ಸ್ಥಳದಲ್ಲಿ ಲಭ್ಯವಾಗುವುದರಿಂದ ಸಾರ್ವಜನಿಕರಿಗೆ ವೇಗವಾಗಿ ಮತ್ತು ಸುಲಭವಾಗಿ ಸೇವೆ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಆಧಾರ್ ಪ್ರಮುಖ ದಾಖಲೆಯಾಗಿರುವುದರಿಂದ ನಾಗರಿಕರು ಈ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಆಧಾರ್ ಸೇವಾ ಕೇಂದ್ರದ ಕ್ಲಸ್ಟರ್ ವ್ಯವಸ್ಥಾಪಕ ಶ್ಯಾಮಸುಂದರ್ ಮಾತನಾಡಿ, 5-17 ವರ್ಷದ ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣವನ್ನು ಸೆಪ್ಟೆಂಬರ್ 30ರವರೆಗೆ ಉಚಿತವಾಗಿ ಮಾಡಿಕೊಡಲಾಗುತ್ತಿದ್ದು, ಈ ಸೇವೆ ಆಧಾರ್ ಕೇಂದ್ರ ಮತ್ತು ಶಾಲಾ ಶಿಬಿರಗಳಲ್ಲಿ ಲಭ್ಯವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲಗೊಂಡಿದೆ. ಮುಂಗಾರು ಬಿರುಸು ಆಗಬೇಕಾದಂತಹ ಈ ದಿನಗಳಲ್ಲಿಯೇ ಜಿಲ್ಲೆಯಾದ್ಯಂತ ಬಿರು ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಾವೇರಿ ಉಗಮ ತಾಣವಾದಂತಹ ತಲಕಾವೇರಿಯಲ್ಲಿಯೂ ಮಳೆ ಕ್ಷೀಣವಾಗಿದ್ದು ಕಾವೇರಿ ನದಿ ನೀರಿನ ಹರಿವಿಕೆಯಲ್ಲಿಯೂ ಇಳಿಕೆಯಾಗಿದೆ. ಮುಂಗಾರು ವಿಫಲವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೂ ಹಿನ್ನಡೆಯಾಗಿದೆ. ಕೆಲವು ಗ್ರಾಮಗಳಲ್ಲಿ ಕಾಫಿ ಕಾಯಿ ಗಿಡದಿಂದ ಉದುರುತ್ತಿದೆ. ಕೊಡಗಿನ ಕಿತ್ತಳೆ ಫಸಲು ಮೇಲೂ ಕ್ಷೀಣಿಸಿದ ಮುಂಗಾರಿನಿಂದ ವ್ಯತಿರಿಕ್ತ ಪರಿಣಾಮ ಬೀರಿದೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ಬಿಸಿಲು ಏರಿಕೆಯಾಗುತ್ತಿದೆ. ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಮತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಪ್ರಮಾಣದಲ್ಲಿ ಕಳೆದ 3 ದಿನಗಳಿಂದ ಏರಿಕೆಯಾಗುತ್ತಲೇ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣಾಂಶದ ಪ್ರಮಾಣ ಇಂದು ಮತ್ತು ನಾಳೆ ಏರಿಕೆಯಾಗುತ್ತಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ನಡುವೆ ಬೆಂಗಳೂರಿನಲ್ಲೂ ಸಹ ಉಷ್ಣಾಂಶ ಏರಿಕೆಯಾಗಿದ್ದು, ಹೆಚ್ಎಲ್ ವಿಮಾನ ನಿಲ್ದಾಣದ ಪ್ರದೇಶದ 34°C, ಬೆಂಗಳೂರು ನಗರದಲ್ಲಿ 33.6°C ಉಷ್ಣಾಂಶ ದಾಖಲಾಗಿದೆ. ಗರಿಷ್ಠ ಉಷ್ಣಾಂಶದ ಪ್ರಮಾಣ ಈ ವಾರ ಇನ್ನೂ 3°C ನಿಂದ 4°C ವರೆಗೆ ಏರಿಕೆಯಾಗಬಹುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮುಂದುವರೆದಿದೆ. ವಿಜಯಪುರ ಜಿಲ್ಲೆಯ ಮತದಾರರ ಪಟ್ಟಿಯಲ್ಲಿ ಒಟ್ಟು 19,82,114 ಮತದಾರರು ಇದ್ದು, ಗಣತಿ ನಮೂನೆಗಳನ್ನು ಬಿಎಲ್ಒಗಳಿಗೆ ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಶೇಕಡ 50.2%ರಷ್ಟು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಅನುರಾಧ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಡೆಯರಪಾಳ್ಯದ ಟಿಬೆಟಿಯನ್ ಕಾಲೋನಿಯ ಸಮೀಪ ರಸ್ತೆ ಕಾಮಗಾರಿಯಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ, ಗುಣಮಟ್ಟ ಪರೀಕ್ಷೆ ನಡೆಸದಿರುವುದು ಹಾಗೂ ಅಳತೆಗಳಲ್ಲಿ ವ್ಯತ್ಯಾಸಗಳಿದ್ದರೂ ಬಿಲ್ ಪಾವತಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ 2 ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಅಮಾನತುಗೊಳಿಸಿದೆ. ರೈತರ ಆದಾಯ ವೃದ್ಧಿ ಹಾಗೂ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಬ್ಯಾಂಕುಗಳ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಈ ಸಾಲ ಸೌಲಭ್ಯವನ್ನು ಜಿಲ್ಲೆಯ ಅರ್ಹ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಯಚೂರು ಜಿಲ್ಲಾ ಲೀಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ವಿವಾದ, 2ನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬಿಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ದ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ಉಷ್ಣಾಂಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಈಗ ವೇಳೆ 6:51 10 ಸೆಕೆಂಡ್ಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
4: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
3: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
8: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ %90 ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ %45 ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ %15 ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
10: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
11: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
10: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
4: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
3: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ

0: ಹಣೆ ಸಿಗುತ್ತೆ.
1: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು

0: ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18ನೇ ತಾರೀಕು ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಹಿರಿಯ ರೈತ ಮಹಿಳೆ ಶ್ರೀಮತಿ ಎಂಎನ್ ಸುಶೀಲಮ್ಮ ಅವರೊಡನೆ ಸಂದರ್ಶನ ಕೇಳೋಣ.
4: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಸುಶೀಲಮ್ಮ ಅವರಿದ್ದಾರೆ. ಇವರು ಹಿರಿಯ ರೈತರು, ಇದೇ ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಗ್ರಾಮದ ಒಬ್ಬ ಮಹಿಳಾ ರೈತರಿದ್ದಾರೆ, ಮಹಿಳಾ ಕೃಷಿಕರಿದ್ದಾರೆ. ಇವರು ಈಗ ಕಡಿಮೆ ಒಂದು ಜಮೀನಿನಲ್ಲಿನೇ ಯಾವ ರೀತಿ ತಮ್ಮ ಒಂದು ಕೃಷಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಕೃಷಿಯ ಬದುಕನ್ನ ಇವರು ಕಟ್ಕೊಂಡಿದ್ದಾರೆ ಅನ್ನೋದನ್ನ ಈಗ ವಿವರವಾಗಿ ಇವರಿಂದ ತಿಳ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರಮ್ಮ.
5: ನಮಸ್ತೆ.
4: ಹೇಳಿಮ್ಮ, ಎಷ್ಟು ವರ್ಷದಿಂದ ತಾವು ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ?
5: ಈಗಲೇ 45 ವರ್ಷದಿಂದ ಕೃಷಿ ತೊಡಗಿಸಿಕೊಂಡಿದ್ದೀವಿ.
4: ಏನೇನ್ ಬೆಳೆ ಬೆಳಿತಿದ್ದೀರಮ್ಮ ಮೊದಲು?
5: ಮೊದಲು ಭತ್ತ ಕಬ್ಬನ್ನ ಮಾಡ್ತಾ ಇದ್ವಿ. ಈಗ ಜಮೀನೆಲ್ಲ ಮಟ್ಟ ಮಾಡಿಸಿ ಅದೆಲ್ಲ ಗುಂಡಿ ಎಲ್ಲ ತೋಡಿಸಿ ಕೆಮ್ಮಣ್ಣು ಗೊಬ್ಬರ ಎಲ್ಲ ಹಾಕಿ ಅಡಕೆ ಗಿಡ ನೆಟ್ಟಿದೀವಿ. ಅದ್ರ ಜೊತೆಗೆ ನಾವು ರಾಗಿ ಬೆಳೆದಿದೀವಿ. ರಾಗಿ ಬೆಳೆದಾದ್ಮೇಲೆ ಚೆಂಡು ಹೂವನ್ನ ಹಾಕಿದ್ವಿ. ಈಗ ಬೆಂಡೆಕಾಯಿ ತರಕಾರಿನ ಹಾಕೊಂಡಿದೀವಿ.
4: ತರಕಾರಿ ಇದು ಎಷ್ಟು ಎಕರೆಯಲ್ಲಿ ಹಾಕಿದ್ರಿ?
5: ಒಂದು ಕಾಲು ಎಕರೆ ಜಮೀನ್ಗೆ ಅಡಕೆ ಗಿಡನ ಹಾಕ್ಬಿಟ್ಟು ಅದರೊಳಗಡೆ ಬೆಂಡೆಕಾಯಿ ಗಿಡನ ಹಾಕೊಂಡಿದ್ವಿ.
4: ಇದು ಅಡಕೆ ಎಷ್ಟು ವರ್ಷದ ಗಿಡ?
5: ಈಗ 2 ವರ್ಷದ.
4: ಅದರಲ್ಲಿ ಮಧ್ಯಂತರವಾಗಿ ತರಕಾರಿ ಬೆಳೆ ಬೆಳೆದಿದ್ರಿ. ಮೊದಲನೇ ವರ್ಷ ಏನ್ ಬೆಳೆದಿದ್ರಿ ಅಮ್ಮ?
5: ರಾಗಿ.
4: ರಾಗಿ ಬೆಳೆದಿದ್ರ? ಯಾವ ರೀತಿಯಿಂದ ಬಂತು ಇಳುವರಿ?
5: ರಾಗಿ ಚೆನ್ನಾಗೇ ಬಂತು ಸರ್.
4: ಎಷ್ಟು ಬಂತು, ಎಷ್ಟು ಚೀಲ?
5: ಎಲ್ಲ ಒಟ್ಟು ಒಂದು 10 ಕ್ವಿಂಟಲ್ ಬಂತು ಸರ್.
4: ಈಗ ಇದಕ್ಕೆ ಬೇಕಾಗಂತ ಒಂದು ಸಾಮಗ್ರಿಗಳು ಅಂತ ಪರಿಕರಗಳು, ಒಳಸುರಿಗಳು ಅಂತ ಹೇಳ್ತೀವಿ, ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಏನು ಸರ್ಕಾರಿ ಗೊಬ್ಬರ ಹಾಕ್ತೀರಾ ಇಲ್ಲ ಮನೆ ಗೊಬ್ಬರನೇ ಹಾಕ್ತೀರಾ? ತಿಪ್ಪೆ ಗೊಬ್ಬರ ಆತರದ್ದು?
5: ಮನೆ ಗೊಬ್ಬರ ಮತ್ತೆ ಕೆಮ್ಮಣ್ಣು, ಆಮೇಲೆ ಸಾವಯವ ಗೊಬ್ಬರಗಳನ್ನ ಹಾಕ್ತೀವಿ ಸರ್.
4: ಸಾವಯವ ಗೊಬ್ಬರ ಅಂದ್ರೆ ನೀವೇ ತಯಾರಿಸ್ತೀರಾ?
5: ನಾವು ತಯಾರಿಸಲ್ಲ, ಅವರು ಒಬ್ರು ಇದಾರೆ, ಅವ್ರ ಹತ್ರ ಹೋಗಿ ತಗೊಂಡ್ಬಂದು ಹಾಕ್ತೀನಿ.
4: ತಗೊಂಡ್ ಬರ್ತೀರಾ? ಅಂದ್ರೆ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂತ ರೈತರು?
5: ರೈತರು.
4: ಅವರು ಮಾಡ್ತಾರೆ, ಅವರಿಂದ ನೀವು ಖರೀದಿ
5: ಮಾಡ್ಕೊಂತೀರಿ.
4: ಈಗ ನಿಮ್ಗೆ ಏನಾದ್ರೂ ತುರ್ತಾಗಿ ಈ ವಿಷಯದ ಯಾವುದೇ ಒಂದು ಕೃಷಿಗೆ ಸಂಬಂಧಪಟ್ಟಿದ್ದು, ತೋಟಗಾರಿಕೆ ಸಂಬಂಧಪಟ್ಟಿದ್ದು ವಿಷಯಗಳನ್ನ ತಿಳ್ಕೊಬೇಕು ಅಂತಂದ್ರೆ ರೈತರ ಹತ್ರ ತಿಳ್ಕೊತಿರೋ ಇಲ್ಲ ವಿಜ್ಞಾನಿಗಳ ಹತ್ರ ಹೋಗಿ ಮಾಹಿತಿ ಪಡ್ಕೊಳ್ತಿರೋ, ಹೇಗೆ?
5: ರೈತರು ಚೆನ್ನಾಗಿ ಬೆಳೆ ಬೆಳೀತಿರ್ತಾರಲ್ಲ, ಅವರೆಲ್ಲ ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು, ಈ ತರ ಔಷಧಿ ಹಾಕ್ಬೇಕು ನೀವು ಅಂತಾರೆ. ಆಮೇಲೆ ಕೃಷಿ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಸರ್ಗಳೆಲ್ಲ ಬರ್ತಿರ್ತಾರೆ ನೋಡಕ್ಕೆ, ಅವರೆಲ್ಲ ಮಾಹಿತಿ ನಮಗೆ ಕೊಡ್ತಾರೆ ಸರ್. ಅವ್ರು ತಿಳ್ಕೊಂಡು ನಾವು ಮಾಡ್ತೀವಿ ಸರ್. ಕೃಷಿ ಇಲಾಖೆಯವರು ಬಂದು ಭೇಟಿ ಕೊಡ್ತಾರೆ.
4: ಈಗ ಇದ್ರ ಜೊತೆಗೆ ಕೃಷಿ ಜೊತೆಗೆ ಮತ್ತೆ ಹೈನುಗಾರಿಕೆ ಏನಾದ್ರು ಮಾಡ್ಕೊಂಡಿದ್ದೀರಾ ಮನೆಗೋಸ್ಕರ?
5: ಇಲ್ಲ ಸರ್, ಅವಾಗ ನಮ್ಮ ಯಜಮಾನ್ರು ಇದ್ದಾಗ ನಾವು ಮಾಡ್ತಾ ಇದ್ವಿ. ಈಗ ನಾನು ಅಂಗನವಾಡಿ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ 31 ವರ್ಷ. ಅವಾಗ ಹಸು ಕಟ್ಕೊಂಡಾಗ ನನಗೆ ಮಾಡೋಕ್ಕಲ್ಲ, ನಮ್ಮ ಮನೆಯವ್ರು ಮಾಡ್ತಾ ಇದ್ರು, ನಮ್ಮ ಯಜಮಾನ್ರು ತೀರ್ಕೊಂಡೋದ್ರು. ಹಂಗಾಗಿ ನಾನು ಇವಾಗ 8 ವರ್ಷ ಆಯ್ತು ರಿಟೈರ್ಡ್ ಆಗಿ. ನಾನು ಆದ್ರೂ ಅಂಗನವಾಡಿ ಮುಗಿದ ನಂತರ ನಾನು ಹೋಗಿ ಗದ್ದೆ ಓಡೆ ನಮ್ಮ ಯಜಮಾನ್ರ ಜೊತೆ ಸಹಾಯ ಮಾಡಿಕೊಂಡು ಅವ್ರಿಗೂ ನಾನು ಎಲ್ಲ ಮಾಡ್ತಾ ಇದ್ದೆ ಸರ್. ಈಗ ಮಾಡ್ತಾ ಇದ್ದೀನಿ.
4: ಓಕೆ. ಅಂಗನವಾಡಿ ಅಂತ ಹೇಳಿದ್ರಿ, ಏನೇನು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ರಿ ನಿಮ್ಮ ಒಂದು ಆ ಸಮಯದಲ್ಲಿ ನೀವು ಕೆಲಸ ಮಾಡ್ಬೇಕಾದ್ರೆ ಮಕ್ಕಳಿಗೆ, ಆಮೇಲೆ ಗರ್ಭಿಣಿಯರಿಗೆ, ಆಮೇಲೆ ಮಹಿಳೆಯರಿಗೆ ನಿಮ್ಮ ಒಂದು ಅಂಗನವಾಡಿ ಕೇಂದ್ರದಿಂದ ಏನೇನು ಒಂದು ಕಾರ್ಯಕ್ರಮಗಳನ್ನ ಮಾಡ್ತಿದ್ರಿ?

0: ನಾವು ಮಕ್ಕಳಿಗೆ ರೂಢಿಗತವಲ್ಲದ ಶಿಕ್ಷಣ ಅಂದ್ರೆ ಅವ್ರಿಗೆ ಆಟದಿಂದಲೇ ಪಾಠ ಮಾಡ್ತಾ ಇದ್ವಿ. ಹಾಡುಗಳು ಕಥೆಗಳು ಮಕ್ಕಳಿಗೆ ಸರ್ಕಾರದಿಂದ ನಮಗೆ ಅಂಗನವಾಡಿ ಸಿಡಿಪಿ ಆಫೀಸಿಂದ ಫುಡ್ ಎಲ್ಲ ಬರ್ತಿದ್ರೆ ಹಾಲು ಕೊಡ್ತಿದ್ರು. ಅದ್ರಲ್ಲಿ ಹಾಲು ಕೊಟ್ಟು ಫುಡ್ ಇಂತಿಂತ ಫುಡ್ ಇಂತಿಂತ ದಿನಕ್ಕೆ ಅಂತ ಮಾಡ್ತಿದ್ರು. ಗರ್ಭಿಣಿ ಬಾಣಂತಿಯರಿಗೆ ಫುಡ್ ಕೊಡೋದು, ಅವರಿಗೆ ನಾವು ಮನೆ ಭೇಟಿ ಮಾಡಿಬಿಟ್ಟು ಅವ್ರಿಗೆ ಮಾಹಿತಿ ಹೇಳೋದು, ಮಗುಗೆ ಇಂಜೆಕ್ಷನ್ ನೀವು ಹಾಕ್ಸ್ಕೋಬೇಕು, ಯಾವ್ಯಾವ ಇಂಜೆಕ್ಷನ್ ಹಾಕ್ಸ್ಬೇಕು ಕಾಲ ಟೈಮಿಗೆ, ಅವ್ರಿಗೆಲ್ಲ ಮಾರ್ಗದರ್ಶನ ನಾವು ಮಾಡ್ತಾ ಇದ್ವಿ. ಸಿಸ್ಟರ್, ನಾನು, ಆಶಾ ಕಾರ್ಯಕರ್ತೆ
1: ಅವರೆಲ್ಲ ಸೇರಿ
0: ಎಲ್ಲರೂ ಮೂರು ಜನ ಭೇಟಿ ಮಾಡಕ್ ಹೋಗ್ತಿದ್ವಿ. ಅವ್ರು ನನ್ನನ್ನು ಕರ್ಕೊಂಡು ಹೋಗೋರು, ನಾನು ಹೋಗ್ತಾ ಇದ್ದೆ.
1: ಆಮೇಲೆ ಇದ್ರ ಜೊತೆಗೆ ಈಗ ತಾವು ಹೇಳಿದ್ರಿ ಅಂಗನವಾಡಿ ಒಂದು ಕಾರ್ಯಕ್ರಮದ ಜೊತೆಗೇನೆ ಕೃಷಿ ಕೂಡ, ಅದು ಹೇಗೆ ಸಂಭಾಳಿಸ್ತಿದ್ರಿ ಅಂದ್ರೆ ಈ ಕಡೆ ಅಂಗನವಾಡಿ ಕೆಲಸದ ಜೊತೆಗೆ ಕೃಷಿ ಇವೆರಡು ಯಾವ ರೀತಿ?
0: ನಾವು ಅಂಗನವಾಡಿ ಅವಾಗ ನಾವು ಇರೋ ಟೈಮ್ನಲ್ಲಿ ಎರಡು ಗಂಟೆ ಎಷ್ಟೊತ್ತಿಗೆ ಇತ್ತು ಸ್ವಲ್ಪ ದಿನ, ಅದಾದ ನಂತರ ನಾಲ್ಕು ಗಂಟೆ ತನಕ. ಆ ನಾಲ್ಕು ಗಂಟೆ ಆದ ತಕ್ಷಣ ನಾವು ಹೋಗಿ ಕತ್ಲಾಗ ತನಕ ನಾವು ಕೆಲಸ ಮಾಡ್ಕೊಂಡು
1: ಕೆಲಸ ಮಾಡ್ತೇವೆ. ಮನೆ ಕೆಲಸ ಹೆಂಗೆ?
0: ಮನೆ ಕೆಲಸನೂ ನಾವು ಅಲ್ಲಿಂದ ಬಂದ್ ಮಾಡ್ಕೊಂತಿದ್ವಿ.
1: ಅಲ್ಲಿಂದ ಬಂದ್ ಮಾಡ್ಕೊಂತಿದ್ವಿ.
0: ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂತೀವಿ, ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡ್ಬೇಕಲ್ಲ ಸರ್. ನಾವು ಹೂವು ಎಲ್ಲ ಕಿತ್ಕೊಂಡು ಅಂಗಳ ಎಲ್ಲ ಕಸ ಎಲ್ಲ ಗುಡಿಸಿ ಚಕ್ಕ ಮಾಡಿ ಎಲ್ಲ ಮಾಡ್ಬೇಕಲ್ಲ. ನಾಲ್ಕು ಗಂಟೆಗೆ ಎದ್ದು ಬಿಡ್ತಿದ್ದೆ ನಾನು, ಎದ್ದು ನಾನೆಲ್ಲ ಮಾಡ್ತಾ ಇದ್ದೆ ಸರ್. ಆಮೇಲಿಂದ ಇದಲ್ದಲ್ಲಿ ಆಫೀಸಲ್ಲಿ ಬೇರೆ ನನಗೆ ಬರೆಯಕ್ಕೆ ತುಂಬಾ ಕಷ್ಟ ಅಂತ ಹೇಳ್ಕೊಂಡಿದ್ದೆ. ಅವಾಗ ಆಫೀಸಲ್ಲೂ ಬರೆಯಕ್ ನನಗೆ ಉಮಾ ಮೇಡಮ್ ಅಂತ ಇದ್ರು, ಅವರು ನನಗೆ ಬರೆಯಕ್ಕೆಲ್ಲ ಹಾಕೊಂತಾ ಇದ್ರು. ಆಮೇಲಿಂದ ನಾನು ಬೇರೆ ಸೆಂಟರ್ಗಳೆಲ್ಲ ಅಲ್ಲೂ ವರ್ಕ್ ಮಾಡ್ತಾ ಇದ್ದೆ ಸರ್. ಅಲ್ಲೂ ವರ್ಕ್ ಮಾಡಿ ಅಂಗನವಾಡಿ ಕೆಲಸನೂ ಮಾಡ್ಕೊಂಡು ಎಲ್ಲ ನಾನು ಶ್ರಮ ಮಾಡಿ ಕೆಲಸ ಮಾಡಿದ್ದೀನಿ ಸರ್.
1: ಇದ್ರ ಜೊತೆಗೀಗ ತಮ್ಮ ಹಿತ್ತಲಲ್ಲಿ ಇರ್ತಕ್ಕಂತ ಒಂದು ಜಾಗ ಸಿಗುವ ಒಂದು ಜಾಗದಲ್ಲಿ ಹೂ ಬೆಳೆ ಆಗಿರ್ಲಿ, ಜೊತೆಗೆ ಇವು ಮೆಡಿಸಿನಲ್ ಅಂದ್ರೆ ನಮ್ಮ ಮನೆಗೆ ಏನ್ ಬೇಕು, ತುಳಸಿ ಆಗಿರ್ಲಿ, ಲೋಳೆ ಸರ ಆಗಿರ್ಲಿ, ಈ ತರದ್ದು ಮೆಡಿಸಿನಲ್ ಅಂದ್ರೆ ಔಷಧಿ ಗುಣ ಇರ್ತಕ್ಕಂತ ಒಂದು ಸಸಿಗಳೇನಾದ್ರೂ ಬೆಳೆಸ್ತಾ ಇದ್ದೀರಿ?
0: ದಟ್ಪಚ್ಚರೆ ಹಾಕಿದೀನಿ, ಒಂದು ಎಲ್ಗ ಹಾಕಿದೀನಿ ಸರ್. ಆಮೇಲಿಂದ ತುಳಸಿ ಗಿಡಗಳು ಸುತ್ತಲೂ ಹಾಕಿದೀನಿ, ಆಮೇಲೆ ಹೂವಿನ ಗಿಡಗಳು. ಆಮೇಲಿಂದ ನಾನು ಮುಳುಗಾಯಿ ಸಸಿ ಬೀಜ ಮಾಡಿಬಿಟ್ಟು ಸಸಿ ಹಾಕಿ ಟೊಮೆಟೊ ಸೊಪ್ಪು ತರಕಾರಿನೆಲ್ಲ ಇತ್ಲ ಕಡೆ ಚಕ್ಕ ಮಾಡ್ಕೊಂಡು ಮಾಡ್ಕೊಂತೀನಿ. ಮಾರಾಟ ಏನ್ ಮಾಡಕ್ ಹೋಗಲ್ಲ, ನಾವು ಉಪಯೋಗಿಸ್ಕೊಂಡು ಅಕ್ಕಪಕ್ಕ ಅಲ್ಲಿ ಹಳ್ಳಿಗಳಲ್ಲಿ ಅವ್ರು ಬೆಳೆದಿದ್ದು ನಮಗೆ ಕೊಡ್ತಾರೆ, ನಾವು ಬೆಳೆದಿದ್ದು ಅವ್ರಿಗೆ ಕೊಡ್ತೀವಿ. ಮಾರದ ಗಿಡದ ಏನ್ ಮಾಡಲ್ಲ ಸರ್. ನುಗ್ಗಿಕಾಯಿ ಗಿಡ ಹಾಕೊಂಡಿದ್ದೀನಿ,
1: ಮತ್ತೆ ಕರಿಬೇವು
0: ಕರಿಬೇವಿನ ಸೊಪ್ಪಿನ ಗಿಡ ಮೂರು ಹಾಕೊಂಡಿದ್ದೀನಿ ಸರ್. ನಾನೇನು ದುಡ್ಡಿಗೆ ಏನು ಮಾರೋದಿಲ್ಲ ಸರ್. ಹಾಗೆ
1: ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತ ರೈತರಿಗೆ ನೆಂಟರಿಷ್ಟರಿಗೆ ಯಾರಾದ್ರೂ ಬಂದ್ರೆ
0: ಎಲ್ಲ ಕೊಡ್ತೀನಿ ಸರ್.
1: ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ ತಾವು?
0: ನಾವು ಒಟ್ಟು ಐದು ಜನ ಇದ್ದೀವಿ. ನಮ್ಮ ಯಜಮಾನರು ಎಕ್ಸ್ಪೈರ್ಡ್ ಆದ್ರು, ನಮ್ಮ ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿದೀವಿ. ಹಂಗಾಗಿ ಇವಾಗ ನಾನು ನನ್ನ
1: ಮಗ ಏನ್ ಮಾಡ್ತಾರೆ,
0: ಅವನ ಮಗ ಅವನಿಗೆ ಆಕ್ಸಿಡೆಂಟ್ ಆಗಿ ಕಾಲು ಇದು
1: ಗಾಯ ಆಗಿದೆ.
0: ಇದನ್ನ ಗಾಯ ಅಲ್ಲ, ಅದು ಕಾಲನೇ ಕಟ್ ಮಾಡಿದ್ದಾರೆ. ಹಂಗಾಗಿ ಅವನು ಹಿಂಡಿಯಲ್ಲಿ ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದ. ಇದು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಬರೆಯ ಕೆಲಸ ಹಾಕಿದ್ರು, ಅವನಿಗೆ ಬರೆಯ ಕೆಲಸ ಮಾಡ್ತಾ ಇದ್ದ. ಆಮೇಲಿಂದ ಕಾಲು ಹಿಂಗೆ ಭಾವ ಆಯ್ತಲ್ಲ, ಹಾಗೆ ಇವಾಗ ರಜಾ ಹಾಕೊಂಡಿದ್ದಾನೆ ಸರ್. ಅವನಿವಾಗ ರೈತನಾಗಿ ಕೆಲಸ ಎಲ್ಲ ಮಾಡ್ತಾನೆ, ಪ್ಲಾಸ್ಟಿಕ್ ಕವರ್ ಹಾಕೊಂಡ್ಬಿಟ್ಟು ತುಂಬಾ ಕಷ್ಟ ಪಡ್ತಾನೆ ಸರ್. ಇಬ್ರು ಮಾಡೋ ಕೆಲಸ ಒಬ್ನೇ ಮಾಡ್ತಾನೆ.
1: ನೀರಿನ ಒಂದು ವ್ಯವಸ್ಥೆ,
0: ತುಂಬಾ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಸರ್. ನಮಗೆ ಚಾನಲ್ ಇದೆ, ಬೋರ್ ಮಾಡಿಸಿದಾನೆ ಮಗ, ಎಲ್ಲ ಅನುಕೂಲ ಇದೆ ಸರ್. ನಮ್ಗೆ
1: ಸರ್ಕಾರದಿಂದ ಏನೇನು ಸೌಲಭ್ಯ ತಗೊಂಡಿದ್ದೀರಿ ಅಥವಾ ನೀವು ಅವರಿಗೆ ಕೋರಿದಿರಿ ಈ ಸೌಲಭ್ಯ ಬೇಕಂತ ಹೇಳ್ಬಿಟ್ಟು?
0: ನಮ್ಗೆ ಸರ್ಕಾರಕ್ಕೆ ಕೋರಿದೀವಿ, ಸಾವಯವ ಗೊಬ್ಬರ ಸಬ್ಸಿಡಿ ದರದಲ್ಲಿ ಕೊಡ್ಬೇಕು ನೀವು. ಆಮೇಲಿಂದ ನಮಗೆ ಲೋನ್ಗಳು ಕೊಡ್ಬೇಕು ರೈತರುಗಳಿಗೆ, ಸಣ್ಣ ರೈತರು ನಾವು, ನಮಗೆಲ್ಲ ಸಹಾಯ ಮಾಡ್ಬೇಕು ನೀವು. ಬೀಜಗಳು ಕೊಡ್ಬೇಕು, ಒಳ್ಳೊಳ್ಳೆ ತರಕಾರಿ ಬೀಜನೆಲ್ಲ ಕೊಟ್ರು. ಮೊನ್ನೆ ಕರೆದ್ಬಿಟ್ಟು ಫೋನ್ ಮಾಡಿ ತರಕಾರಿ ಬೀಜನೆಲ್ಲ ಕೊಟ್ಟಿದ್ದಾರೆ ಸರ್. ಕೃಷಿ ಕೇಂದ್ರಕ್ಕೆ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಬಂದೆ.
1: ಎಲ್ಲಿ ಎಲ್ಲಿ ಹೋಗಿದ್ರಿ?
0: ಇಲ್ಲಿ ಕೃಷಿ ಕೇಂದ್ರ ಅಂತ ಇದೆ.
1: ಕೃಷಿ ಅಂದ್ರೆ ರೈತ ಸಂಪರ್ಕ ಕೇಂದ್ರ.
0: ರೈತ ಸಂಪರ್ಕ ಕೇಂದ್ರ
1: ಸೊ ಅಲ್ಲಿ ಕೊಟ್ಟಿದ್ದಾರೆ.
0: ಅಲ್ಲಿ ಕೊಟ್ಟರು ಸರ್.
1: ನಿಮ್ಮೂರಲ್ಲಿ ಐತಾ ರೈತ ಸಂಪರ್ಕ?
0: ಇಲ್ಲ ಸರ್, ನಮ್ಮ ಊರಲ್ಲಿಲ್ಲ ಸರ್.
1: ಈಗ ಇದ್ರ ಜೊತೆಗೆ ಈಗ ಕೃಷಿಯ ಜೊತೆಗೆ ಸಂಘ ಸಂಸ್ಥೆಗಳು ಏನಾದರೂ ಭಾಗಿಯಾಗಿದ್ದೀರಾ?
0: ಸಂಘ ಸಂಸ್ಥೆ ಸ್ತ್ರೀಶಕ್ತಿ ಸಂಘ ಅಲ್ಲೇ 30 ವರ್ಷದಿಂದ ಮಾಡ್ತಿದ್ದೀನಿ. ಅಲ್ಲಿ ಯಾರು ಬರೆಯೋರು ಯಾರು ಇಲ್ಲ, ಟೀಚರ್ ಆಗಿ ನಾನೇ ಎಲ್ಲ ಬರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲಿಂದ ನಾನು ದುಡ್ಡು ಗಿಡ್ಡು ಏನು ಇಸ್ಕೊಳಲ್ಲ ಅವರು. ಹಾಗೆ ನಾನು ಒಂದು 4 ಅಕ್ಷರ ಕಲ್ತಿರೋದ್ರಿಂದ ನಾನೇ ರೈಟಿಂಗ್ ಎಲ್ಲ ಬರೀತೀನಿ. ಆಮೇಲೆ ಈಗ ಏನೋ ಟೀಚರ್ ಪಾಪ ಬಹಳ ವರ್ಷದಿಂದ ಮಾಡ್ತಾರೆ. ಹೋಗ್ತಾರೆ, ಅವ್ರಿಗೆ ನಾವೆಲ್ಲ ಸೇರ್ಕೊಂಡು ದುಡ್ಡು ಕೊಡ್ಬೇಕು ಅಂತ ಮಾತಾಡ್ತಾ ಇದಾರೆ.
1: ಈಗ ಈ ಸಂಘದಲ್ಲಿ ಆರಂಭದಲ್ಲಿ ಎಷ್ಟು ಜನ ಸದಸ್ಯರಿಂದ ಆರಂಭ ಮಾಡಿದ್ರಿ, ಮತ್ತೆ ಈಗ ಎಷ್ಟು ಜನ ಸದಸ್ಯರಿದ್ದಾರೆ?
0: ಆರಂಭದಲ್ಲಿ 15 ಜನ ಮಾಡಿದ್ದೆ.

0: ಮಾಡಿದ್ರಿ?
1: ಒಬ್ರು ಊರ್ ಬಿಟ್ಟು ಹೋಗ್ಬಿಟ್ರು, ಬೇರೆ ಬೆಂಗಳೂರಿಗೆ ಹೋದ್ರು, ಇನ್ನೊಬ್ರು ತರೀಕೆರೆಗೆ ಹೋದ್ರು. ಅವರಿಬ್ರು ಬಿಟ್ಬಿಟ್ರು. ಅವಾಗ ಯಾರನ್ನೂ ಸೇರ್ಸ್ಕೊಳೋದ್ ಬೇಡ ಅನ್ಬಿಡ, 13 ಜನನೇ ಸಾಕು ಅಂತಂದ್ಬಿಟ್ಟು 13 ಜನನೇ ಚೆನ್ನಾಗಿ ಕ್ಲೀನ್ ಬರ್ತಾ ಇದ್ದೀವಿ ಸರ್. ಎಲ್ಲ ಹೆಣ್ಣು ಲೋನ್ ತಗೊಂಡು, ಹಸುಗಳೆಲ್ಲ ತಗೊಂಡು, ಆಮೇಲೆ ಕುರಿಗಳು ಸಾಕೊಂತಾರೆ, ಹಸುಗಳು ಸಾಕೊಂತಾರೆ. ನಾವು ಲೋನ್ ತಗೊಂಡು ಗದ್ದೆನೆಲ್ಲ ಇಂಪ್ರೂವ್ ಮಾಡಿದೀನಿ ಸರ್.
0: ಜೊತೆಗೆ ಈಗ ಕೈ ಕಡಾಗಿ ಏನೋ ಒಂದು ತುರ್ತಾಗಿ ಮದ್ವೆಗೋ ಮುಂಜಿಗೋ ಅಥವಾ ಏನೋ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಸಮಾರಂಭಕ್ಕೆ ದುಡ್ಡು ಬೇಕಾದಾಗ ಕೊಡ್ತೀರಾ? ಸಂಘದಲ್ಲೇ ಹಂಚಿಕೊಳ್ತೀರಾ, ಹೇಗೆ ಅದು?
1: ಅವರು ಆತರ ಎಲ್ಲ ಏನು ಕೊಡೋದಿಲ್ಲ. ಲೋನ್ ತಗೊಂಡಿರ್ತೀವಲ್ಲ, ಅವಾಗ ಲೋನ್ ಅಲ್ಲಿ ನಾವೊಂದು ಸ್ವಲ್ಪ ಬ್ಯಾಂಕ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂತಾರೆ. ಸೇವ್ ಮಾಡಿ ಇಟ್ಕೊಂಡು ಆಮೇಲಿಂದ ಅವ್ರು ಅದನ್ನ ತಗೊಂಡು ಇದ್ ಮಾಡ್ತಾರೆ. ಅದು ಲೋನ್ ಅನ್ನು ತೀರಿಸಬೇಕು, ಉಳಿತಾಯ 300 ರೂಪಾಯಿ ಕಟ್ಬೇಕು ತಿಂಗಳ ತಿಂಗಳ, ಅದನ್ನ ಉಳಿತಾಯ 300 ರೂಪಾಯಿ ಕಟ್ಕೊಂಡು ಹೋಗ್ತಾರೆ. ಹಂಗೆಲ್ಲ ಮಧ್ಯ ಕೊಡೋದಿಲ್ಲ
0: ಸರ್,
1: ಅದೆಲ್ಲ ಏನ್ ಕೊಡಂಗೆ ಮಾಡ್ಕೊಂಡಿಲ್ಲ. ಆಮೇಲಿಂದ ತುಂಬಾ ಕಷ್ಟ ಅಂತಂದ್ರೆ ಅವಾಗ 1 ರೂಪಾಯಿ ಬಡ್ಡಿ ಹಂಗೆ, ಅವಾಗ ಎಲ್ಲರೂ 13 ಜನನ ಒಪ್ಪಿದ್ರೆ ಮಾತ್ರ ಕೊಡ್ತಾರೆ. ಅವಾಗ ನಾವು ಪ್ರೆಸಿಡೆಂಟ್ ಬರೀಬೇಕು, ಅವಾಗ ನಾನು ಬರೀತೀನಿ ಸರ್.
0: ಇದು ನೀವು ಮೀಟಿಂಗ್ ಕೂತ್ಕೊಳ್ಳೋದು ಅಂದ್ರೆ ಎಲ್ಲರೂ ಸೇರೋದು ಒಂದು ವಾರಕ್ಕೊಂದ್ಸಲ ಸೇರ್ತೀರಾ, ಹೇಗೆ?
1: ಇಲ್ಲ ಸರ್, ಮೊದ್ಲು ವಾರಕ್ಕೊಂದ್ಸಲ ಸೇರ್ತಾ ಇದ್ವಿ, ಈಗ ತಿಂಗಳಿಗೊಂದ್ಸರಿ ಮಾಡ್ಕೊಂಡಿದ್ದಾರೆ. ಈಗ ಹೋದ್ನೇ ವರ್ಷದಿಂದ ತಿಂಗಳಿಗೊಂದ್ಸಲ
0: ಮಾಡ್ತಾರೆ.
1: 13 ಜನನು ಬರ್ತಾರೆ, ಸೈನ್ ಆಗ್ತಾರೆ, ಏನ್ ವಿಷಯ ಅಂತೆಲ್ಲ ನಾನು ಬರೀತೀನಿ. ಓದಿ ಹೇಳಿ ಟೀಚರ್ ಅಂತಾರೆ, ಓದಿ ಹೇಳ್ತೀನಿ. ಅವಾಗ ಎಲ್ಲರೂ ಚೆನ್ನಾಗಿ ಉಳಿತಾಯ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಅಭಿವೃದ್ಧಿ ಆಗಿದ್ದಾರೆ ಸರ್, ತುಂಬಾ ಅಭಿವೃದ್ಧಿ ಆಗಿದೆ ನಮ್ಮ ಬಾಳೆಮರದಲ್ಲಿ. ಶ್ರೀ ಬಸವೇಶ್ವರ ಶ್ರೀ ಶಕ್ತಿ ಸಂಘ ಅಂತ ತುಂಬಾ ಅಭಿವೃದ್ಧಿ ಹೊಂದಿದ ಸಂಘ.
0: ಈಗ ನಿಮ್ಮೂರಿಗೆ ಮೂಲ ಸೌಕರ್ಯವಾಗಿ ರಸ್ತೆ ಹೆಂಗಿದೆ ಅಮ್ಮ? ರಸ್ತೆ ಐತಾ?
1: ತುಂಬಾ ಚೆನ್ನಾಗಿ ರಸ್ತೆ ಮಾಡ್ಕೊಟ್ಟಿದ್ದಾರೆ ಸರ್, ಬಹಳ ಚೆನ್ನಾಗಿರ್ಲಿಲ್ಲ, ಈಗ ರಸ್ತೆ ಎಲ್ಲ ತುಂಬಾ ಚೆನ್ನಾಗಿದೆ. ಕುಡಿಯೋ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ.
0: ಸ್ಕೂಲ್ ಇದಾವ?
1: ಸ್ಕೂಲ್ ಇದೆ ಸರ್, ಹೈಸ್ಕೂಲ್ ಇದೆ, ಚೆನ್ನಾಗಿ ಪಾಠ ಮಾಡ್ತಾರೆ. ಒಳ್ಳೆ
0: ಏನ್ ಸಮಸ್ಯೆ ಇದೆ ಈಗ ನಿಮ್ಮ ಊರಿಗೆ ಏನ್ ಬೇಕಂತ ಕೇಳ್ತೀರಿ ಈಗ ಕೇಳೋದಾದ್ರೆ?
1: ಅದೇ ನಮಗೆ ಹೆಣ್ಮಕ್ಳಿಗೆ ಸಬ್ಸಿಡಿ ಲೋನ್ ಕೊಡ್ಬೇಕು, ಸ್ವಲ್ಪ ಅವರಿಗೆ ಕೊಡುಗೆಯಾಗಿ ಏನಾರ ಒಂದು ಕೊಡ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಅಂದ್ರೆ ಎಲ್ಲಾದ್ರು ಮಾಡ್ಕೊಟ್ಟಿದ್ದಾರೆ ಸರ್.
0: ಭದ್ರಾವತಿಗೆ ಎಷ್ಟಾಗುತ್ತೆ ನಿಮ್ಮೂರು?
1: ಭದ್ರಾವತಿಗೆ 12 ಕಿಲೋಮೀಟರ್.
0: 12 ಕಿಲೋಮೀಟರ್ ಹತ್ರ ಇದ್ದೀರಾ?
1: ಹತ್ರ.
0: ಏನಾದ್ರೂ ಈಗ ಅಂಗಡಿ ಮಾಡ್ಬೇಕಾದ್ರೆ ಅಥವಾ ಏನಾದ್ರೂ ದಿನಸಿ ವಸ್ತು ತಗೊಳ್ಬೇಕಾದ್ರೆ ಭದ್ರಾವತಿಗೆ ಬರ್ತೀರಾ ಅಥವಾ ಹೇಗೆ ನಿಮ್ಮೂರಲ್ಲಿ ಸಿಗುತ್ತಾ?
1: ನಮ್ಮೂರಲ್ಲೂ ಸಿಗುತ್ತೆ ಸರ್, ಜಾಸ್ತಿ ಸಾಮಾನ್ಯ ಹಬ್ಬ ಏನಾರ ಮಾಡಿದಾಗ ನಾವು ಹಿಂದಿನ ದಿವಸನೇ ಹೋಗೋ ಹಣ್ಣು ಏನೇ ನಮ್ಗೆ ಏನೇನು ತರಕಾರಿಗಳು ಅವೆಲ್ಲ ಬೇಕಾಗಿರೋದು ಸಾಮಾನುಗಳೆಲ್ಲ ಖರೀದಿ ಮಾಡ್ಕೊಂಡು ತಗೊಂಡ್ಬರ್ತೀವಿ.
0: ತಗೊಂಡ್ಬರ್ತೀರಾ? ಈಗ ಮತ್ತೆ ಈಗ ಕೃಷಿ ಕಡೆ ಬಂದ್ರೆ ಈಗ ಬೇಸಿಗೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ ಈಗ ತೋಟದಲ್ಲಿ ಕೆಲಸ?
1: ಈಗ ಬೇಸಿಗೆಯಲ್ಲಿ ಬೆಂಡೆಕಾಯಿ ಗಿಡ ಹಾಕಿದೀವಿ, ಆಮೇಲಿಂದ ಅದನ್ನೆಲ್ಲ ಕಳೆ ತೆಗೆದ್ಬಿಟ್ಟು ನಾನು ನನ್ನ ಮಗ ಇಬ್ಬರೇ ಮಾಡೋಕ್ಕಾಗಲ್ಲ, ಬೇರೆನ್ನೆಲ್ಲ ಕರ್ಕೊಂಡು ಆಮೇಲೆ ಅಡಿಕೆ ಗಿಡಕ್ಕೆಲ್ಲ ಸುತ್ತು ಗುಣ ಎಲ್ಲ ಮಾಡ್ಕೊಂಡು ಅದನ್ನ ಅಡಿಕೆ ಗಿಡನು ಬೆಳೆಸ್ಕೊಂಡು ತರಕಾರಿ ಬೆಳೆಸ್ಕೊಂತ ಇದ್ವಿ. ಆಮೇಲಿಂದ ಅದನ್ನ ಜಾಸ್ತಿ ಬೆಳೆದ್ರೆ ಇಸಲ ನಾನು ಮಾರ್ಕೆಟಿಗೆ ಹಾಕ್ತೀನಮ್ಮ ಅಂತಂದ, ಆಯ್ತಪ್ಪ ಹಾಕು ಒಳ್ಳೇದು ಅಂತ ಅಂದೆ ಮಗನಿಗೆ.
0: ಎಷ್ಟು ಬಂತು ಖರ್ಚ ಇಷ್ಟು? ಈಗ ಬೆಂಡೆಕಾಯಿ ಅಂತ ಹೇಳಿದ್ರಿ, ಈಗ ಅಡಿಕೆ ಅಂತ ಹೇಳಿದ್ರಿ, ಇದು ಒಟ್ಟ ಎಷ್ಟು ಖರ್ಚ ಬಂತು ನಿಮ್ಗೆ?
1: ಸರ್ ಬಂದಿದೆ ಸರ್, 50,000 ರೂಪಾಯಿ ಬಂತು ಸರ್.
0: ಸರ್ಕಾರದಿಂದ ಏನಾದ್ರು ಮತ್ತೆ ನೀವು ಸೌಲಭ್ಯ ಕೇಳಿದ್ರಿ? ಏನು
1: ಈ ಸರ್ಕಾರದಿಂದ ಇದು ಕೇಳಿದೀವಿ ಸರ್ ಸೌಲಭ್ಯನ, ಅವ್ರು ನಮಗೆ ಕೊಟ್ರು ಸರ್, 60,000 ರೂಪಾಯಿ ಕೊಟ್ರು. ಅದೇ ಹನಿ ನೀರಾವರಿ
0: ಯೋಜನೆ,
1: ಒಂದು ಕಾಲ್ ಬೇರೆ ಹಿಂಗಾಗಿದೆಯಲ್ಲ ಸರ್, ನನಗೆ ಬೇರೆ ವಯಸ್ಸಾಗಿದೆಯಲ್ಲ, ಹಂಗಾಗಿ ನೀರ್ನ ಆನು ಆಫ್ ಮಾಡಂಗೆ ಮಾಡಿಸ್ಕೊಟ್ಟಿದ್ದಾರೆ ಸರ್, 60,000 ರೂಪಾಯಿ ಬಡ್ಡಿ ಇಲ್ಲದ ಹಣ ಕೊಟ್ಟಿದ್ದಾರೆ.
0: ಅದನ್ನ ಅಸಲು ಕಟ್ಟಬೇಕು,
1: ಅಸಲು ಮಾತ್ರ ಕಟ್ಟಬೇಕು. ಎಷ್ಟೆಷ್ಟಾಗತ್ತೆ ಅಷ್ಟೆಷ್ಟು ಕಟ್ಟ್ರಿ, 5,000 ಕಟ್ಟ್ರಿ ನೀವು, ಇಷ್ಟೇ ಕಟ್ಟಬೇಕು ಅಂತೇನಿಲ್ಲ ಸುಶೀಲಮ್ಮರೇ ಅಂತಂದ್ರು. ಅದನ್ನೊಂದು ಮಾಡಿಸ್ಕೊಂಡಿದ್ದೀವಿ ಸರ್.
0: ಅದನ್ನ ಮಾಡಿಸ್ಕೊಂಡಿದೆ,
1: ತುಂಬಾ ಉಪಯೋಗ ಆಗಿದೆ ಸರ್. ನೀರು ಇಲ್ದಿದ್ರೆ ಗಿಡ ಎಲ್ಲ ಒಣಗ್ತವೆ ಅಲ್ವಾ, ಹಂಗಾಗಿ ಅದನ್ನ ಮಾಡ್ಕೊಟ್ಟಿರೋದಕ್ಕೆ ತುಂಬಾ ಒಳ್ಳೇದಾಗಿದೆ ಸರ್, ಸರ್ಕಾರದಿಂದಲೇ ಮಾಡ್ಕೊಟ್ರು. ಆಮೇಲೆ ಸಬ್ಸಿಡಿ ಹಣನು ಕೊಟ್ರು, ಅದನ್ನೆಲ್ಲ ತಗೊಂಡು ಗೊಬ್ಬರ ಎಲ್ಲ ಹಾಕಿ ಕೆಮ್ಮಣ್ಣೆಲ್ಲ ಹಾಕಿ ಮತ್ತೆ ನನ್ನ ಮಗ ಇಂಪ್ರೂವ್ ಮಾಡಿದ್ದಾನೆ ಇವಾಗ ಗಿಡಗಳಿಗೆ.
0: ಅದಾಯ್ತು. ಈಗ ಇದ್ರ ಜೊತೆಗೆ ಈಗ ನಿಮ್ಮ ಒಂದು ಊರಲ್ಲಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದೆ, ಇದು ಯಾವ ರೀತಿಯಿಂದ ಕೆಲಸ ಮಾಡ್ತಾ ಇದೆ?
1: ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ರಾಷ್ಟ್ರೀಯ ಖಾತ್ರಿ ಉದ್ಯೋಗ. ಇದರಲ್ಲಿ ನಾನು ಬರ್ತೀನಿ ನಿಮ್ ಜೊತೆ ಸೇರ್ಕೊಂಡು ಸೇರಿಸ್ಕೊಂಡ್ರೆ, ಅಯ್ಯೋ ಟೀಚರ್ ನೀವು ವಯಸ್ಸಾಗಿದೆ ಬೇಡ, ನೀವು ಇಷ್ಟು ಮಾಡಿದ್ರಲ್ಲ ಅಷ್ಟೇ ಸಾಕು, ಮಕ್ಳಿಗೆಲ್ಲ ನಮ್ಗೆಲ್ಲ ಸೈನ್ ಮಾಡಕ್ ಬರ್ತಿರ್ಲಿಲ್ಲ, ಸೈನ್ ಎಲ್ಲ ಕಲ್ಸ್ಕೊಟ್ಟಿದ್ರ, ಫುಡ್ ತಗೊಳಕ್ ಬರ್ತಿದ್ರು ಎಬ್ಬೆಟ್ ಹಾಕರು, ಅವ್ರಿಗೆಲ್ಲ ಚಾಕ್ ಪೀಸ್ ಅಲ್ಲಿ ಬರ್ದ್ಬಿಟ್ಟು ಶ್ರೀಶಕ್ತಿಯವರಿಗೂ ಸೈನ್ ಹಾಕಕ್ ಬರ್ತಿಲ್ಲ, ಅವ್ರಿಗೆಲ್ಲರಿಗೂ ಸೈನ್ ಮಾಡೋದೆಲ್ಲ ಕೆಲವೆಲ್ಲ ಮಾಡ್ತಿದ್ರು, ಕೆಲವ್ರು ಮಾಡಿಲ್ದವ್ರಿಗೆಲ್ಲ ಸೈನ್ ಹಾಕೋದೆಲ್ಲ ಕಲ್ಸ್ಕೊಟ್ಟಿದ್ದೀನಿ ಸರ್. ಆಮೇಲಿಂದ ಒಂದ್ ಕಾಗದ ಪತ್ರನೇ ಆಗಿರ್ಲಿ, ಯಾರಿಗಾದ್ರೂ ಫೋನ್ ಮಾಡೋದೇ ಆಗಿರ್ಲಿ, ಆಮೇಲೆ ಓದ್ಸೋದೇ ಆಗಿರ್ಲಿ, ಎಲ್ಲ ಬಂದು ನನ್ನ ಹತ್ರ ಹೆಲ್ಪ್ ತಗೊಂತಾರೆ ಸರ್. ನಾನು ಎಲ್ಲ ಒಂದು ಅರ್ಜಿ ಬರ್ಕೊಡೋದೇ ಆಗ್ಲಿ, ಒಂದು ಮಂಡಲ್ ಪಂಚಾಯತಿಗೆ ಹೋಗ್ಬೇಕು ಒಂದು ಅರ್ಜಿ ಬರ್ಕೊಡ್ರಿ, ಎಲ್ಲ ಬರ್ಕೊಡ್ತೀನಿ ಸರ್.
0: ಊರಲ್ಲಿ ಯಾವ ಒಂದು ದೇವಸ್ಥಾನ ನಿಮ್ಮಲ್ಲಿ?
1: ನಮ್ಮಲ್ಲಿ ಊರಲ್ಲಿ ಬಹಳ ಚೆನ್ನಾಗಿದೆ ಸರ್, ಚೆನ್ನಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಸರ್, ಶ್ರೀ ಬಸವೇಶ್ವರ ದೇವಸ್ಥಾನ.
0: ಇದು ವರ್ಷ ವರ್ಷ ಜಾತ್ರೆ ಆಗುತ್ತಾ?
1: ಈಗ ಬನ್ನಿ ಸರ್, ಜಾತ್ರೆ ಆಗತ್ತೆ. ಬೇಕೆ ನಾನು
0: ಎಷ್ಟು, ಯಾವ ದಿವಸ ಇದೆ ಜಾತ್ರೆ?
1: 5-6 ತಾರೀಕು
0: ಮುಂದಿನ ತಿಂಗಳು.
1: ಮುಂದಿನ ತಿಂಗಳು ಇಟ್ಕೊಂಡಿದ್ದಾರೆ ಸರ್,
0: ಮೇ ತಿಂಗಳಲ್ಲಿ
1: 5-6 ಇಟ್ಕೊಂಡಿದ್ದಾರೆ ಸರ್
0: ಊರಿನ ಜಾತ್ರೆ. ಎಲ್ಲರೂ ಎಲ್ಲಾ ಧರ್ಮದವರು ಜಾತಿ ಗೀತಿ ಅನ್ನದೇ ಎಲ್ಲರೂ ಸೇರ್ಬಿಟ್ಟು ಒಳ್ಳೆ ಒಂದು ಸಂಭ್ರಮಾಚರಣೆ ಮಾಡ್ತೀರಾ. ಈಗ ನಿಮ್ಮ ಊರಿಂದ ಯುವಕರಾಗ್ಲಿ ಯುವತಿಯರಾಗ್ಲಿ ಪಟ್ಟಣಕ್ಕೆ ಹೋಗೋ ಒಂದು ಸಂಖ್ಯೆ ಹೇಗಿದೆ?
1: ಪಟ್ಟಣಕ್ಕೆ ಹೋಗಿ
0: ಕೆಲಸ ಮಾಡ್ಕೊಂಡು
1: ಹೋಗ್ತಾರೆ ಸರ್, ಪಟ್ಟಣಕ್ಕೆ ಹೋಗ್ತಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಹೆಣ್ಮಕ್ಳು ಏನಾದ್ರು ಮಂಡಳಿಯಿಂದ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು, ನಮ್ಮ ಮನೆ ಮುಂದೆನೆ ಇಟ್ಟಿದ್ರು ರಂಗೋಲಿ ಹಾಕೋದು, ಬಹಳ ಚುರುಕಾಗಿದ್ದಾರೆ ಹೆಣ್ಮಕ್ಳು.
0: ಇಲ್ಲ ಅದಾಯ್ತು, ಈಗ ಅಂದ್ರೆ ಪಟ್ಟಣಕ್ಕೆ ಅಂತಂದ್ರೆ ಜೀವನೋಪಾಯಕ್ಕೆ, ಜೀವನೋಪಾಯಕ್ಕೆ ಅಂತಂದ್ರೆ ಈಗ ಜಮೀನ್ ಇಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಬೇರೆ ಯಾವುದೇ ಅವರಿಗೆ ಒಂದು ಆಧಾರ ಇಲ್ತಕ್ಕಂಥವ್ರು. ಪಟ್ಟಣ ಅಂದ್ರೆ ನಮ್ಗೆ ಹತ್ರ ಆಗೋದು ಬೆಂಗಳೂರು, ಮೈಸೂರು ಆಗ್ಲಿ, ಇಂತ ದೊಡ್ಡ ಶಿವಮೊಗ್ಗ, ಇಂತ ಒಂದು ಪಟ್ಟಣಗಳಿಗೆ ಬಂದ್ಬಿಟ್ಟು ಕೆಲಸ ಮಾಡ್ತಕ್ಕಂತ ಒಂದು ಪರ ಯಾವ ರೀತಿ ಇದೆ ನಿಮ್ಮೂರಿಂದ?
1: ನಮ್ಮೂರಲ್ಲಿ ಬೆಂಗಳೂರಿಗೆ ಹೋಗೋರು ಹೋಗಿದ್ದಾರೆ ಸರ್, ಭದ್ರಾವತಿಗೆ ಜಾಸ್ತಿ ಜನ ಹೋಗ್ತಾರೆ, ಶಿವಮೊಗ್ಗಕ್ಕೂ ಹೋಗ್ತಾರೆ, ಟೀಚರ್ ಆಗಿ ವರ್ಕ್ ಮಾಡ್ತಾರೆ, ಕಂಪ್ಯೂಟರ್ ಆಗಿ ವರ್ಕ್ ಮಾಡ್ತಾರೆ, ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳು, ಬಹಳ ಕಷ್ಟ ಪಡ್ತಾರೆ ಸರ್.
0: ನಿಮ್ಮಲ್ಲಿ ಮತ್ತೆ ಈಗ ಹೈನು ಉತ್ಪಾದಕರ ಸಹಕಾರ ಸಂಘ ಇದೆಯಾ?
1: ಹ್ಞೂ ಸರ್,
0: ಡೈರಿ
1: ಡೈರಿ ಇದೆ ಸರ್, ತುಂಬಾ ಚೆನ್ನಾಗಿ ನಡೆಯುತ್ತೆ.
0: ಪಶು ಆಸ್ಪತ್ರೆ
1: ಅದು ಇದೆ ಸರ್, ಹಳ್ಳಿ ಹಳ್ಳಿ ಕಪ್ಪ ಅಂತ, ಅಲ್ಲಿ
0: ಅಲ್ಲಿ ಹೋಗ್ಬೇಕು,
1: ಅಲ್ಲಿಗೆ ಹೋಗ್ಬೇಕು, ಏನ್ ದೂರ ಏನಿಲ್ಲ, ಹತ್ತಿರ ಇದೆ ಸರ್. ಅದ ಹಳ್ಳಿ ಕಪ್ಪ ಬಾಳೆಮದಲ್ಲಿ ಮಧ್ಯಕ್ಕೆ,
0: ನಿಮಗೂ ಅನುಕೂಲ ಆಗುತ್ತೆ,
1: ತುಂಬಾ ಅನುಕೂಲ ಆಗುತ್ತೆ, ಚೆನ್ನಾಗಿ ಒಳ್ಳೆ ಡಾಕ್ಟರ್ಗಳು ಇಂಜೆಕ್ಷನ್ ಮಾತ್ರೆಗಳು ಮನೆ ಮನೆ ಭೇಟಿ ಕೊಟ್ಬಿಟ್ಟು ಎಲ್ಲ ನೋಡ್ತಾರೆ, ಇದು ಚೆನ್ನಾಗಿ.
0: ಈಗ ನಿಮ್ಮಲ್ಲಿ ನಿಮ್ಮೂರಲ್ಲಿ ಕೃಷಿ ಉತ್ಪನ್ನಗಳಿಗೆ ಶೇಖರಣೆ ಮಾಡೋದಕ್ಕೋಸ್ಕರ ಈ ಕೋಲ್ಡ್ ಚೈನ್ ಅಂತ ಹೇಳ್ತೀವಿ, ಗೋದಾಮ್ ಅಂತ ಹೇಳ್ತೀವಿ, ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತಾರೆ, ಶೀತಲ ಘಟಕ ಅಂತ ಹೇಳ್ತಾರೆ. ಸೊ ಆ ತರದ್ ಏನಾದ್ರೂ ಇದೆಯಾ?
1: ಆ ತರದ್ ಮಾಡಿಲ್ಲ ಸರ್.
0: ಬೇಕಿದೆಯಾ ಅದು ನಿಮಗೆ?
1: ಬೇಕಿದೆ ಸರ್. ಅದು ಅದ್ ಮಾಡಿದ್ರೆ ಒಳ್ಳೇದು,
0: ಒಳ್ಳೇದು,
1: ತುಂಬಾ ಒಳ್ಳೇದು.
0: ಯಾಕಂತಂದ್ರೆ ಈಗ ಯಾವುದೋ ಒಂದು ಕೃಷಿ ಉತ್ಪನ್ನಗಳ ಒಂದು ಬೆಲೆ ಕಡಿಮೆ ಇದ್ದಾಗ ಶೇಖರಣೆ ಮಾಡ್ಕೊಂಡಿರಬಹುದು, ನಂತರ ಅದನ್ನ ಮಾರಾಟ ಮಾಡುವ ವ್ಯವಸ್ಥೆ ಮಾಡಬಹುದು.
1: ಹೌದು, ಕೊಬ್ಬರಿ ಅದೆಲ್ಲ ಅದು ರೇಟ್ ಬಂದಾಗ ಮಾಡಬಹುದು,
0: ಮಾಡಬಹುದು ಅಂತೀರಾ? ಅದ ಆ ತರದ್ದು ಬೇಕು ನಿಮಗೆ, ನಮ್ಮೂರಿಗೆ ಬೇಕು,
1: ನಮ್ಮೂರಿಗೆ
0: ರೈತರಿಗೆ ಬೇಕು, ಅದು
1: ರೈತರಿಗೆ ಬೇಕು ಸರ್.
0: ಇದ್ರ ಬಗ್ಗೆನೂ ಯಾರು ನಿಮ್ಮಲ್ಲಿ ಮುಖಂಡರು ಯಾರು ಇದ್ರ ಬಗ್ಗೆ ಮಾತಾಡಿಲ್ವಾ?
1: ನಾವು ಮುಖಂಡರುಗಳು ಮಾತಾಡ್ತಾರೆ, ಬರ್ದಾಕ್ತಾರೆ, ಏನು ಆಗಿಲ್ಲ ಕೆಲ್ಸಗಳು, ಮುಖಂಡರುಗಳೆಲ್ಲ ಎಲ್ಲ ಬರ್ದಾಕ್ತಾರೆ, ಮಾಡ್ತಾರೆ. ಒಂದೊಂದೇ ಇವಾಗ ಸಮುದಾಯ ಭವನ ಮಾಡ್ಬೇಕು ಅಂತ ಇದ್ದಾರೆ, ಅದು ಒಂದೊಂದೇ ಒಂದೊಂದು ಅಂತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ.
0: ಸಮುದಾಯ ಭವನ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮಗಳಿಗೆ
1: ಏಕೆ ಕಾಲೋನಿ ಮಾಡ್ಕೊಟ್ಟಿದ್ದಾರೆ, ಈಗ ನಮ್ಮೂರಿಗೂ ಜಾಗ ತೋರಿಸಿ ನಾವು ಮಾಡ್ಕೊಡ್ತೀವಿ
0: ಅಂತ ಹೇಳಿದ್ದಾರೆ. ಇದು ಸರ್ಕಾರದಿಂದಾನೆ?
1: ಸರ್ಕಾರದಿಂದಲೇ, ದೇವಸ್ಥಾನಕ್ಕೂ ಸರ್ಕಾರದಿಂದಲೇ ಆಯ್ತು ಸರ್.
0: ಆಗಿದೆ, ಅವರು ಕೂಡ ಕಟ್ಟಿದ್ರು, ಮತ್ತೆ ಜೊತೆಗೆ ಹಳ್ಳಿಯವರು ಅಂದ್ರೆ ಗ್ರಾಮಸ್ಥರು ಕೂಡ ಯಾರು ಅದರಲ್ಲಿ ಸ್ವಲ್ಪ ಧಾರ್ಮಿಕ ಒಂದು ಭಾವನೆಗಳನ್ನ ಇಟ್ಕೊಂಡಿರ್ತಾರೆ, ನಂಬಿಕೆ ಇಟ್ಕೊಂಡಿರ್ತಾರೆ ದೇವರಲ್ಲಿ ಅಂತವ್ರೆಲ್ಲ ಸೇರ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ.
1: ಎಲ್ಲರೂ ಅವರು ಹೆಣ್ಮಕ್ಳು ಮದುವೆ ಆಗಿರೋ ಮನೆಗೂ ಹೋಗ್ಬಿಟ್ಟು ನಿಮ್ಗೆ ಎಷ್ಟಾಗತ್ತಷ್ಟು ಭಕ್ತಿ ಕೊಡ್ರಿ ಅಂತಂದ್ರೆ ಎಲ್ಲ ಕೊಟ್ಟರು, ದೇವಸ್ಥಾನ ಬಹಳ ಚೆನ್ನಾಗಿ ಕಟ್ಟಿಸಿದ್ದಾರೆ ಸರ್, ಎಲ್ಲರೂ ಸಹಾಯ ಮಾಡಿದ್ದಾರೆ ಊರಿನ ಜನನು, ಸರ್ಕಾರದಿಂದಲೂ ಬಂದಿದೆ ಸರ್, ಲಕ್ಷ ಲಕ್ಷ ಗಟ್ಟಲೆ ದುಡ್ಡು ಬಂದಿದೆ.
0: ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ತಾವು ಎಲ್ಲಿ ಮಾರಾಟ ಮಾಡ್ತೀರಾ ಕೃಷಿ ಉತ್ಪನ್ನಗಳನ್ನ?
1: ಮಾರುಕಟ್ಟೆ ಬಂದ್ರೆ ಅದೇ ಮಾರ್ಕೆಟ್ಗೆ ಹೋಗಿ ಕೊಡೋದು. ಮಾರ್ಕೆಟ್
0: ನೀವೇ ಹೋಗ್ತಿರೋ ಇಲ್ಲ ಅವ್ರು ಬರ್ತಾರ?
1: ಅವರು ನಾವು ಫೋನ್ ಮಾಡಿದ್ರೆ ಅವರೇ ಬಂದು ತಗೊಂಡು ಹೋಗ್ತಾರೆ.
0: ಹೇಗೆ ಅನಿಸ್ತದೆ ನೀವು ಹೋಗಿ ಮಾರಾಟ ಮಾಡಿದ್ರೆ?
1: ಒಳ್ಳೆ ಹೋಗಿ ಕೊಟ್ಟು ಅವ್ರ ಬೆಲೆ ಎಲ್ಲ ತಿಳ್ಕೊಂಡು ಅವ ಕೊಟ್ರೆ ಒಳ್ಳೇದು, ಅವ್ರಾಗಿ ಬಂದ್ರೆ ಅವಾಗ
0: ಸ್ವಲ್ಪ ಕಡಿಮೆ ಇರ್ತಾರೆ,
1: 10 ರೂಪಾಯಿ ಬೆಲೆ ಬೆಳೆದ 5 ರೂಪಾಯಿ ಹಾಕ್ಬಿಡ್ತಾರೆ, ಅರ್ಧ ಅರ್ಧ ಇದ್ ಮಾಡ್ಬಿಡ್ತಾರೆ. ಅವಾಗ ನಾವಾಗಿ ಹೋಗಿ ತಿಳ್ಕೊಂಡು ನಾವಾಗಿ ಕೊಡೋದು ಮಾರ್ಕೆಟ್ಗೆ ಒಳ್ಳೇದು,
0: ಒಳ್ಳೇದಂತ ಹೇಳ್ತೀರಾ?
1: ಒಳ್ಳೇದು.
0: ಆಮೇಲೆ ಏನ್ ಸಮಸ್ಯೆ ಇದೆ ಈಗ ಮಾರುಕಟ್ಟೆಗೆ ಹೋಗ್ಬೇಕಾದ್ರೆ ದಲ್ಲಾಳಿಗಳು ಮಧ್ಯವರ್ತಿಗಳು, ಏನು ಸಮಸ್ಯೆ ಇದೆ ನಿಮಗೆ?
1: ನಮ್ಗೇನ್ ಸಮಸ್ಯೆ ಇಲ್ಲ ಸರ್.
0: ಅಲ್ಲ, ಕೆಲವೊಂದು ರೈತರು ಹೇಳ್ತಾರೆ ಸರ್ ದಲ್ಲಾಳಿಗಳು ತುಂಬಾ ನಮ್ಗೆ ಕಮಿಷನ್ ಕೇಳ್ತಾರೆ, ನಾವು ಬೆಳೆದಿದ್ದೆಲ್ಲ ಅವರಿಗೆ ಕೊಡ್ಬೇಕಾಗ್ತದೆ, ಆ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ರೈತರು ಬೆಳೆದು ಕಷ್ಟಪಟ್ಟು ಮಳೆ ಚಳಿ ಗಾಳಿ ಅನ್ನದೇ ಎಲ್ಲ ಬೆಳೆದ ವರ್ಷಗಟ್ಟಲೆ ಅವ್ರು ಕಷ್ಟಪಟ್ಟು ಬೆಳೆದಿರ್ತಾರೆ, ಆದ್ರೆ ಅವರು ತುಂಬಾನೇ ಹಿಂಸೆ ಕೊಡ್ತಾರೆ. ಹಿಂಸೆ ಅಂತಂದ್ರೆ ಈ ತರ ಕಮಿಷನ್ ರೂಪದಲ್ಲಿ ನಾವು ಏನ್ ಬೆಳಿತೀವಿ ಅದ್ರ ನಮ್ಗೆ ಲಾಭ ಬರೋದಿಲ್ಲ, ಎಲ್ಲ ಅವರಿಗೆ ಕೊಟ್ಟಂಗಾಗತ್ತೆ ಅಂತ ಹೇಳ್ತಾರೆ.
1: ಅದೇ ಬಂದು ನಮ್ಮ ಮಗನಿಗೆ ಕೇಳ್ತಾ ಇದ್ರು, ಅದಕ್ಕೆ ನಮ್ಮ ಮಗ ಅದು ಏನು ಈಗ ಹಾಕಿದೀವಿ ಬೆಂಡೆಕಾಯಿ ಬೀಜ, ಅದು ಬಂದಾಗ ನೋಡೋಣ ಅಂತೆ ಅಣ್ಣ
0: ಅಂದ್ರೆ
1: ಹೇಳ್ ಕಳ್ಸಿದ್ರು. ಮನೆಗೆ ಬಂದಿದ್ರು, ನೀವು ಬೇರೆ ಕಡೆ ಎಲ್ಲೂ ಕೊಡ್ಬೇಡ್ರಿ, ನಮಗೆ ಕೊಡ್ರಿ, ಅದ್ ಏನ್ ರೇಟ್ ಇರುತ್ತೋ ಅವಾಗ ಇದ್ ಮಾಡೋಣ ಅಂತ ಹೇಳಿದ್
0: ಮಗ ಹೇಳಿದ್ರು. ಇದ್ರ ಜೊತೆಗೆ ಈಗ ಒಟ್ಟಾರೆ ಖರ್ಚು ವೆಚ್ಚ ಎಲ್ಲ ಹೋಗಿ ಲಾಭ ಅಂತ ಹೇಳ್ಬಹುದು ನಾವು, ಎಷ್ಟು ಬರುತ್ತಮ್ಮ ಈಗ
1: ಲಾಭ ಬರುತ್ತೆ ಸರ್? ಅದು ನಾವು ಮಾರ್ತೀವಲ್ಲ, ಒಂದೊಂದ್ಸರಿ ಲಾಭನೂ ಬರುತ್ತೆ, ಒಂದ್ಸರಿ ನಷ್ಟನೂ ಆಗುತ್ತೆ ಸರ್. ಏನು ಮಾಡಕ್ಕಾಗಲ್ಲ, ನಷ್ಟ ಆಗಿದೆ ಅಂತ ನಾವು ಬೇಜಾರು ಮಾಡ್ಕೋಬಾರ್ದು. ನಾವು ಮಾಡದ ಕೃಷಿಕರಾಗಿ ನಾವು ಮಾಡದ್ ಮಾಡ್ಲೇಬೇಕು ಸರ್.
0: ಹೌದಲ್ವಾ?
1: ನಾವು ರಾಗಿ ಬೆಳಿಬೇಕಾದ್ರೆ ಫಸ್ಟ್ ಲಾಸ್ ಆಯ್ತು, ಇನ್ನೊಂದ್ಸರಿ ಬೆಳಿಬೇಕಾದ್ರೆ ಒಳ್ಳೆ ಚೆನ್ನಾಗಾಯ್ತು ಸರ್.
0: ಅಂದ್ರೆ ಲಾಭ ಬಂದಾಗ ಹಿಗ್ಗೋದು ಬೇಡ, ಆಮೇಲೆ ಅದು ಸ್ವಲ್ಪ ನಷ್ಟ ಆದಾಗ ಕುಗ್ಗೋದು ಬೇಡ ಅಂತ ಹೇಳ್ತೀರಾ.
1: ಲಾಭ
0: ಎಲ್ಲಾನು ಒಂದು ಸಮಾನ ರೀತಿಯಿಂದ ತಗೊಂಡು ಹೋಗ್ಬೇಕು.
1: ಹೌದು, ಹಾಗಾದ್ರೆ ನಾವು ಕೃಷಿನ ಮಾಡಕ್ ಸಾಧ್ಯ, ಇಲ್ಲದ್ರೆ ಮಾಡಕ್ ಸಾಧ್ಯ ಇಲ್ಲ ಸರ್.
0: ಸಾಧ್ಯ ಇಲ್ಲ. ಒಟ್ಟಾರೆ ಏನ್ ಅನ್ಸುತ್ತಮ್ಮ, ಈಗ ನೀವು ಒಬ್ಬ ಹಿರಿಯ ರೈತರಿದ್ದೀರಿ, ಈ ಕೃಷಿ ಬದುಕು ಬೇಡಪ್ಪ ಸಾಕು ಕಷ್ಟ ಇದೆ ಅನ್ಸ್ತದ, ನೆಮ್ಮದಿ ಇದೆ ಅನ್ಸ್ತದ?
1: ಇಲ್ಲ ಸರ್, ನನಗೆ ಕೃಷಿ ಬದುಕು ನೆಮ್ಮದಿ ಇದೆ ಸರ್. ನಾವು ಭೂಮಿ ತಾಯಿ ಯಾವತ್ತೂ ಮೋಸ ಮಾಡಲ್ಲ, ನಮಗೆ ಅನ್ನ ಕೊಟ್ಟೆ ಕೊಡ್ತೈತೆ ಭೂಮಿ ತಾಯಿ. ನಾವು ಅದರಿಂದ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವಿ ಸರ್.
0: ಒಟ್ಟಾರೆ ಈಗ ಒಂದ್ ಎಕರೆಯಲ್ಲಿ ಒಂದು ಕುಟುಂಬ ಆರಾಮಾಗಿ ಜೀವನ ಮಾಡಬಹುದಂತೀರಾ?
1: ಒಂದ್ ಎಕರೆಯಲ್ಲಿ ಅಂದ್ರೆ ಆರಾಮಾಗಿ ಜೀವನ
0: ಆರಾಮ ಅಂತಂದ್ರೆ ನಾನು ಕಾರು ಬಂಗ್ಲೆ ಆ ತರದ್ ಹೇಳ್ತಾ ಇಲ್ಲ, ಒಟ್ಟಾರೆ ನೆಮ್ಮದಿ ಜೀವನ.
1: ಈಗ ನಮಗೆ ಏನ್ ಗೊತ್ತ ಸರ್, ಇವಾಗ ನಾವು ಇವಾಗ ನನ್ನ ಮಗ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಹೋಗಿ ಕೆಲಸ ಮಾಡೋದ್ರಿಂದ ಹೆಂಗ ಜೀವನ ಆಗ್ತದೆ, ಇನ್ನು 7 ವರ್ಷ ಕಾಯ್ಬೇಕು, 5 ವರ್ಷ ತನಕ ಸೈಡ್ ಅಲ್ಲಿ ನಾವು ಮಾಡ್ಲೇಬೇಕು ಸರ್. ನಾನಂತೂ ವಯಸ್ಸಾಗಿದೆ, ನನಗೆ ಏನು ಮಾಡಕ್ ಆಗಲ್ಲ. ಮನೆ ಕೆಲಸ ಮಾಡ್ಕೊಂಡು ಅಲ್ಲಿ ಗದ್ದೆ ಹತ್ರ ಹೋಗಿ ನೋಡ್ಕೊಳ್ಳೋದು, ಅವನು ಏಳೋಗಿರ್ತಾನೆ ನೀ ಆಫ್ ಮಾಡೋದು ಹಾಕೋದು ಅದೆಲ್ಲ ಹೇಳ್ಕೊಟ್ಟಿದ್ದಾನೆ. ಆ ಥರ ಎಲ್ಲ ನಾನು ಮಾಡ್ತೀನಿ ಸರ್. ಕಳೆ ತಗ್ಸ್ಬೇಕಾದ್ರೆ ಜನಗಳ ಜೊತೆಗೆ ಅವರು ಸುಳ್ಳು ಲೆಕ್ಕ ಹೇಳ್ತಾರೆ. ಈಗ 5 ಆಳು ಕೂಲಿ ಅಂದ್ರೆ 10 ಆಳು ಅಂತ ನಾವು ಹೋಗಿ ಅಲ್ಲಿ ನಿಂತು ಅವ್ರ ಜೊತೆಗೆ ನಾವು
0: ಮನೆಯವ್ರು ಇರ್ಬೇಕು. ಅದಕ್ಕೆ ಹೇಳದ್ ನೋಡಿ,
1: ಹಾಳು ಮಾಡಿದ ಆಳು ಮಗ ಮಾಡೋದ್ ಮಧ್ಯಮ, ತಾನು ಮಾಡೋದ್ ಉತ್ತಮ ಅಂತ ಅದು ಸತ್ಯ ಸರ್.
0: ಹೌದು ಹೌದು, ಅದಕ್ಕೇನೆ ಮುಟ್ಟಿ ಯಾರು ಕೈ ಹಿಡಿದು ಯಾರು ಕೃಷಿ ಅಲ್ಲಿ ಸ್ವಂತ ಮನೆಯವರು ತೊಡಗಿಸ್ಕೋತಾರೋ ಅಲ್ಲಿ ನೆಮ್ಮದಿ ಇದೆ. ಆಮೇಲೆ ಅಲ್ಲಿ ಅದು ಯಾವತ್ತೂ ಸೋಲಿಲ್ಲ ಅಲ್ಲಿ, ಮತ್ತೆ ಲಾಭದ ಒಂದು ದೃಷ್ಟಿಯಿಂದ ಕೂಡ ನಾವು ಆ ಒಂದು ವಿಚಾರವನ್ನ ನಾವು ಹೇಳ್ಬೇಕಾಗ್ತದೆ. ಈ ಸುಮ್ನೆ ಯಾರ ಮೇಲೆ ಬಿಟ್ಟು ಮಾಡಪ್ಪ ಅಂತಂದ್ರೆ ಅವನು ಹೇಳಿದ್ದು ನಿಜ, ಅವನು ಹೇಳಿದ ಏನ್ ಹೇಳ್ತಾನೆ ಅದೇ ನಿಜ, ನೀವೇನು ಕೊಡ್ತೀರಾ ಅದೇ ಆತರ ಆಗುತ್ತೆ ಅದು. ಸೊ ಹಾಗಾಗಿ ಮನೆಯವರು ಎಲ್ಲರೂ ತೊಡಗಿಸಿಕೊಂಡಾದಲ್ಲಿ ಈ ಒಂದು ನಮ್ಮ ಕೃಷಿ ಜೀವನ ಆಗ್ಲಿ ಅಥವಾ ಕೃಷಿ ಒಂದು ಬೆಳೆಗಳ ನಿರ್ವಹಣೆ, ಕೃಷಿ ಅವಲಂಬಿತ ಬೆಳೆಗಳ ಒಂದು ನಿರ್ವಹಣೆ ಆಗ್ಲಿ ಸಂಪೂರ್ಣವಾಗಿ ನಾವು ಮಾಡಬಹುದು, ಮತ್ತೆ ಇದು ಲಾಭದಾಯಕ ಇದೆ, ನೆಮ್ಮದಿ ಕೂಡ ಇದೆ ಅಂತ ಹೇಳ್ತಾ ಇದುವರೆಗೆ ತಾವು ತಮ್ಮ ಕೃಷಿ ಜೀವನದ ಒಂದು ಅನುಭವವನ್ನ ಭದ್ರಾವತಿ ಆಕಾಶವಾಣಿ ಮೂಲಕ ಹೇಳಿಕೊಂಡಿದ್ದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9481527600. ಇನ್ನೊಮ್ಮೆ ಕೇಳಿ, 9481527600.
2: ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಹಿರಿಯ ರೈತ ಮಹಿಳೆ ಶ್ರೀಮತಿ ಎಂಎನ್ ಸುಶೀಲಮ್ಮ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ ಪರಿಸರ ಗೀತೆ.

ಪರಿಸರ ಗೀತೆ ಕೇಳಿದ್ರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

ಕುಟುಂಬದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಉತ್ತರ ಪ್ರದೇಶದ ವಾರಣಾಸಿ ರಿಂಗ್ ರಸ್ತೆ ಮತ್ತು ರಾಷ್ಟೀಯ ಹೆದ್ದಾರಿ 19 ನಡುವೆ 46 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ 6 ಪಥದ ಗ್ರೀನ್ಫೀಲ್ಡ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಯೋಜನೆಯ ಒಟ್ಟು ಬಂಡವಾಳ ವೆಚ್ಚ 14,400 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದ್ದು, ರಾಷ್ಟೀಯ ಹೆದ್ದಾರಿ 19 ಮತ್ತು ವಾರಣಾಸಿ ರಿಂಗ್ ರಸ್ತೆ ನಡುವೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಇದು ನಗರ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ಯೋಜನೆಯು ಸರಾಸರಿ ಪ್ರಮಾಣದ ಸಮಯವನ್ನು ಸುಮಾರು 60 ನಿಮಿಷಗಳಿಂದ 20 ನಿಮಿಷಗಳಿಗೆ ಇಳಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು 127,500 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ. 62,500 ಕೋಟಿ ರೂಪಾಯಿಗಳ ವೆಚ್ಚದ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಂದಿನ 5 ವರ್ಷಗಳವರೆಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಒಡಿಶಾ ಮತ್ತು ಜಾರ್ಖಂಡ್ನಾದ್ಯಂತ 4 ಜಿಲ್ಲೆಗಳನ್ನು ಒಳಗೊಂಡ 2 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ಒಡಿಶಾದಲ್ಲಿ ಪರದೀಪ್ ಹರಿದಾಸ್ಪುರ್ ಡಬಲ್ ಟ್ರ್ಯಾಕ್ ಮತ್ತು ಜಾರ್ಖಂಡ್ನಲ್ಲಿ ರಾಜ್ಖರ್ ಸವಾನ್ ದಂಗೋಪೋಸಿ 4ನೇ ಮಾರ್ಗವನ್ನು ಒಳಗೊಂಡಿದೆ. ಸುಮಾರು 3,907 ಕೋಟಿ ರೂಪಾಯಿಗಳ ಒಟ್ಟು ಅಂದಾಜು ವೆಚ್ಚದೊಂದಿಗೆ ಯೋಜನೆ 2030-31ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆತ್ಮನಿರ್ಭರ ಭಾರತಕ್ಕಾಗಿ ಯೂರಿಯಾ 2026ರ ರಾಷ್ಟೀಯ ಹೂಡಿಕೆ ನೀತಿಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ದೇಶದಲ್ಲಿ ಅನಿಲ ಆಧಾರಿತ ಯೂರಿಯಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು, ಯೂರಿಯಾ ವಲಯದಲ್ಲಿ ನೂತನ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಈ ನೀತಿಯು ಪ್ರಯತ್ನಿಸುತ್ತದೆ. ಇದು ಸ್ವಾವಲಂಬನೆಯ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಎಂದು ಜಾರಿಗೆ ಬಂದಿದ್ದು, ಮೊದಲ ದಿನದಂದು ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳನ್ನು ಬ್ರಿಟನ್ಗೆ ರಫ್ತು ಮಾಡಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಬ್ರಿಟನ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಬೆಂಗಳೂರಿನಲ್ಲಿ ರಫ್ತು ಸಾಗಣೆಗೆ ಚಾಲನೆಯನ್ನು ನೀಡಿದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎರಡೂ ದೇಶಗಳ ಸರಕುಗಳಿಗೆ ಆದ್ಯತೆಯ ಸುಂಕಗಳು ದೊರೆಯಲಿದ್ದು, ಇದು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ತೆಲಂಗಾಣದಿಂದ ಬ್ರಿಟನ್ಗೆ ರಫ್ತು ಸಾಗಾಣಿಕೆ ಇಂದು ಚಾಲನೆ ನೀಡಲಾಯಿತು. ಪಂಜಾಬ್ನ ಅಮೃತಸರ ಮತ್ತು ಲೂಧಿಯಾನದಿಂದ ಸಿದ್ಧ ಉಡುಪುಗಳು ಮತ್ತು ಉಣ್ಣೆ ಹಾಗೂ ವರ್ಸ್ಟೆಡ್ ನೂಲುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಮಹಾರಾಷ್ಟದ ಮುಂಬೈನಲ್ಲಿ ರಫ್ತು ಸಾಗಾಣಿಕೆ ಚಾಲನೆ ನೀಡಲಾಯಿತು. ರಾಸಾಯನಿಕಗಳು, ಔಷಧಗಳು, ಪ್ಲಾಸ್ಟಿಕ್ಗಳು, ಆಹಾರ ಉತ್ಪನ್ನ ಮತ್ತು ಮಸಾಲೆ ಸೇರಿದಂತೆ ವಿವಿಧ ಸರಕುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆಯ ಒಪ್ಪಂದದ ಅನುಷ್ಠಾನ ಭಾರತ ಮತ್ತು ಬ್ರಿಟನ್ ನಡುವಿನ ಶಾಶ್ವತ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಒಪ್ಪಂದಗಳು ಮಾರುಕಟ್ಟೆ ಪ್ರವೇಶವನ್ನು ಗಮನಾರ್ಹವಾಗಿ ವಿಸ್ತರಣೆ ಮಾಡುತ್ತವೆ, ವ್ಯಾಪಾರ ಮತ್ತು ಸೇವೆಗಳನ್ನು ಬಲಪಡಿಸುತ್ತವೆ ಮತ್ತು ವೃತ್ತಿಪರರಿಗೆ ಹೆಚ್ಚಿನ ಚಲನಶೀಲತೆಯನ್ನು ಸುಗಮಗೊಳಿಸುತ್ತವೆ ಎಂದು ತಿಳಿಸಿದ್ದಾರೆ. ಇದು ದೇಶದ ಉದ್ಯಮಿಗಳು, ರೈತರು, ತಯಾರಕರು, ಎಂಎಸ್ಎಂಇಗಳು ಮತ್ತು ಕೌಶಲ್ಯಪೂರ್ಣ ವೃತ್ತಿಪರರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತವೆ. ಜವಳಿ, ಚರ್ಮ, ರತ್ನಗಳು, ಆಭರಣ ಮತ್ತು ಎಂಜಿನಿಯರಿಂಗ್ ಸರಕುಗಳು, ಸಮುದ್ರ ಉತ್ಪನ್ನಗಳು, ರಾಸಾಯನಿಕಗಳು ಮತ್ತು ಸಂಸ್ಕರಿಸಿದ ಆಹಾರಗಳಂತಹ ಕ್ಷೇತ್ರಗಳಿಗೆ ಅಪಾರ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಈ ಹೊಸ ಅಧ್ಯಾಯವು ಹಂಚಿಕೆಯ ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಹಾಗೂ ಎರಡೂ ರಾಷ್ಟಗಳ ನಡುವಿನ ಸ್ನೇಹದ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇಂದು ಜಾರಿಗೆ ಬಂದಿರುವ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿ ಮತ್ತು ಸಾಮಾಜಿಕ ಭದ್ರತೆಯ ಒಪ್ಪಂದವು ಭಾರತ ಬ್ರಿಟನ್ ನಡುವಿನ ಪಾಲುದಾರಿಕೆಯಲ್ಲಿ ಮಹತ್ವದ ಕ್ಷಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರ ಪೋಸ್ಟ್ ಅನ್ನು ಪ್ರಧಾನಿ ಹಂಚಿಕೊಂಡಿದ್ದಾರೆ. ಬ್ರಿಟನ್ ಮಾರುಕಟ್ಟೆಗೆ ಬಲವಾದ ಪ್ರವೇಶವನ್ನು ಪಡೆಯುವ ಹಲವಾರು ಚೈತನ್ಯಶೀಲ ವಲಯಗಳೊಂದಿಗೆ ಭಾರತದ ರೈತರು, ಉದ್ಯಮಿಗಳು ಮತ್ತು ಎಂಎಸ್ಎಂಇಗಳಿಗೆ ಹೊಸ ವೇಗವನ್ನು ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇದು ತಂತ್ರಜ್ಞಾನ, ವೃತ್ತಿಪರ ಸೇವೆಗಳು ಮತ್ತು ನಾವೀನ್ಯತೆಯಲ್ಲಿ ಸಹಕಾರವನ್ನು ಗಾಢವಾಗಿಸುತ್ತವೆ ಮತ್ತು ಕೌಶಲ್ಯಪೂರ್ಣ ಭಾರತೀಯ ಪ್ರತಿಭೆಗಳಿಗೆ ಹೆಚ್ಚಿನ ಚಲನಶೀಲತೆಯನ್ನು ಬೆಂಬಲಿಸುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಭದ್ರತಾ ಒಪ್ಪಂದವು ಬ್ರಿಟನ್ನಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವ ಭಾರತೀಯ ವೃತ್ತಿಪರರಿಗೆ ಅಮೂಲ್ಯವಾದ ಬೆಂಬಲವನ್ನು ನೀಡುತ್ತದೆ ಮತ್ತು ಭಾರತೀಯ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಇಂದು ಜಾರಿಗೆ ಬಂದಿರುವಂತಹ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು

0: ಜವಳಿ, ಚರ್ಮ, ಎಂಜಿನಿಯರಿಂಗ್, ಆಹಾರ ಸಂಸ್ಕರಣೆ, ಔಷಧಗಳು ಮತ್ತು ಎಂಎಸ್ಎಂಇ ಸೇರಿದಂತೆ ಭಾರತೀಯ ರಫ್ತಿನ 99% ಶೂನ್ಯ ಸುಂಕ ಮಾರುಕಟ್ಟೆ ಪ್ರವೇಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಎತ್ತಿ ಹಿಡಿಯುವಂತಹ ಜನಪರ ರಾಜತಾಂತ್ರಿಕತೆಯ ದೃಷ್ಟಿಕೋನಕ್ಕೆ ಈ ಒಪ್ಪಂದ ಸಾಕ್ಷಿಯಾಗಿದೆ. ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಾಗ ಬ್ರಿಟನ್ನಲ್ಲಿರುವಂತಹ ಭಾರತೀಯ ವೃತ್ತಿಪರರಿಗೆ ಗಮನಾರ್ಹ ವಿನಾಯಿತಿಗಳನ್ನು ವಿತರಿಸುತ್ತದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಐರೋಪ್ಯ ಒಕ್ಕೂಟದ ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ನಾವೀನ್ಯತೆ ಆಯುಕ್ತೆ ಎಕಟೆರಿನಾ ಜಹರೀವಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಶುದ್ದ ಮತ್ತು ಹಸಿರು ಇಂಧನ ತಂತ್ರಜ್ಞಾನಗಳಲ್ಲಿ ಸಂಶೋಧನೆಗೆ ಅವಕಾಶಗಳ ಕುರಿತು ಚರ್ಚೆ ನಡೆಸಲಾಯಿತು. ನಾವೀನ್ಯತೆ ಕೇಂದ್ರಗಳು, ಸ್ಟಾರ್ಟ್ಅಪ್ಗಳು ಮತ್ತು ವಿವಿಧ ವಿಷಯಗಳ ಕುರಿತು ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಬೆಲ್ಜಿಯಂಗೆ ತಮ್ಮ 2 ದಿನಗಳ ಅಧಿಕೃತ ಭೇಟಿಯಲ್ಲಿರುವ ಡಾ ಎಸ್ ಜೈಶಂಕರ್ ಬ್ರಸೆಲ್ಸ್ನಲ್ಲಿ ನಡೆದ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದವನ್ನು ಬೆಲ್ಜಿಯಂ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರೊಂದಿಗೆ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ, ಆರ್ಥಿಕ, ಹೂಡಿಕೆಗಳು, ಶುದ್ದ ಇಂಧನ, ರಕ್ಷಣೆ, ಚಲನಶೀಲತೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಪರಿಶೀಲನೆ ಮಾಡಿದರು. ಪಶ್ಚಿಮ ಏಷ್ಯಾ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಉಭಯ ಕಡೆಯವರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಹಾರ್ಮೋನ್ ಜಲಸಂಧಿಯ ಮೂಲಕ ಹಾದು ಹೋಗಲು ಪ್ರಯತ್ನಿಸುತ್ತಿರುವಂತಹ ಹಡಗುಗಳ ಮೇಲೆ ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಅಮೆರಿಕ ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದೆ ಹಾಗೂ ಇಂದು ತನ್ನ ವೈಮಾನಿಕ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನಿನ ಸೇನಾ ಬ್ಯಾರಕ್ಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದ್ದು ಕನಿಷ್ಠ 7 ಸೈನಿಕರು ಹುತಾತ್ಮರಾಗಿದ್ದಾರೆ. ಅಲ್ಲದೆ ದೇಶದಾದ್ಯಂತ 260ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ದಾಳಿಯಿಂದಾಗಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಇರಾನ್ ಸರ್ಕಾರದ ವಕ್ತಾರ ಫಾತಿಮೆಹ್ ಮಹಜೆರಾನಿ ತಿಳಿಸಿದ್ದಾರೆ. ಪುನಃ ದಿಗ್ಬಂಧನ ಹೇರುತ್ತಿದ್ದಂತೆ ಅಮೆರಿಕ ಮತ್ತು ಇರಾನ್ ಪರಸ್ಪರ ದಾಳಿಗಳನ್ನು ಪ್ರಾರಂಭಿಸಿವೆ. ದಿಗ್ಬಂಧನದ ಕಾರಣದಿಂದಾಗಿ ಇರಾನ್ ಪಶ್ಚಿಮ ಏಷ್ಯಾದಿಂದ ಎಲ್ಲಾ ಇಂಧನ ರಫ್ತುಗಳನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0 ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ವೇಳೆ 7:45:50. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಹಿಂದಿ ಚಿತ್ರಗೀತೆಗಳು. ತೀಸ್ರಿ ಮಂಜಿಲ್ ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ ಚಿತ್ರಗೀತೆಗಳು. ಹೆಣ್ಣಿನ ಸೇಡು ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಎಸ್ ಜಾನಕಿ ಮತ್ತು ಜಯಚಂದ್ರನ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 8:45 ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೈಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯವಾಗಿದೆ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಕೃಷಿ ಯಾಂತ್ರೀಕರಣದ ಉಪಯೋಜನೆ. ಕೃಷಿ ಯಾಂತ್ರೀಕರಣದ ಮೂಲಕ ಕೃಷಿಯನ್ನು ಬಲಪಡಿಸಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು. ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಗಿರೀಶ್ ಮೇರ್ವೆ. ಭಾರತದಲ್ಲಿ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸಲು 2014-15 ಕೃಷಿ ಯಾಂತ್ರೀಕರಣದ ಉಪಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದು ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಎಸ್ಎಂಎಎಂ ಯೋಜನೆಯು ಯಾಂತ್ರೀಕರಣದ ಪ್ರಯೋಜನಗಳನ್ನು ತಲುಪದ ವರ್ಗಗಳಿಗೆ ವಿಸ್ತರಿಸುವ ಮೂಲಕ ತಲುಪದವರನ್ನು ತಲುಪುವುದು ಎಂಬ ಗುರಿಯನ್ನು ಹೊಂದಿದೆ. ಇದು ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು ಮತ್ತು ಗ್ರಾಮೀಣ ಉದ್ಯಮಿಗಳನ್ನು ಒಳಗೊಂಡಂತೆ ಸಣ್ಣ ಮತ್ತು ಅತಿಸಣ್ಣ ರೈತರನ್ನು ಒಳಗೊಂಡಿದೆ. ಕೃಷಿ ಯಾಂತ್ರೀಕರಣದ ಉಪಯೋಜನೆಯು ಸಣ್ಣ ರೈತರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರಿಗೆ ದೇಶಾದ್ಯಂತ ಗುರಿ ಆಧಾರಿತ ಯಾಂತ್ರೀಕರಣದ ಬೆಂಬಲವನ್ನು ನೀಡುವ ಮೂಲಕ ಅದರ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದೆ. ಕೃಷಿ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನದ ಲಭ್ಯತೆಯಲ್ಲಿನ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ನಿರ್ಲಕ್ಷಿತ ಮತ್ತು ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ. ಈ ಯೋಜನೆಯ ಪ್ರಾರಂಭದಿಂದಲೂ 9,404.47 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಭಾರತದಾದ್ಯಂತ ವೈಯಕ್ತಿಕ ರೈತರಿಗೆ 21.61 ಲಕ್ಷ ಕೃಷಿ ಯಂತ್ರಗಳನ್ನು ವಿತರಿಸಲಾಗಿದೆ. ಅಲ್ಲದೆ ನಿಖರ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 52.5 ಕೋಟಿ ರೂಪಾಯಿಗಳ ಆರ್ಥಿಕ ನೆರವಿನೊಂದಿಗೆ 40,918 ಹೆಕ್ಟೇರ್ ಪ್ರದೇಶದಲ್ಲಿ 40,928ಕ್ಕೂ ಹೆಚ್ಚು ಡ್ರೋನ್ ಪ್ರಾತ್ಯಕ್ಷಿಕೆಗಳನ್ನು ನಡೆಸಲಾಗಿದೆ. ಈ ಯೋಜನೆಯು ಕಸ್ಟಮ್ ಹೈರಿಂಗ್ ಸೆಂಟರ್ಗಳನ್ನು ಸ್ಥಾಪಿಸುವುದನ್ನು ಉತ್ತೇಜಿಸುತ್ತದೆ. ಇವು ರೈತರಿಗೆ ಬಾಡಿಗೆಗೆ ಲಭ್ಯವಿರುವ ಕೃಷಿ ಯಂತ್ರೋಪಕರಣಗಳು, ಉಪಕರಣಗಳು ಮತ್ತು ಸಲಕರಣೆಗಳ ಗುಂಪನ್ನು ಹೊಂದಿರುವ ಘಟಕಗಳಾಗಿವೆ. ಅಲ್ಲದೆ ಇದು ಹೈಟೆಕ್ ಮತ್ತು ಹೆಚ್ಚಿನ ಮೌಲ್ಯದ ಕೃಷಿ ಉಪಕರಣಗಳ ಕೇಂದ್ರಗಳ ಅಭಿವೃದ್ಧಿಗೆ ಮತ್ತು ಕೃಷಿ ಯಂತ್ರೋಪಕರಣಗಳ ವಿತರಣೆಗೆ ಬೆಂಬಲ ನೀಡುತ್ತದೆ. ಪ್ರಾತ್ಯಕ್ಷಿಕೆಗಳು ಮತ್ತು ಸಾಮರ್ಥ್ಯ ವೃದ್ಧಿಯ ಉಪಕ್ರಮಗಳ ಮೂಲಕ ಅರಿವು ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತದೆ. ಕೃಷಿ ವಿದ್ಯುತ್ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳ ಮೇಲೆ ವಿಶೇಷ ಗಮನ ಹರಿಸಲಾಗುತ್ತಿದೆ ಮತ್ತು ಸಿಹೆಚ್ಸಿಗಳ ಮೂಲಕ ಕೈಗೆಟುಕುವ ಬಾಡಿಗೆ ಸೇವೆಗಳನ್ನು ಒದಗಿಸುವ ಮೂಲಕ ಸಣ್ಣ ಹಿಡುವಳಿಗಳು ಹಾಗೂ ಅಧಿಕ ಬಂಡವಾಳ ವೆಚ್ಚದಂತಹ ರಚನಾತ್ಮಕ ಅಡೆತಡೆಗಳನ್ನು ನಿವಾರಿಸಲು ಪ್ರಯತ್ನಿಸಲಾಗುತ್ತಿದೆ. ಹೆಚ್ಚುವರಿಯಾಗಿ ಎಸ್ಎಂಎಎಂ ಕೃಷಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆ ಪರೀಕ್ಷೆ ಮತ್ತು ಪ್ರಮಾಣೀಕರಣವನ್ನು ಬೆಂಬಲಿಸುತ್ತದೆ. ಸಂಬಂಧಪಟ್ಟವರಲ್ಲಿ ಯೋಜನೆಯ ಸ್ವೀಕಾರವನ್ನು ಹೆಚ್ಚಿಸಲು ಗುರಿ ಆಧಾರಿತ ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. 2007ರಲ್ಲಿ ಪ್ರಾರಂಭಿಸಲಾದ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯು ಕೃಷಿ ಮತ್ತು ಸಂಬಂಧಿತ

ವಲಯಗಳಲ್ಲಿ ಸಾರ್ವಜನಿಕ ಹೂಡಿಕೆಯನ್ನು ಹೆಚ್ಚಿಸಲು ರಾಜ್ಯಗಳನ್ನು ಉತ್ತೇಜಿಸುವ ಒಂದು ಪ್ರಮುಖ ಯೋಜನೆಯಾಗಿದೆ. ಇದು ಸ್ಥಳೀಯ ಅಗತ್ಯತೆಗಳಿಗೆ ಅನುಗುಣವಾಗಿ ಯೋಜನೆಗಳನ್ನು ರೂಪಿಸಲು ಮತ್ತು ಕಾರ್ಯಗತಗೊಳಿಸಲು ರಾಜ್ಯಗಳಿಗೆ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯನ್ನು ನೀಡುತ್ತದೆ. ಈ ಯೋಜನೆಯು ಬೆಳೆ ಉತ್ಪಾದನೆ, ಮೂಲಸೌಕರ್ಯ ಅಭಿವೃದ್ಧಿ, ಯಾಂತ್ರೀಕರಣ ಮತ್ತು ಮೌಲ್ಯವರ್ಧನೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಮಧ್ಯಸ್ಥಿಕೆಗಳನ್ನು ಒಳಗೊಂಡಿದೆ. 2017-18 ಕೃಷಿ ಮತ್ತು ಸಂಬಂಧಿತ ವಲಯದ ಪುನರುಜ್ಜೀವನಕ್ಕಾಗಿ ಲಾಭದಾಯಕ ವಿಧಾನಗಳ ಅಡಿಯಲ್ಲಿ ಈ ಯೋಜನೆಯನ್ನು ಪುನರ್ರಚಿಸಲಾಯಿತು. ಇದರಲ್ಲಿ ಕೊಯ್ಲಿಗೆ ಪೂರ್ವ ಮತ್ತು ನಂತರದ ಮೂಲಸೌಕರ್ಯಗಳನ್ನು ಬಲಪಡಿಸಲು ಹೆಚ್ಚಿನ ಒತ್ತು ನೀಡಲಾಗಿದೆ. ಕೃಷಿ ಯಾಂತ್ರೀಕರಣದ ಉಪಯೋಜನೆಯನ್ನು, ಆಧುನಿಕ ಕೃಷಿ ಉಪಕರಣಗಳ ಲಭ್ಯತೆಯನ್ನು ಸುಧಾರಿಸುವ ಮೂಲಕ, ದೈಹಿಕ ಶ್ರಮವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಅಂತರ್ಗತ ಮತ್ತು ಪರಿಣಾಮಕಾರಿ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾಗಿದೆ. ತರಬೇತಿ, ಪರೀಕ್ಷೆ, ಪ್ರಾತ್ಯಕ್ಷಿಕೆ ಮತ್ತು ಕೊಯ್ಲು ನಂತರದ ಯಾಂತ್ರೀಕರಣದ ಮೂಲಕ ಕೃಷಿ ಯಾಂತ್ರೀಕರಣದ ಉತ್ತೇಜನ ಹಾಗೂ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಲಭ್ಯತೆಯನ್ನು ಸುಧಾರಿಸುವ ಮೂಲಕ ಕೃಷಿ ಉತ್ಪಾದಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸುವ ಮೂಲಕ ಸಂಸ್ಕರಣೆ, ಸಂಗ್ರಹಣೆ, ಮೌಲ್ಯವರ್ಧನೆ ಮತ್ತು ಬೆಳೆ ಅವಶೇಷಗಳ ನಿರ್ವಹಣೆಗೆ ಕೊಯ್ಲು ನಂತರದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕೃಷಿ ಯಂತ್ರೋಪಕರಣಗಳು ಮತ್ತು ಉಪಕರಣಗಳ ಖರೀದಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ವೈಯಕ್ತಿಕ ಕೃಷಿ ಯಂತ್ರೋಪಕರಣಗಳ ಮಾಲೀಕತ್ವಕ್ಕೆ ಸಹಾಯಧನದ ಬೆಂಬಲವನ್ನು ಒದಗಿಸುತ್ತದೆ. ಇದು ಸಾಮಾನ್ಯ ಫಲಾನುಭವಿಗಳಿಗೆ ಯಂತ್ರದ ವೆಚ್ಚದ ಶೇಕಡ 40 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು, ಸಣ್ಣ ಮತ್ತು ಅತಿಸಣ್ಣ ರೈತರು ಹಾಗೂ ಈಶಾನ್ಯ ರಾಜ್ಯಗಳ ಫಲಾನುಭವಿಗಳಿಗೆ ಶೇಕಡ 50 ವೆಚ್ಚವನ್ನು ಭರಿಸುತ್ತದೆ. ಸಣ್ಣ ಮತ್ತು ಅತಿಸಣ್ಣ ರೈತರು ಸಿಎಚ್ಸಿಗಳು, ಎಸ್ಎಚ್ಜಿಗಳು ಮತ್ತು ಎಫ್ಪಿಒಗಳ ಮೂಲಕ ಡ್ರೋನ್ಗಳು ಸೇರಿದಂತೆ ಯಾಂತ್ರೀಕೃತ ಸೇವೆಗಳಿಗಾಗಿ ಪ್ರತಿ ಹೆಕ್ಟೇರ್ಗೆ 2,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಬಾಡಿಗೆಗಾಗಿ ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳ ಸ್ಥಾಪನೆಗೆ ಉತ್ತೇಜನ ನೀಡಲಾಗುತ್ತದೆ. ಕೃಷಿ ಯಂತ್ರೋಪಕರಣಗಳನ್ನು ಪಡೆಯಲು ಎಸ್ಎಚ್ಜಿಗಳು, ಎಫ್ಪಿಒಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಶೇಕಡ 80-90 ಆರ್ಥಿಕ ಬೆಂಬಲವನ್ನು ನೀಡುವ ಮೂಲಕ ಕೃಷಿ ಯಾಂತ್ರೀಕರಣವನ್ನು ಹೆಚ್ಚಿಸುತ್ತದೆ. ಸಿಎಚ್ಸಿಗಳಿಗೆ 250 ಲಕ್ಷ ರೂಪಾಯಿವರೆಗಿನ ಯೋಜನೆಗಳಿಗೆ ಯೋಜನಾ ವೆಚ್ಚದ 40% ಆರ್ಥಿಕ ನೆರವು ಲಭ್ಯವಿದ್ದರೆ, ಎಫ್ಎಂಬಿಗಳು 30 ಲಕ್ಷ ರೂಪಾಯಿವರೆಗಿನ ಯೋಜನೆಗಳಿಗೆ 80% ಬೆಂಬಲವನ್ನು ಪಡೆಯುತ್ತವೆ. ಹೈಟೆಕ್ ಮತ್ತು ಹೆಚ್ಚಿನ ಉತ್ಪಾದಕತೆಯ ಸಲಕರಣೆಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಮೌಲ್ಯದ ಉಪಕರಣಗಳ ಲಭ್ಯತೆಯನ್ನು ಹೆಚ್ಚಿಸಲು, ಬೆಳೆ ನಿರ್ದಿಷ್ಟ ಚಟುವಟಿಕೆಗಳಿಗಾಗಿ ಸುಧಾರಿತ ಹೆಚ್ಚಿನ ಸಾಮರ್ಥ್ಯದ ಯಂತ್ರೋಪಕರಣಗಳನ್ನು ಒದಗಿಸಲಾಗುತ್ತದೆ. ಈಶಾನ್ಯ ಪ್ರದೇಶದಲ್ಲಿ ಕೃಷಿ ಯಾಂತ್ರೀಕರಣದ ಉತ್ತೇಜನಕ್ಕಾಗಿ ಸಣ್ಣ ಯಂತ್ರಗಳಿಗೆ ಶೇಕಡ 100 ಸಹಾಯಧನ ಮತ್ತು ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳಿಗೆ ಶೇಕಡ 95 ಬೆಂಬಲ ಸೇರಿದಂತೆ ಪ್ರದೇಶ ನಿರ್ದಿಷ್ಟ ಮಧ್ಯಸ್ಥಿಕೆಗಳ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಿನ ಬೆಂಬಲವನ್ನು ಒದಗಿಸುತ್ತದೆ. ಎಸ್ಎಂಎಎಂ ಅಡಿಯಲ್ಲಿ 2014-15 2025-26 9,404.47 ಕೋಟಿ ರೂಪಾಯಿಗಳ ಕೇಂದ್ರ ಸಹಾಯವು ರೈತರಿಗೆ ವೈಯಕ್ತಿಕವಾಗಿ 21.61 ಲಕ್ಷ ಯಂತ್ರಗಳ ವಿತರಣೆಗೆ ಬೆಂಬಲ ನೀಡಿದೆ. ಹೆಚ್ಚುವರಿಯಾಗಿ ಇದು 27,554 ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, 646 ಹೈಟೆಕ್ ಹಬ್ಗಳು ಮತ್ತು 25,608 ಕೃಷಿ ಯಂತ್ರೋಪಕರಣಗಳ ಬ್ಯಾಂಕ್ಗಳ ಸ್ಥಾಪನೆಗೆ ಬೆಂಬಲ ನೀಡಿದೆ. ಎಸ್ಎಂಎಎಂ ಅಡಿಯಲ್ಲಿ ವೈಯಕ್ತಿಕ ಕೃಷಿ ಯಂತ್ರೋಪಕರಣಗಳ ಮಾಲೀಕತ್ವಕ್ಕಾಗಿನ ಫಲಾನುಭವಿಗಳ ಸಂಖ್ಯೆಯು 2020-21 2.07 ಲಕ್ಷದಿಂದ 2024-25 2.32 ಲಕ್ಷಕ್ಕೆ ಏರಿಕೆಯಾಗಿದೆ. ಇದು ಯೋಜನೆಯ ವ್ಯಾಪ್ತಿಯಲ್ಲಿನ ಒಟ್ಟಾರೆ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಯೋಜನೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವೆಚ್ಚ ಹಂಚಿಕೆ ವ್ಯವಸ್ಥೆಯನ್ನು ಅನುಸರಿಸುತ್ತದೆ. ಹೆಚ್ಚಿನ ರಾಜ್ಯಗಳಿಗೆ ನಿಧಿಯ ಮಾದರಿಯು 60-40 ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ ಇದು 90-10. ಕೇಂದ್ರಾಡಳಿತ ಪ್ರದೇಶಗಳ ವಿಷಯದಲ್ಲಿ 100% ಕೇಂದ್ರದ ನಿಧಿಯನ್ನು ಒದಗಿಸಲಾಗುತ್ತದೆ. ಈ ವಿಭಿನ್ನ ನಿಧಿಯ ರಚನೆಯು ವೈವಿಧ್ಯಮಯ ಪ್ರಾದೇಶಿಕ ಸನ್ನಿವೇಶಗಳಲ್ಲಿ ಯಾಂತ್ರೀಕರಣದ ವ್ಯಾಪಕ ಅಳವಡಿಕೆಗೆ ಅನುಕೂಲ ಮಾಡಿಕೊಡುತ್ತದೆ. ಎಸ್ಎಂಎಎಂ ಡ್ರೋನ್ ಆಧಾರಿತ ಕೃಷಿಯನ್ನು ಹೇಗೆ ವಿಸ್ತರಿಸುತ್ತಿದೆ? ಕೃಷಿ ಯಾಂತ್ರೀಕರಣದ ಉಪಯೋಜನೆಯು ಕೃಷಿ ಕಾರ್ಯಾಚರಣೆಗಳನ್ನು ಸುಧಾರಿಸಲು ಡ್ರೋನ್ಗಳ ಬಳಕೆಯನ್ನು ಉತ್ತೇಜಿಸುತ್ತದೆ. ಯೋಜನೆಯಡಿ 52.50 ಕೋಟಿ ರೂಪಾಯಿಗಳ ಆರ್ಥಿಕ ಬೆಂಬಲದೊಂದಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು ದೇಶಾದ್ಯಂತ ದೊಡ್ಡ ಪ್ರಮಾಣದ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳ ಮೂಲಕ ಡ್ರೋನ್ ಅಳವಡಿಕೆಯನ್ನು ಉತ್ತೇಜಿಸಿದೆ. 2023 ಪ್ರಾರಂಭವಾದ ಲಖ್ಪತಿ ದೀದಿ ಉಪಕ್ರಮವು ಮೇ 2026 ಹೊತ್ತಿಗೆ 3.07 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಿದೆ.
ಈ ಉಪಕ್ರಮವು ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರಿಗೆ ವಾರ್ಷಿಕ ರು 1 ಲಕ್ಷಕ್ಕೂ ಹೆಚ್ಚಿನ

ಕುಟುಂಬ ಆದಾಯವನ್ನು ಗಳಿಸಲು ಸಹಕರಿಸಿ ಸಬಲೀಕರಣಗೊಳಿಸುತ್ತದೆ. ವ್ಯಾಪಕ ಅಳವಡಿಕೆಯನ್ನು ಸುಲಭಗೊಳಿಸಲು ಎಸ್ಎಂಎಎಂ ಡ್ರೋನ್ ಖರೀದಿ ಮತ್ತು ಪ್ರಾತ್ಯಕ್ಷಿಕೆಗಳಿಗಾಗಿ ಆರ್ಥಿಕ ನೆರವು ನೀಡುತ್ತದೆ. ಐಸಿಎಆರ್ ಸಂಸ್ಥೆಗಳು, ಕೆವಿಕೆಗಳು ಮತ್ತು ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಂತಹ ಅರ್ಹ ಸಂಸ್ಥೆಗಳು ಈ ಚಟುವಟಿಕೆಗಳಿಗಾಗಿ ಪ್ರತಿ ಡ್ರೋನ್ಗೆ 10 ಲಕ್ಷ ರೂಪಾಯಿಗಳವರೆಗೆ 100% ಆರ್ಥಿಕ ಬೆಂಬಲವನ್ನು ಪಡೆಯುತ್ತವೆ. ರೈತ ಉತ್ಪಾದಕ ಸಂಸ್ಥೆಗಳು 75%ದವರೆಗೆ ಅನುದಾನ ಬೆಂಬಲಕ್ಕೆ ಅರ್ಹವಾಗಿವೆ. ಹೆಚ್ಚುವರಿಯಾಗಿ ಸೇವಾ ಮಾದರಿಗಳ ಮೂಲಕ ಡ್ರೋನ್ಗಳನ್ನು ಬಳಸುವ ಏಜೆನ್ಸಿಗಳಿಗೆ ಪ್ರತಿ ಹೆಕ್ಟೇರ್ಗೆ 6,000 ರೂಪಾಯಿಗಳ ಆಕಸ್ಮಿಕ ವೆಚ್ಚದೊಂದಿಗೆ ಬೆಂಬಲ ನೀಡಲಾಗುತ್ತದೆ. ಇದಲ್ಲದೆ ಎಸ್ಎಂಎಎಂ ಅಂತರ್ಗತಗೊಳಿಸುವಿಕೆಗೆ ಹೆಚ್ಚಿನ ಒತ್ತು ನೀಡುತ್ತದೆ ಮತ್ತು ಒಟ್ಟು ನಿಧಿಯ 30%ವನ್ನು ಮಹಿಳಾ ರೈತರಿಗಾಗಿ ಮೀಸಲಿಡುತ್ತದೆ. ಈ ನಿಬಂಧನೆಯು ಕೃಷಿ ಯಂತ್ರೋಪಕರಣಗಳಿಗೆ ಅವರ ಪ್ರವೇಶವನ್ನು ಸುಧಾರಿಸುವ ಮತ್ತು ಯಾಂತ್ರೀಕೃತ ಕೃಷಿ ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಂತರವನ್ನು ಕಡಿಮೆ ಮಾಡುವುದು, ಬೆಳವಣಿಗೆಯನ್ನು ಹೆಚ್ಚಿಸುವುದಕ್ಕಾಗಿ ಎಸ್ಎಂಎಎಂ ಪರಿಣಾಮಕಾರಿಯಾಗಿದೆ. ಎಸ್ಎಂಎಎಂ ಕೃಷಿ ಉತ್ಪಾದಕತೆ, ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಬಲಪಡಿಸುವಲ್ಲಿ ಒಂದು ಪ್ರಮುಖ ಮಧ್ಯಸ್ಥಿಕೆಯಾಗಿ ಹೊರಹೊಮ್ಮಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರು, ಮಹಿಳೆಯರು, ಎಸ್ಸಿಎಸ್ಟಿ ಸಮುದಾಯಗಳು ಮತ್ತು ನಿರ್ಲಕ್ಷಿತ ಪ್ರದೇಶಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಈ ಯೋಜನೆಯು ಸಹಾಯಧನ, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳು ಮತ್ತು ಉದ್ದೇಶಿತ ಪ್ರಾದೇಶಿಕ ಬೆಂಬಲದ ಮೂಲಕ ಯಾಂತ್ರೀಕರಣದಲ್ಲಿನ ನಿರ್ಣಾಯಕ ಅಂತರವನ್ನು ಕಡಿಮೆ ಮಾಡಲು ಸಹಾಯ ಮಾಡಿದೆ. ತರಬೇತಿ ಪ್ರಾತ್ಯಕ್ಷಿಕೆಗಳು, ಕೊಯ್ಲು ನಂತರದ ನಿರ್ವಹಣೆ ಮತ್ತು ಡ್ರೋನ್ಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ನೀಡಲಾದ ಒತ್ತು ಕೃಷಿಯನ್ನು ಆಧುನೀಕರಿಸುವ ದೂರದೃಷ್ಟಿಯ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ. ಸಾಂಸ್ಥಿಕ ಮೂಲಸೌಕರ್ಯವನ್ನು ಸೃಷ್ಟಿಸುವ ಮೂಲಕ ಎಸ್ಎಂಎಎಂ ದೈಹಿಕ ಶ್ರಮವನ್ನು ಕಡಿಮೆ ಮಾಡಲು, ಕಾರ್ಯಾಚರಣೆಗಳ ಸಮಯ ಪ್ರಜ್ಞೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಕೃಷಿ ಉತ್ಪಾದಕತೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. 2023ರಲ್ಲಿ ಪ್ರಾರಂಭವಾದ ನಮೋ ಡ್ರೋನ್ ದಿವಿ ಉಪಕ್ರಮದ ಅಡಿಯಲ್ಲಿ 2023-24ರಲ್ಲಿ 500 ಡ್ರೋನ್ಗಳನ್ನು ವಿತರಿಸಲಾಯಿತು. ಈ ಮಧ್ಯಸ್ಥಿಕೆಯು ಡ್ರೋನ್ ಆಧಾರಿತ ಜೀವನೋಪಾಯದ ಅವಕಾಶಗಳು ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತದೆ. 2023-24ರಿಂದ 2025-26ರ ಅವಧಿಯಲ್ಲಿ ಐಸಿಎಎಆರ್ ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಸಹಯೋಗದೊಂದಿಗೆ 40,918 ಹೆಕ್ಟೇರ್ ಪ್ರದೇಶದಲ್ಲಿ 40,928 ಕಿಸಾನ್ ಡ್ರೋನ್ ಪ್ರಾತ್ಯಕ್ಷಿಕೆಗಳನ್ನು ನಡೆಸಿದೆ. ಈ ಪ್ರಾತ್ಯಕ್ಷಿಕೆಗಳು ನಿಗದಿತ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳಿಗೆ ಅನುಗುಣವಾಗಿ ಪೋಷಕಾಂಶಗಳು, ರಸಗೊಬ್ಬರಗಳು ಮತ್ತು ಕೃಷಿ ರಾಸಾಯನಿಕಗಳ ಅನ್ವಯದ ಮೇಲೆ ಕೇಂದ್ರೀಕರಿಸಿದವು. ಸುಧಾರಿತ ಎಐ ತಂತ್ರಜ್ಞಾನ ಮತ್ತು ಹಲವಾರು ಐಸಿಎಆರ್ ಸಂಸ್ಥೆಗಳ ಸಾಮೂಹಿಕ ವೈಜ್ಞಾನಿಕ ಪರಿಣತಿಯಿಂದ ಅಭಿವೃದ್ಧಿಪಡಿಸಲಾದ ದೃಢವಾದ ಜ್ಞಾನದ ಮೂಲವನ್ನು ಬಳಸಿಕೊಂಡು ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ ಪ್ರಾದೇಶಿಕ ಭಾಷೆಗಳಲ್ಲಿ ಟೈಪ್ ಮಾಡಿದ ಅಥವಾ ಕಳುಹಿಸಿದ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ನಿಖರವಾದ ಬೆಳೆ ನಿರ್ದಿಷ್ಟ ಉತ್ತರಗಳನ್ನು ನೀಡುತ್ತದೆ. ರೈತರಿಗೆ ಯಾವುದೇ ವಿಶೇಷ ಆಪ್ ಅಥವಾ ಇಂಟರ್ನೆಟ್ ಬ್ರೌಸರ್ ಅಗತ್ಯವಿಲ್ಲ. ಪರಿಚಿತವಿರುವ ವಾಟ್ಸ್ಆಪ್ ಇಂಟರ್ಫೇಸ್ ಮಾತ್ರ ಸಾಕು. ಈ ಚಾಟ್ಬಾಟ್ ತಳಿಗಳ ಆಯ್ಕೆ, ಕೃಷಿ ಪದ್ಧತಿಗಳು, ಕೀಟ ಮತ್ತು ರೋಗ ನಿರ್ವಹಣೆ, ನೀರಾವರಿ ವೇಳಾಪಟ್ಟಿ, ಕಟಾವಿನ ನಂತರದ ಮಾರ್ಗದರ್ಶನ ಮತ್ತು ಬೀಜಗಳ ಲಭ್ಯತೆ ಸೇರಿದಂತೆ ಸಂಪೂರ್ಣ ಬೆಳೆ ಚಕ್ರವನ್ನು ಒಳಗೊಳ್ಳುತ್ತದೆ. ಈ ಜ್ಞಾನದ ಮೂಲವನ್ನು ಐಸಿಎಆರ್ ರಾಷ್ಟೀಯ ಸೋಯಾಬೀನ್ ಸಂಶೋಧನಾ ಸಂಸ್ಥೆ, ಇಂದೋರ್ ಐಸಿಎಆರ್ ಭಾರತೀಯ ನೆಲಗಡಲೆ ಸಂಶೋಧನಾ ಸಂಸ್ಥೆ, ಜುನಾಗಢ ಐಸಿಎಆರ್ ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆ, ಭರತ್ಪುರ ಮತ್ತು ಎಳ್ಳು ಮತ್ತು ಗುರೆಳ್ಳು ಪಿಸಿ ಯೂನಿಟ್ ಸಂಸ್ಥೆಗಳ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ. ಇದು ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಾದ್ಯಂತ ಎಲ್ಲಾ ಪ್ರಮುಖ ಎಣ್ಣೆ ಬೀಜ ಬೆಳೆಗಳ ಸಮಗ್ರ ಮಾಹಿತಿಯನ್ನು ಖಾತರಿಪಡಿಸುತ್ತದೆ. ಭಾರತ್ ವಿಸ್ತಾರ್ ಭಾರತ ಸರ್ಕಾರದ ರೈತ ಕೇಂದ್ರಿತ ಕೃತಕ ಬುದ್ಧಿಮತ್ತೆ ಚಾಲಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವಾಗಿದ್ದು, ಇದು ವಿವಿಧ ಸರ್ಕಾರಿ ಮತ್ತು ವೈಜ್ಞಾನಿಕ ಮೂಲಗಳನ್ನು ಸಂಪರ್ಕಿಸುವ ಮೂಲಕ ರೈತರಿಗೆ ವಿಶ್ವಾಸಾರ್ಹ ಮಾಹಿತಿಯನ್ನು ನೀಡುತ್ತದೆ. ಈ ವೇದಿಕೆಯಲ್ಲಿ ರೈತರು ಹವಾಮಾನ, ಮಾರುಕಟ್ಟೆ ಬೆಲೆಗಳು, ಕೀಟಗಳು ಮತ್ತು ರೋಗಗಳು, ಮಣ್ಣಿನ ಆರೋಗ್ಯ, ಬೆಳೆ ನಿರ್ವಹಣೆ ಮತ್ತು ಕನಿಷ್ಠ 10 ಪ್ರಮುಖ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿ ಮತ್ತು ಸ್ಥಿತಿಯನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಭಾರತ್ ವಿಸ್ತಾರ್ ಅನ್ನು ವಾಯ್ಸ್ ಫಸ್ಟ್ ಎಐ ಆಗಿ ವಿನ್ಯಾಸಗೊಳಿಸಲಾಗಿದೆ. ಇದರಿಂದಾಗಿ ಸರಳ ಫೀಚರ್ ಫೋನ್ ಹೊಂದಿರುವ ರೈತರು ಸಹ ಕರೆ ಮಾಡುವ ಮೂಲಕ ಅದರ ಪ್ರಯೋಜನ ಪಡೆಯಬಹುದು. ಇದಕ್ಕಾಗಿ ಧ್ವನಿ, ಇನ್ಪುಟ್, ಔಟ್ಪುಟ್, ವೆಬ್ಸೈಟ್ ಮತ್ತು ಮೊಬೈಲ್ ಸೈಟ್ ಚಾಟ್ಬಾಟ್ನಂತಹ ಸೌಲಭ್ಯಗಳೊಂದಿಗೆ ದೂರವಾಣಿ ಸಹಾಯವಾಣಿ ಸಂಖ್ಯೆ 1552261 ಪ್ಲಾಟ್ಫಾರ್ಮ್ಗೆ ಲಿಂಕ್ ಮಾಡಲಾಗಿದೆ. ಭಾರತ್ ವಿಸ್ತಾರ್ ಭಾರತೀಯ ಹವಾಮಾನ ಇಲಾಖೆಯಿಂದ ಹವಾಮಾನ ಮಾಹಿತಿ, ಅಗ್ಮಾರ್ಕೆಟ್ನಿಂದ ಮಾರುಕಟ್ಟೆ ಬೆಲೆಗಳು, ರಾಷ್ಟೀಯ ಕೀಟ ಕಣ್ಗಾವಲು ವ್ಯವಸ್ಥೆ ಮೂಲಕ ಕೀಟ ಮತ್ತು ರೋಗ ನಿರ್ವಹಣೆ, ಅಗ್ರಿಸ್ಟಾಕ್ ಡೇಟಾ ಮತ್ತು 10 ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಸಂಯೋಜಿಸಿದೆ. ಇದರೊಂದಿಗೆ ಯೋಜನೆ ವಿವರಗಳು, ಅರ್ಜಿ

ಸ್ಥಿತಿ, ಪ್ರಯೋಜನ ಟ್ರ್ಯಾಕಿಂಗ್ ಮತ್ತು ದೂರು ನೋಂದಣಿ ಮತ್ತು ಪರಿಹಾರ ಸ್ಥಿತಿಯನ್ನು ವೀಕ್ಷಿಸುವ ಸೌಲಭ್ಯಗಳನ್ನು ಸಹ ಸಂಯೋಜಿಸಲಾಗಿದೆ. ಇದರಿಂದಾಗಿ ರೈತರು ಕಚೇರಿಗಳು ಅಥವಾ ವಿವಿಧ ಪೋರ್ಟಲ್ಗಳಿಗೆ ಪದೇ ಪದೇ ಭೇಟಿ ನೀಡಬೇಕಾಗಿಲ್ಲ. ಭಾರತ್ ವಿಸ್ತಾರ್ ಅನ್ನು ಕೃಷಿ ಕ್ಷೇತ್ರಕ್ಕಾಗಿ ನಿರ್ದಿಷ್ಟವಾಗಿ ಸಿದ್ದಪಡಿಸಲಾದ ರೈತ ಕೇಂದ್ರಿತ ಕೃತಕ ಬುದ್ದಿಮತ್ತೆ ಚಾಲಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಆಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಪ್ಲಗ್ ಅಂಡ್ ಪ್ಲೇ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ವಿವಿಧ ಸರ್ಕಾರಿ ವೈಜ್ಞಾನಿಕ ಮತ್ತು ಮಾರುಕಟ್ಟೆ ಸಂಬಂಧಿತ ವ್ಯವಸ್ಥೆಗಳನ್ನು ಸುಲಭವಾಗಿ ಸಂಪರ್ಕಿಸಬಹುದು. ಈ ವೇದಿಕೆಯು ಪರಿಶೀಲಿಸಿದ ಮತ್ತು ಸುರಕ್ಷಿತ ಮಾಹಿತಿಯನ್ನು ಆಧರಿಸಿದೆ. ಬಹು ಮಾದರಿ ಮತ್ತು ಬಹುಭಾಷಾ ಪ್ರವೇಶವನ್ನು ಒದಗಿಸುತ್ತದೆ ಮತ್ತು ದೊಡ್ಡ ಪ್ರಮಾಣದ ಪರಿಣಾಮವನ್ನು ಸೃಷ್ಟಿಸಲು ವಿವಿಧ ರಾಜ್ಯ ಸರ್ಕಾರಗಳು ತಮ್ಮ ಮಟ್ಟದಲ್ಲಿ ಅಳವಡಿಸಿಕೊಳ್ಳಬಹುದಾದ ಚೌಕಟ್ಟನ್ನು ಒದಗಿಸುತ್ತದೆ. ಭಾರತ್ ವಿಸ್ತಾರ್ ಅನ್ನು ಭಾರತ ಸರ್ಕಾರವು ಕೃತಕ ಬುದ್ದಿಮತ್ತೆ ಚಾಲಿತ ಕೃಷಿ ಮೂಲಸೌಕರ್ಯವಾಗಿ ಅಭಿವೃದ್ಧಿಪಡಿಸುತ್ತಿದೆ. ವಾಯ್ಸ್ ಫಸ್ಟ್ ಎಐ ಮೂಲಕ ದೇಶಾದ್ಯಂತ ರೈತರನ್ನು ತಲುಪಲು ವಿಶೇಷ ಒತ್ತು ನೀಡಲಾಗಿದೆ. ಇದರಿಂದಾಗಿ ಫೀಚರ್ ಫೋನ್ ಬಳಕೆದಾರರು ಸಹ ದೂರವಾಣಿ ಮೂಲಕ ಈ ಸೇವೆಯ ಪ್ರಯೋಜನ ಪಡೆಯಬಹುದು. ಹಂತ ಒಂದರಲ್ಲಿ ಮಹಾರಾಷ್ಟ್ರ, ಬಿಹಾರ ಮತ್ತು ಗುಜರಾತ್ನಂತಹ ರಾಜ್ಯಗಳನ್ನು ವೇದಿಕೆಗೆ ಸಂಪರ್ಕಿಸಲಾಗಿದೆ ಮತ್ತು ಇದನ್ನು ಭವಿಷ್ಯದಲ್ಲಿ ಇತರ ರಾಜ್ಯಗಳು ಮತ್ತು ಹೆಚ್ಚಿನ ಭಾರತೀಯ ಭಾಷೆಗಳಿಗೆ ವಿಸ್ತರಿಸಲಾಗುವುದು. ಇದು ರೈತರಿಗೆ ಪ್ರಯೋಜನಕಾರಿಯಾಗುವ ರಾಷ್ಟೀಯ ಮಟ್ಟದ ಕೃಷಿ ಡಿಜಿಟಲ್ ನೆಟ್ವರ್ಕ್ ಆಗಿ ಕೆಲಸ ಮಾಡುತ್ತದೆ. ಭಾರತ್ ವಿಸ್ತಾರ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಅಭ್ಯಾಸಗಳ ಪ್ಯಾಕೇಜ್, ಬೆಳೆ ನಿರ್ವಹಣೆ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ಗಳ ಆಧಾರದ ಮೇಲೆ ಮಣ್ಣಿನ ಸಲಹೆಯನ್ನು ಒಳಗೊಂಡಿದೆ. ಇದರಿಂದ ರೈತರು ವೈಜ್ಞಾನಿಕ ಮತ್ತು ಸ್ಥಳ ನಿರ್ದಿಷ್ಟ ಸಲಹೆಗಳನ್ನು ಪಡೆಯಬಹುದು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದರೆ. ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುವರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗೆ ಸಂವಾದ. ಇಂದಿನ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ನಮ್ ಜೊತೆಗಿದ್ದಾರೆ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಅವರು ಹಾಗೂ ಪಾಲಕರಾದ ಸತೀಶ್ ಕುಮಾರ್ ಅವರು ಕೂಡ ಇದ್ದಾರೆ. ನಯನಾ ಹಾಗೂ ಸತೀಶ್ ಕುಮಾರ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದಗಳು.
3: ಥ್ಯಾಂಕ್ ಯು.
1: ಸತೀಶ್ ಕುಮಾರ್ ಅವರೇ, ಆರಂಭದಲ್ಲಿ ನೀವು ಕೂಡ ನಯನಾಗೆ ಕೋಚ್ ಮಾಡ್ತಿದ್ರಿ, ಈ ಬಾಕ್ಸಿಂಗ್ ಕ್ರೀಡೆಯ ಕುರಿತು ಸ್ವಲ್ಪ ಮಾಹಿತಿಯನ್ನ ಕೊಡ್ತೀರಾ?
2: ಬಾಕ್ಸಿಂಗ್ ಅನ್ನೋದು ತುಂಬಾ ಟಫೆಸ್ಟ್ ಸ್ಪೋರ್ಟ್ ಇನ್ ದ ಫೀಲ್ಡ್ ಆಫ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ. ತುಂಬಾ ಜನ ಹೆಣ್ಮಕ್ಳು ಇದನ್ನ ಪ್ರಾಕ್ಟೀಸ್ ಮಾಡಲ್ಲ, ಆದ್ರೆ ನನ್ನ ದೃಷ್ಟಿಯಲ್ಲಿ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸೆಲ್ಫ್ ಡಿಫೆನ್ಸ್ ಹಾಗೂ ಫಿಟ್ನೆಸ್ ತುಂಬಾ ಮುಖ್ಯ ಅನ್ಸಿದ್ರಿಂದ ನನ್ ಮಗಳಿಗೆ, ನಾನು ಆಲ್ರೆಡಿ ಬಾಕ್ಸಿಂಗ್ ಮಾಡ್ತಿದ್ರಿಂದ ಮಗಳು ಕೂಡ ಇದೇ ಫೀಲ್ಡ್ ಗೆ ಕರ್ಕೊಂಡ್ಬಂದೆ.
1: ಬಾಕ್ಸಿಂಗ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಕಾರಣ ಏನು ಸತೀಶ್ ಕುಮಾರ್ ಅವರೇ?
2: ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಬ್ರೂಸ್ಲಿ ಫಿಲಂ ಎಲ್ಲ ನೋಡಿ, ಮಾರ್ಷಲ್ ಆರ್ಟ್ಸ್ ಫಿಲಂ ನೋಡಿ ಬಾಕ್ಸಿಂಗ್ ಕಲಿಬೇಕು ಅಂತ ತುಂಬಾ ಚಿಕ್ಕ ವಯಸ್ಸಿನ ಆಸೆ ಇತ್ತು. ಹಾಗೆ ಕಲ್ತಿ ಮತ್ತೆ ಇದೇ ಫೀಲ್ಡ್ ಅಲ್ಲಿ ಇನ್ನು ಕಲಿತಾ ಇದೀವಿ, ಇನ್ನು ಮಾಡ್ತಾ ಇದ್ವಿ.
1: ನೀವ್ ಹೇಳಿದ್ರಿ ಬಾಕ್ಸಿಂಗ್ ಸೆಲ್ಫ್ ಡಿಫೆನ್ಸ್ ಗಾಗಿ ಮಾಡ್ಬೇಕು ಅಂತ, ಸೊ ಕ್ರೀಡೆಯಾಗಿ ಬಾಕ್ಸಿಂಗ್ ಗೂ ಸೆಲ್ಫ್ ಡಿಫೆನ್ಸ್ ಗೂ ಏನಾದ್ರೂ ವ್ಯತ್ಯಾಸ ಇದೆನಾ? ಅಂದ್ರೆ ಈಗ ಸೆಲ್ಫ್ ಡಿಫೆನ್ಸ್ ಅಷ್ಟೇ ನಾವು ಬಾಕ್ಸಿಂಗ್ ಯೂಸ್ ಮಾಡ್ಕೋತೀವಿ ಅಂದ್ರೆ ಅದು ಬೇರೆ ರೀತಿ ತರಬೇತಿ ಇದೆನಾ, ಅಥವಾ ಕ್ರೀಡೆಗೆ ನಿಯಮಾವಳಿಗಳು ಬೇರೆ ಬೇರೆ ಇರ್ತದೆ, ಆ ಕುರಿತಾಗಿ ಹೇಳಿ.
2: ಸೆಲ್ಫ್ ಡಿಫೆನ್ಸ್ ಅಂದ್ರೆ ತುಂಬಾ ಲಾಟ್ ಆಫ್ ಇದೆ. ಬಾಕ್ಸಿಂಗ್ ಆಸ್ ಎ ಸ್ಪೋರ್ಟ್ ಆಗಿ ನೋಡ್ತಾರೆ, ಅಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ ಅಲ್ಲಿ ಗ್ಲೌಸ್, ಹೆಡ್ ಗಾರ್ಡ್, ಟೀತ್ ಗಾರ್ಡ್ ಅದ ಗಾರ್ಡ್ ಇಟ್ಕೊಂಡು ಆಡ್ತೀವಿ. ಇದೊಂದು ಸಮಗ್ರ ಸ್ಪೋರ್ಟ್ಸ್, ಎಲ್ಲಾ ಮಕ್ಕಳು ಆಡಬೇಕು ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವ್ರೇನ್ ಮಾಡ್ತಾರೆ, ಸೇಫ್ಟಿ ಪರ್ಪಸ್ ಅಲ್ಲಿ ಮಾಡಿದಾಗ ಅದು ಸ್ಪೋರ್ಟ್ಸ್ ಅನ್ಸ್ಕೊಳುತ್ತೆ. ಅದೇ ಸೆಲ್ಫ್ ಡಿಫೆನ್ಸ್ ಅಂತ ಹೋದಾಗ ನಿಮ್ಗೆ ಅದೇ ಟೆಕ್ನಿಕ್ ನಿಮ್ ಬರೀ ಕೈಯಲ್ಲಾಗ್ಲಿ, ನಿಮ್ಮ ಸೆಲ್ಫ್ ಡಿಫೆನ್ಸ್ ರಸ್ತೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದೇ ಟೆಕ್ನಿಕ್ ನೀವು ಬರೀ ಕೈ ಯೂಸ್ ಮಾಡೋದು, ಅದು ಇನ್ನೂ ಮಾರಕವಾಗಿರುತ್ತೆ. ಈ ರೀತಿ ನೀವು ಅದೇ ಒಂದು ಸ್ಪೋರ್ಟ್ ನ ನೀವು ಸ್ಪೋರ್ಟ್ ಆಗೂ ತಗೋಬಹುದು, ಸೆಲ್ಫ್ ಡಿಫೆನ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಎಸ್ಪೆಷಲಿ ಇದರಿಂದ ಬರೋ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಮೇನ್ ಇಂಪಾರ್ಟೆಂಟ್. ಕರಾಟೆ, ಕುಂಗ್ ಫು, ಕಿಕ್ ಬಾಕ್ಸಿಂಗ್, ಎಂಎಂಎ ಈ ತರ ತುಂಬಾ ಹಲವಾರು ವೆರೈಟಿ ಇದೆ. ಇದರಲ್ಲಿ ಕರಾಟೆ ಬಂದ್ರೆ ನಿಮಗೆ ಕೈ, ಕಾಲು, ಮೊಣಕೈ, ತಮ್ಮ ದೇಹದ ಎಲ್ಲಾ ಭಾಗವನ್ನು ಯೂಸ್ ಮಾಡ್ಕೋತಾರೆ. ಟೆಕ್ವಾಂಡೋದಲ್ಲಿ ಬರೀ ಕಾಲುಗಳು ಯೂಸ್ ಮಾಡ್ತಾರೆ. ಎಂಎಂಎ ಅಲ್ಲಿ ನಿಮ್ಮನ್ನ ಕೆಳಗಡೆ ಗ್ರಾಪ್ಲಿಂಗ್, ಕೆಳಗಡೆಯಿಂದ ಕುಸ್ತಿ ಆಡೋದು ಎಲ್ಲ ಮಿಕ್ಸ್ ಇರುತ್ತೆ. ಬಾಕ್ಸಿಂಗ್ ಅನ್ನೋದು ಒಂದು ಅದರ ಒಂದು ಭಾಗವನ್ನು ತೆಗೆದುಕೊಂಡಿದ್ವಿ.

0: ಅಲ್ಲಿ ಬರೀ ಕೈಯಿಂದ ಮುಷ್ಟಿಯಿಂದ ಮುಷ್ಟಿ ಮಾತು ಪ್ರಹಾರ ಮಾಡೋದಂತದ್ದು. ಆ ಬಾಕ್ಸಿಂಗ್ ಅಂತೂ ತುಂಬಾ ಅತ್ಯುತ್ತಮವಾಗಿದೆ, ಒಳ್ಳೆ ಸ್ಪೋರ್ಟ್ ಕೂಡ.
1: ಸರ್, ಇದು ಬರೀ ಕೈ ಅಷ್ಟೇ ಯೂಸ್ ಮಾಡ್ತಾರೆ ಬಾಕ್ಸಿಂಗ್ ಅಲ್ಲಿ?
0: ಹೌದು, ಮುಷ್ಟಿ ಮಾತ್ರ ಯೂಸ್ ಮಾಡ್ತಾರೆ. ಮತ್ತೆ ಇಟ್ಸ್ ಕಾಲ್ಡ್ ಆ ಸ್ವೀಟ್ ಸೈನ್ಸ್.
1: ಕ್ರೀಡೆಯಾಗಿ ಭಾರತದಲ್ಲಿ ಬಾಕ್ಸಿಂಗ್ ಯಾವ ರೀತಿ ಬೆಳೆದು ಬಂತು ಅಂತ ಹೇಳ್ತೀರಾ?
0: ಕರಾಟೆ ಆಕ್ಚುಲಿ ಮೇನ್ ಇದು. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಬಂದಿದ್ದು ಕರಾಟೆ, ಜಪಾನ್ ಮೂಲಕ ಕರಾಟೆ ಬೆಳೆಸ್ತಾ ಬಂದ್ರು. ಅದಾದ್ಮೇಲೆ ಈ ವೆಸ್ಟರ್ನ್ ಅವ್ರು ಏನ್ ಮಾಡಿದ್ರು, ಬಾಕ್ಸಿಂಗ್ ಅದರಲ್ಲಿ ಮುಷ್ಟಿ ಯುದ್ಧ ಅಂತ ಒಂದು ಸಪರೇಟ್ ಆಗಿ ಫ್ರೆಂಚ್ ಇಂದ ಅಮೆರಿಕ ಅವ್ರು ತಗೊಂಡು ಅವ್ರು ಶುರು ಮಾಡಿದ್ದು, ಆಲ್ ಓವರ್ ವರ್ಲ್ಡ್ ಫೇಮಸ್ ಆಗ್ತಾ ಬಂತು. ಆ ಟೈಮಲ್ಲಿ ಈಗ 50 ವರ್ಷದಿಂದ ಮಹಮ್ಮದ್ ಅಲಿ, ಟೈಸನ್ ಇವರೆಲ್ಲ ಬಾಕ್ಸಿಂಗ್ ನ ತುಂಬಾ ಎತ್ತರ ತಗೊಂಡೋಗಿದ್ರು. ಅದನ್ನ ನೋಡಿ ನಮ್ಮ ಇಂಡಿಯಾ ದೇಶದಲ್ಲಿ ಕೂಡ ಪ್ರೇರೇಪಣೆ ಆಗಿ ಯಾವಾಗ ಒಲಿಂಪಿಕ್ ಅಲ್ಲಿ ಬಾಕ್ಸಿಂಗ್ ಕ್ರೀಡೆ ಸೇರ್ಪಡೆ ಆಯಿತು, ಇಂಡಿಯಾದಲ್ಲಿ ಕೂಡ ತುಂಬಾ ಬಾಕ್ಸಿಂಗ್ ಡೆವಲಪ್ ಆಯಿತು. ಮತ್ತೆ ಈಗ ರೀಸೆಂಟ್ 20 ವರ್ಷದಿಂದ ಹೆಣ್ಮಕ್ಳು ಕೂಡ ಬಾಕ್ಸಿಂಗ್ ಸೇರಿಸಿಕೊಂಡ್ರು. ಬಾಕ್ಸಿಂಗ್ ನ ಕ್ರೀಡೆಯನ್ನು ಒಲಿಂಪಿಕ್ ಅಲ್ಲಿ ಜಾಯಿನ್ ಮಾಡಿದಾಗ ಹೆಣ್ಮಕ್ಳು ಕೂಡ ತುಂಬಾ ಜಾಯಿನ್ ಆಗ್ತಿದ್ದಾರೆ. ಈ ರೀತಿ ಬಾಕ್ಸಿಂಗ್ ತುಂಬಾ
1: ಭಾರತದಲ್ಲಿ ಬೆಳೆದು ಬಂತ ಅಂತ ಹೇಳ್ಬೋದು. ನಯನ, ಈಗ ನೀವು ಬಾಕ್ಸಿಂಗ್ ತಂದೆಯಿಂದ ಪ್ರಾರಂಭಿಕ ಹಂತದಲ್ಲಿ ಕಲಿತ್ರಿ ಅಂತ ಕೇಳ್ಪಟ್ಟೆ, ಈ ಬಾಕ್ಸಿಂಗ್ ಕ್ರೀಡೆಯತ್ತ ನಿಮ್ಗೆ ಆಸಕ್ತಿ ಮೂಡ್ಲಿಕ್ಕೆ ಕಾರಣ ಏನು?
2: ನಮ್ಮ ತಂದೆ ಅವರಿಗೆ ಈಗಿನ ಟೈಮ್ ಅಲ್ಲಿ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಮತ್ತೆ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಅಂತ ಬಾಕ್ಸಿಂಗ್ ಕ್ಲಾಸ್ ಗೆ ಸೇರಿಸಿದ್ರು. ನಮ್ಮ ಅಪ್ಪ ಕೂಡ ಬಾಕ್ಸಿಂಗ್ ಮತ್ತೆ ಕಿಕ್ ಬಾಕ್ಸಿಂಗ್ ಅಲ್ಲಿ ಮಾಡಿದ್ರೆ.
1: ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಬಂತ ಅಥವಾ ನಿಮ್ಗೆ ಬೇರೆ ಯಾವ್ದಾದ್ರು ಕ್ರೀಡೆಯಲ್ಲಿ ಆಸಕ್ತಿ ಇತ್ತ ಬಾಕ್ಸಿಂಗ್ ಬಿಟ್ಟು?
2: ಇಲ್ಲ, ಆಸಕ್ತಿ
1: ಅಂದ್ರೆ ಮನೆಯಲ್ಲಿ ಆ ವಾತಾವರಣ ಇರೋದ್ರಿಂದ ಬಾಕ್ಸಿಂಗ್ ಹತ್ರ ನಿಮ್ಗೆ ಆಸಕ್ತಿ ಜಾಸ್ತಿ ಇತ್ತು ಅಂತ ಹೇಳ್ಬೋದಲ್ವಾ? ಎಷ್ಟನೇ ವಯಸ್ಸಿಗೆ ಬಾಕ್ಸಿಂಗ್ ಕಲ್ತಿದ್ದು?
2: 6ನೇ ವಯಸ್ಸಿನಲ್ಲಿ ಬಾಕ್ಸಿಂಗ್ ಕ್ಲಾಸ್ ಸೇರಿದ್ದೆ. ಆಗ ಹತ್ರದಲ್ಲಿ ಎಲ್ಲೂ ಬಾಕ್ಸಿಂಗ್ ಕ್ಲಾಸ್ ಇರಲಿಲ್ಲ. ಆಗ ತಾನೇ ನಮ್ಮ ಕ್ಯಾಪ್ಟನ್ ಕೋಚ್ ರಿಟೈರ್ಡ್ ಆಗಿ HMT ಗ್ರೌಂಡ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಸುಮಾರು 4 ವರ್ಷ ಔಟ್ ಸೈಡ್ ಗ್ರೌಂಡ್ ಅಲ್ಲಿ ಮಳೆ ಚಲೋ ಇದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
1: ಬಾಕ್ಸಿಂಗ್ ಪ್ರಾರಂಭಿಕ ಹಂತದಲ್ಲಿ ತಂದೆಯವರೇ ಕಲಿಸಿದ್ರ? ಸತೀಶ್ ಕುಮಾರ್ ಅವರೇ, ನಿಮ್ಮ ಮಗಳಿಗೆ ಬಾಕ್ಸಿಂಗ್ ಕಲಿಸ್ಲಿಕ್ಕೆ ಮೇನ್ ಕಾರಣ ಏನು?
0: ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಬೇಕೇ ಬೇಕು ಅಂತ ಹೆಗ್ರು ನನ್ಗೆ ಗೊತ್ತಿರೋದ್ರಿಂದ ನಾಲೆಜ್ ಆಗಿ ಫೇಸ್ ಮಾಡುವಂತ ಆ ಟೈಮಲ್ಲಿ ಅವಳನ್ನ ಪ್ರಾಕ್ಟೀಸ್ ಕರೆದೆ. ಅವಳು ಬಂದ್ಲು, ಪ್ರಾಕ್ಟೀಸ್ ಮಾಡ್ತಾ ಇಲ್ಲು. ಹೇಳ್ಕೊಡೋ ವಿಧಾನ ಹೇಗಿತ್ತು ಅಂದ್ರೆ ಫನ್ ಪ್ಲಸ್ ಪ್ರಾಕ್ಟೀಸ್ ಎರಡು ಮಿಕ್ಸ್ ಮಾಡಿದ್ರಿಂದ ಅವಳಿಗೆ ಈ ಗೇಮ್ ಅಲ್ಲೇ ಫನ್ ಕಂಡ್ಕೊಂಡ್ಳು. ಬರ್ತಾ ಬರ್ತಾ ಅವಳಿಗೂ ಇಂಟ್ರೆಸ್ಟ್ ಅದರಲ್ಲೇ ಜಾಸ್ತಿ ಆಯ್ತು. ಸೊ ಇದು ಗೇಮ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾಳೆ.
1: 6 ವಯಸ್ಸು ಅಂತಂದ್ರೆ ಬಾಕ್ಸಿಂಗ್ ಸಮರ ಕಲೆ ಅಂತ ಹೇಳ್ಬೋದು. ಇದರಲ್ಲಿ ಇಂಜುರಿ ಜಾಸ್ತಿ ಆಗ್ತಿರ್ತದೆ, ಬಿದ್ರೆ ಅಥವಾ ಏನಾದ್ರು ಮುಖಕ್ಕೆ ಏನಾದ್ರು ಪೆಟ್ಟಾದ್ರೆ ಇವೆಲ್ಲ ಒಂದಿಷ್ಟು ಏನಾಗುತ್ತೋ ಅಂತ ಭಯ ಇರುತ್ತೆ.
0: ಬಾಕ್ಸಿಂಗ್ ಅಂತ ಸ್ಪೋರ್ಟ್ಸ್ ಅಂತ ಮಾಡಿದಾಗ ಇಂಡಿಯಾವ್ರು ಏನ್ ಮಾಡೋ, ಹೆಡ್ ಗಾರ್ಡ್ ಟೀತ್ ಗಾರ್ಡ್ ಅಂತ ಸೇಫ್ಟಿ ಪರ್ಪಸ್ ಕೊಟ್ಕೊಂಡೇ ಮಾಡಿಸ್ತಾರೆ. ಆಸ್ ಎ ಕೋಚ್ ಹೇಳ್ಕೊಡ್ಬೇಕಾದ್ರೆ ಮಕ್ಕಳಿಗೆ ಏನ್ ಸೇಫ್ಟಿ ಕೊಡ್ಬೇಕು, ಯಾವ ರೀತಿ ಫಸ್ಟ್ ಒಂದು ಡೆವಲಪ್ ಮಾಡ್ಬೇಕು, ದೇಹದಲ್ಲಿ ಹೇಗೆ ಫಸ್ಟ್ ಹದಗೊಳಿಸಬೇಕು, ತದನಂತರ ಮುಂದಕ್ಕೆ ಬಾಕ್ಸಿಂಗ್ ಹೇಳ್ಕೊಡ್ಬೇಕು. ಫಸ್ಟ್ ಅವ್ರ ಬಾಡಿನ ಫಿಟ್ನೆಸ್ ತಗೊಂಡೋಗ್ಬೇಕು, ಅವ್ರ ಕಂಪ್ಲೀಟ್ ರೆಡಿ ಆದ್ಮೇಲೆ ಅವ್ರನ್ನ ಮುಂದೆ ಬಾಕ್ಸಿಂಗ್ ಗೆ ಪಂಚಿಗೆ ಅಥವಾ ಫೈಟಿಂಗ್ ಆಡಿ ಬಿಡ್ಬೇಕು. ಆ ರೀತಿ ಕ್ರಮೇಣ ಹಂತವಾಗಿ ಅವ್ನು ತಗೊಂಡೋಗಿದ್ರಿಂದ ನಮ್ಗೇನು ಪ್ರಾಬ್ಲಮ್ ಆಗ್ಲಿಲ್ಲ.
1: ನಯನ, ನೀವು ನ್ಯಾಷನಲ್ ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕವನ್ನ ಪಡೆದಿದ್ದೀರಿ. ಏನೇನ್ ಸವಾಲು ಇತ್ತ ಅವಾಗ ಆರಂಭಿಕ ಹಂತದಲ್ಲಿ?
2: ಆಗ ಫಸ್ಟ್ ನಮ್ ಹತ್ರದಲ್ಲಿ ಕ್ಲಾಸ್ ಇರ್ಲಿಲ್ಲ, ಸೊ ತುಂಬಾ ದೂರ ಇತ್ತು. ಅವಾಗ ನಾವು ಔಟ್ ಸೈಡ್ ಗ್ರೌಂಡ್ ಅಲ್ಲೇ ಮಾಡ್ತಾ ಇದ್ವಿ. ನಮ್ಗೆ ರನ್ ಕ್ಲೋಸ್ ಏನು ಇರ್ಲಿಲ್ಲ. 4 ವರ್ಷ ಔಟ್ ಸೈಡ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
1: ಬಾಕ್ಸಿಂಗ್ ಈಗ 6ನೇ ವಯಸ್ಸು ಅಂದ್ರೆ ಚಿಕ್ಕ ವಯಸ್ಸು, ನಿಮ್ಗೆ ಸ್ಪರ್ಧೆ ಇವೇನು ಗೊತ್ತಿರಲ್ಲ. ಮೊದ್ಲಿಗೆ ಎದುರಿಸಿದಂತ ಸ್ಪರ್ಧೆ ಯಾವ್ದು?
2: 4ನೇ ವಯಸ್ಸಿನಲ್ಲಿ ದಕಟ್ನಲ್ಲಿ ನಡೆದಿದ್ದ ಟೂರ್ನಿಮೆಂಟ್, ಒಂದು ಹುಡುಗನಲ್ಲಿ ಫೈಟ್ ಬಿಟ್ಟಿದ್ರು. ಅಲ್ಲಿ ನಾನು ಚೆನ್ನಾಗಿ ಆಡಿದ್ದೆ, ಮತ್ತೆ ಗೋಲ್ಡ್ ಮೆಡಲ್, ಮತ್ತೆ ನಾನು ಚೆನ್ನಾಗಿ ಆಡಿದ್ದಕ್ಕೆ ಕೋಚ್ 100 ರೂಪಾಯಿ ಕೊಟ್ಟಿದ್ರು.
1: ಓ, 100 ರೂಪಾಯಿಯಿಂದ ನಿಮ್ಗೆ ಬಾಕ್ಸಿಂಗ್ ಕಲಿಬೇಕು ಅನಿಸ್ತು. ಅಂದ್ರೆ ಭಾಗವಹಿಸಿದ ಮೊದಲೇ ಸ್ಪರ್ಧೆಯಲ್ಲಿ ವಿನ್ ಆದ್ರಿ, ಅದು ಒಬ್ಬ ಹುಡುಗನೊಟ್ಟಿಗೆ. ಸೊ ಅದರಿಂದ ಇಂಟ್ರೆಸ್ಟ್ ಬಂತು, ಹಾ ನಾ ಇನ್ನು ಬಾಕ್ಸಿಂಗ್ ಮುಂದೆ ಕಲ್ತ್ರಂದ್ರೆ ಏನಾದ್ರೂ ಸಾಧಿಸಬಹುದು ಅಂತ. ದುಡ್ಡು ಸಿಕ್ತಲ್ಲ ಅಲ್ಲಿ 100 ರೂಪೀಸ್, ಏನ್ ಮಾಡಿದ್ರಿ ಆ ದುಡ್ಡನ್ನ?
2: ಅದು ಸರ್ಟಿಫಿಕೇಟ್ ಅಲ್ಲಿ ಪ್ರಿಂಟ್ ಹಾಕಿದ್ರು.
1: ಓ, ಇಟ್ಕೊಂಡಿದ್ದೀರಾ ಅದನ್ನ? ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀರಾ? 100 ರೂಪಾಯಿ ಮೊದ್ಲಿಗೆ ಸಿಕ್ಕಿದ್ದು ಬಹುಮಾನ ಅದು. ಆ ರೀತಿ ನೀವು ಆರಂಭಿಕ ಹಂತದಲ್ಲಿ ಕಲಿತ್ರಿ ಅಂತ ಹೇಳಿದ್ರಲ್ಲ, ನ್ಯಾಷನಲ್ ಲೆವೆಲ್ ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕ ಪಡೆದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ. ಅದು ನಿಮ್ದು ನ್ಯಾಷನಲ್ ಲೆವೆಲ್ ಮೊದಲೇ ಚಾಂಪಿಯನ್ಶಿಪ್ ಆಗಿತ್ತ?
2: ಫಸ್ಟ್ ನಿಮ್ ಚಾಂಪಿಯನ್ಶಿಪ್ GFS ಸ್ಕೂಲ್ ಸ್ಟೇಟ್ ಚಾಂಪಿಯನ್ಶಿಪ್. ಅಲ್ಲಿ ಕರ್ನಾಟಕದಿಂದ ಎಲ್ಲಾ ಡಿಸ್ಟ್ರಿಕ್ಟ್ ಬಾಕ್ಸರ್ಸ್ ಬಂದಿದ್ರು. ನಾನು ಅಲ್ಲಿ 2 ಮುನ್ನಾಡಿ ಮತ್ತೆ ಗೋಲ್ಡ್ ಮೆಡಲ್ ತಗೊಂಡೆ. ಅದು ನನ್ನಲ್ಲಿ
1: ಸ್ಟೇಟ್ ಚಾಂಪಿಯನ್ಶಿಪ್ ಅದು ಮೊದಲಿತ್ತು. ಈಗ ಬಾಕ್ಸಿಂಗ್ ಅಂದ್ರೆ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಇದು. ನಿಮ್ಮ ಡಯಟ್ ಮತ್ತೆ ಪ್ರಾಕ್ಟೀಸ್ ಹೇಗಿರುತ್ತೆ?
2: ಬಾಕ್ಸಿಂಗ್ ಶಕ್ತಿ ಕ್ರೀಡೆ ಆಗಿರೋದ್ರಿಂದ ನಂದು ಡಯಟ್ ಪ್ಯೂರ್ ವೆಜ್ ಮತ್ತೆ ಫ್ರೂಟ್ಸ್ ಸ್ಪ್ರೌಟ್ಸ್ ಪ್ರೋಟೀನ್ ಆಗಿರುತ್ತೆ.
1: ಪ್ರೋಟೀನ್ ಜಾಸ್ತಿ ಬೇಕಂತಾರೆ. ಸೊ ಪ್ರೋಟೀನ್ ಗೆ ವೆಜಿಟೇರಿಯನ್ ಆಗಿರೋದ್ರಿಂದ ಯಾವ ರೀತಿ ಡಯಟ್ ಫಾಲೋ ಮಾಡ್ತೀರಿ ನೀವು?

0: প্রোটিন সেতে মতে মিল্ক প্রোডাক্ট নির ಅದ್ರಿಂದ ಪ್ರೋಟೀನ್ ಸಿಗುತ್ತೆ.
1: ಈಗ ಒಂದು ದಿನದ ದಿನಚರಿ ಹೇಳೋದಾದ್ರೆ ಬಾಕ್ಸಿಂಗ್ ಗೆ ಎಷ್ಟು ಸಮಯ ತೆಗೆದಿಡ್ತೀರಿ, ಮತ್ತೆ ಸ್ಕೂಲಿಗೆ ಯಾವ ರೀತಿ ಸಮಯವನ್ನ ತೆಗೆದಿಡ್ತೀರಿ?
0: ಬೆಳಿಗ್ಗೆ 2 hours 6 to 8 o'clock ಆಗುತ್ತೆ, ಸ್ಕೂಲ್ 9 o'clock ಸ್ಟಾರ್ಟ್ ಆಗುತ್ತೆ, ಮತ್ತೆ 2 hours ಮಾಡ್ತೀನಿ.
1: ಎಷ್ಟನೇ ಕ್ಲಾಸ್? ಈಗ
0: 9th.
1: ಯಾವ ಸ್ಕೂಲು?
0: ನಾಡಿಗೆ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್. ಬೆಳಿಗ್ಗೆ 5 o'clock.
1: ಅವಾಗ ಎದ್ದು ರೆಡಿ ಆಗಿ, ದೂರ ಇದೇನಾ?
0: ಸ್ವಲ್ಪ.
1: ಹೇಗೆ ಹೋಗೋದು, ಯಾರು ಕರ್ಕೊಂಡು ಹೋಗ್ತಾರೆ?
0: ಅಪ್ಪ ಕರ್ಕೊಂಡು ಹೋಗ್ತಾರೆ.
1: ಬೆಂಗಳೂರಲ್ಲಿ ಸ್ಟೇಟ್ ಲೆವೆಲ್ ಎಲ್ಲ ಆಡಿದ್ರಲ್ಲ, ಅಲ್ಲಿ ಬಂಗಾರದ ಪದಕವನ್ನ ತೆಗೆದುಕೊಂಡ್ರಿ, ಆ ಚಾಂಪಿಯನ್ಶಿಪ್ ಹೇಗಿತ್ತು ನಿಮ್ಗೆ?
0: ಅದು ಈ ವರ್ಷದಲ್ಲಿ ಜೂನ್ ಅಲ್ಲಿ ಕೊಡಗು ಸ್ಟೇಟ್ ಅಮೆಚರ್ಸ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತ ನೋಡಿದ್ರು. ಅಲ್ಲಿ ಡಿಸ್ಟ್ರಿಕ್ಟ್ ನಿಂದ ಬಾಕ್ಸರ್ಸ್ ಬಂದಿದ್ರು, ನಾನು ಅಲ್ಲಿ ಚೆನ್ನಾಗಿ ಆಡಿ ಗೋಲ್ಡ್ ಮೆಡಲ್ ತಗೊಂಡೆ, ಮತ್ತೆ ನ್ಯಾಷನಲ್ಸ್ ಗೆ ಸೆಲೆಕ್ಟ್ ಆದೆ.
1: ಸತೀಶ್ ಕುಮಾರ್ ಅವರೇ, ನೀವೊಬ್ರು ಪಾಲಕರಾಗಿ ಹಾಗೆ ಕೋಚ್ ಆಗಿ, ಮಗಳ ಭವಿಷ್ಯದ ಕುರಿತಾಗಿ ಹೇಳಿ, ಹೇಗಿದೆ ಬಾಕ್ಸಿಂಗ್ ಅಲ್ಲಿ ಅವಳ ಭವಿಷ್ಯ?
2: ಬಾಕ್ಸಿಂಗ್ ನಲ್ಲಿ ಭವಿಷ್ಯ ಅಂತ ಹೇಳೋದಕ್ಕಿಂತ ಅವಳಿಗೆ ಯಾವ್ದು ಸಂತೋಷ ಆಗುತ್ತೋ ಅದ್ರಲ್ಲಷ್ಟೇ ನನ್ನ ಎನ್ಕರೇಜ್ಮೆಂಟ್ ಇರುತ್ತೆ. ಅವಳು ಬಾಕ್ಸಿಂಗ್ ನರ ಮಾಡ್ಲಿ ಬೇರೆ ಯಾವ್ದೇ ಗೇಮ್ ಚೂಸ್ ಮಾಡಿದ್ರು ನನ್ನ ಕಡೆಯಿಂದ ಓನ್ಲಿ ಎನ್ಕರೇಜ್ಮೆಂಟ್ ಮಾತ್ರ ಇರುತ್ತೆ ಅಷ್ಟೇ. ಅವಳು ಈಗಲೂ ಬಂದು ಇಲ್ಲ ಇನ್ನೊಂದು ಮನೆಯಿಲ್ಲ ಬೇರೆ ಹೋಗ್ತೀನಿ ಅಂದ್ರೆ ನನ್ ಖಂಡಿತ ಯಾವ್ದೇ ಮಾತಾಡ್ತೀರ, ಅವ್ಳು ಪ್ರೋತ್ಸಾಹ ಮಾಡೋದಷ್ಟೇ ನನ್ನ ಕೆಲಸ. ಆಸ್ ಎ ಪೇರೆಂಟ್ ಪ್ರೋತ್ಸಾಹ ಮಾಡ್ತೀನಿ, ಆಸ್ ಎ ಕೋಚ್ ಮಾಡೋ ಕೆಲಸನ ನೀಟಾಗಿ ಮಾಡುವಂತ ತಪ್ಪಿಲ್ದರೆ ಹೇಳ್ಕೊಡೋದು ನನ್ನ ಕೆಲಸ.
1: ಬೆಳಿಗ್ಗೆ ಬೇಗ ಎದ್ದು ಬಾಕ್ಸಿಂಗ್ ಹೋಗ್ತಾಳೆ ತರಬೇತಿ ಪಡೀಲಿಕ್ಕೆ ಅಂತ ಹೇಳಿದ್ಲು, ಅವಳು ಬೆಳಿಗ್ಗೆ ತಾನಾಗೆ ಹೇಳ್ತಾಳ ಅಥವಾ ನೀವೇನಾದ್ರೂ ಕೋಚಿಂಗ್ ಹೋಗು ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾ ಇರ್ತೀರಾ ಹಿಂದೆ ಬಿದ್ದು ಅಂತ?
2: ಇಲ್ಲಿ ನಮ್ಮ ಒಬ್ಬದ್ದೇ ಕೆಲಸ ಇಲ್ಲ, ನಮ್ದು ಅವ್ರ ತಾಯಿ ನಾನು ಅವಳು ಮೂರ್ ಜನ ಕೆಲಸ ನಡೀತಾ ಇರುತ್ತೆ. ಬೆಳಿಗ್ಗೆ ಅವ್ರ ತಾಯಿ 4 ಗಂಟೆಗೆ ತಲ್ತಾರೆ, ಅವ್ರೆದ್ದಿ ಅವಳಿಗೇನ್ ಬೇಕೋ ಜ್ಯೂಸ್ ಡ್ರೈ ಫ್ರೂಟ್ಸ್ ಇವೆಲ್ಲ ರೆಡಿ ಮಾಡಿ ನೀರುಗಳು ರೆಡಿ ಮಾಡ್ಬೇಕು. ತದನಂತರ ಹಾಗೆ 5 ಗಂಟೆಗೆ ಇವಳು ಅಲಾರಾಮ್ ಮಾಡಿಕೊಂಡಿರ್ತಾಳೆ, ಅಲಾರಾಮ್ ಇಟ್ಕೊಂಡು ಎದ್ದ ಮೇಲೆ ಇವಳು ರೆಡಿ ಆಗಿಬಿಟ್ಟು 1 hour ಆಗಿ ಆಗುತ್ತೆ. 6 o'clock ಹೋದ್ರೆ 6 to 7:30 ವರೆಗೂ ಅಲ್ಲಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಮನೆಗೆ ಬರೋಷ್ಟೊತ್ತಿಗೆ ಊಟ ರೆಡಿ ಇರುತ್ತೆ, ಅವ್ರ ತಾಯಿ ಊಟ ರೆಡಿ ಮಾಡಿರ್ತಾರೆ. ಅದನ್ನೆಲ್ಲ ತಗೊಂಡು ಸ್ಕೂಲ್ ಸ್ವಲ್ಪ ಲೇಟ್ ಆದ್ರೆ ಪರ್ಮಿಷನ್ ತಗೊಂಡು ಬರ್ತೀವಿ ಅಂತ ಸ್ಕೂಲ್ ಹೋಗಿ ಆಗಸ್ಟ್ 9:30 ಆಗುತ್ತೆ. ಇದು ಡೈಲಿ ರುಟೀನ್ ಆಗಿರೋದ್ರಿಂದ ಅವಾಗ ನಿಮ್ಗೆ ತೊಂದರೆ ಅನಿಸ್ತಾ ಇಲ್ಲ. ಸುಮಾರು 3 ವರ್ಷ 5 ವರ್ಷ ಇದೇ ಮಾಡ್ತಾ ಇದೀನಿ.
1: ತಾಯಿ ಬಹಳ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ತಂದೆ. ತಂದೆ ತಾಯಿ ಬೆನ್ನ ಹಿಂದಿದ್ರೆ ನಾವ್ ಏನಾದ್ರೂ ಗುರಿ ತಲುಪ್ಲಿಕ್ಕೆ ಸಾಧ್ಯ.
0: ಅವರು ಕಷ್ಟಪಟ್ಟು ಬೆಳಿಗ್ಗೆ ಹೇಳ್ತಾರೆ, ರಾತ್ರಿ ಎಲ್ಲ ಲೇಟ್ ಆಗಿ ಮಾಡ್ತಾರೆ.
1: ನಿಮ್ ಸಲುವಾಗಿ ಅಲ್ಲ, ಪಾಲಕರು ನಮ್ ಸಲುವಾಗಿ ಎಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರ್ತಾರಲ್ಲ, ಅವಾಗ ನಿಮ್ಗೇನ್ ಅನ್ಸುತ್ತೆ ಅವ್ರನ್ನ ನೋಡಿ, ಅಂದ್ರೆ ನಾನು ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಮುಂದಕ್ಕೆ, ಇಷ್ಟೆಲ್ಲ ಅವರು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ?
0: ಹೌದು, ಅವರು ಕಷ್ಟಪಡ್ತಾರೆ, ಸೊ ನನ್ನ ಎಫರ್ಟ್ ಫುಲ್ 100% ಹಾಕ್ಬೇಕು ಅಂತ.
1: ಈಗ ಎದುರಾಳಿ ಎದುರುಗಡೆ ಬಂದ ಕೂಡ್ಲೇ ನಿನ್ನ ಪ್ರಾಕ್ಟೀಸ್ ಜೊತೆಗೆ ಅವರ ಶ್ರಮನು ನೆನ್ಪ್ ಬರ್ತದ?
0: ಪ್ರಾಕ್ಟೀಸ್ ಅಲ್ಲಿ ನಿಂತಕ್ಷಣ ನನ್ ಪ್ರಾಕ್ಟೀಸ್ ಮಾತ್ರ ಅಲ್ಲ, ಕೋಚಸ್ ಮತ್ತೆ ಪೇರೆಂಟ್ಸ್ ಅವ್ರದೆಲ್ಲ ಎಫೆಕ್ಟ್ ಇರುತ್ತೆ, ಅದು
1: ನೆನಪಿನಲ್ಲಿರುತ್ತಲ್ಲ, ಹೌದು ನಾನ್ ಗೆಲ್ಬೇಕು ಅಂತ. ಸರ್, ಈಗ ಬಾಕ್ಸಿಂಗ್ ಕ್ರೀಡೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಹೊಂದ್ತಾ ಇದೆ?
2: ಈಗ ಸದ್ಯಕ್ಕೆ ಕರ್ನಾಟಕ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಸೆಕ್ರೆಟರಿ ಶ್ರೀ ಸಾಯಿ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಪ್ರೆಸಿಡೆಂಟ್ ಬಂದು ಶ್ರೀ ಡಾಕ್ಟರ್ ಮಂಜೇಗೌಡ ಅವರು ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಕಳೆದ 5 ವರ್ಷದಿಂದ ತುಂಬಾ ಬದಲಾವಣೆ ಆಗಿದೆ, ಹಾಗೂ ತುಂಬಾ ಕಡೆ ಅವರು ರಿಂಗ್ ಕೊಟ್ಟಿದ್ದಾರೆ, ಫೆಸಿಲಿಟಿ ಕೊಟ್ಟಿದ್ದಾರೆ. ನಮ್ಮ ಕ್ಲಬ್ ಕೂಡ ಅವರು ರೀಸೆಂಟ್ ಆಗಿ ಒಂದಷ್ಟಿಂದ ಅವರು ಬಾಕ್ಸಿಂಗ್ ರಿಂಗ್ ಕೊಟ್ಟು ಪಂಚಿಂಗ್ ಬ್ಯಾಗ್ ಕೊಟ್ಟು ಫೆಸಿಲಿಟಿ ಸೌಲಭ್ಯಗಳನ್ನು ಕೊಟ್ಟು ಇಂಪ್ರೂವ್ ಮಾಡಿದ್ರೆ. ಆಲ್ ಓವರ್ ಕರ್ನಾಟಕ ಕೂಡ ಬ್ರಾಂಚ್ಗಳು ತುಂಬಾ, ಶಿವಮೊಗ್ಗ ತುಂಬಾ ಡಿಸ್ಟಿಕ್ ಗಳಿಗೆ ರಿಂಗ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಬಾಕ್ಸಿಂಗ್ ಬೆಳಿಲಿಕ್ಕೆ ಕಾರಣ ಅಂತ ಕೂಡ ಹೇಳ್ಬೋದು. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬರ್ತಾ ಇದ್ರೆ ಸಣ್ಣ ಸಣ್ಣ ಪುಟ್ಟ ಟೂರ್ನಮೆಂಟ್ ಗಳನ್ನ ಆರ್ಗನೈಸ್ ಮಾಡೋದ್ರಿಂದ ಬಾಕ್ಸಿಂಗ್ ಅವೇರ್ನೆಸ್ ಕರ್ನಾಟಕದಲ್ಲಿ ಬೆಳೀತಾ ಇದೆ, ಹಾಗೂ ಬಾಕ್ಸಿಂಗ್ ಕ್ರೀಡೆ ಕೂಡ ತುಂಬಾ ಜನ ಇಂಪ್ರೂವ್ ಆಗಿದ್ರೆ, ತುಂಬಾ ಜನ ಹೆಸರು ಕೂಡ ಮಾಡಿದ್ದಾರೆ. ಕರ್ನಾಟಕದಿಂದ ನಿಶಾನ್ ದೇವ್ ಅವರು ಕೂಡ ಒಲಿಂಪಿಕ್ ಅವ್ರಿಗೂ ಹೋಗಿದ್ದಾರೆ. ಕರ್ನಾಟಕದಲ್ಲಿ ತುಂಬಾ ಬಾಕ್ಸಿಂಗ್ ಬೆಳೀತಂತ ಹೇಳಕ್ ಇಷ್ಟಪಡ್ತೀನಿ.
1: ಯಾವುದೇ ಕ್ರೀಡೆ ಆಗಿದ್ರು ನಗರ ಮಟ್ಟದಲ್ಲಿ ಇರ್ತದೆ, ಗ್ರಾಮೀಣ ಭಾಗದಲ್ಲಿ ಬಾಕ್ಸಿಂಗ್ ಕ್ರೀಡೆಯನ್ನ ತೆಗೆದುಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡ್ಬೋದು? ಶಾಲಾ ಮಟ್ಟದಲ್ಲೇ ಕೋಚ್ ಗಳನ್ನ ನೇಮಕ ಮಾಡ್ಬೋದಾ ಅಥವಾ ಹಳ್ಳಿ ಭಾಗದಲ್ಲಿ ಕೋಚಿಂಗ್ ಸೆಂಟರ್ ತೆಗಿಬೋದಾ ಅಂತ?
2: ಇದಕ್ಕಂತಾನೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಮಿನಿ ಒಲಿಂಪಿಕ್ಸ್ ಅಂತ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಅದ್ರಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ಪ್ರತಿ ಗ್ರಾಮೀಣ ಭಾಗದಿಂದ ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕು ಮಟ್ಟದಲ್ಲಿ ಆಡ್ಕೊಂಡು ಹೊರ ಬರ್ಬೇಕು ಅಂತ. ಅದೇ ರೀತಿ ದಸರಾ ಗೇಮ್ಸ್ ಕೂಡ ಇದೆ, GFI ಸ್ಕೂಲ್ ಗೇಮ್ಸ್ ಕೂಡ ಪ್ರತಿಯೊಂದು ಸ್ಕೂಲ್ ಇಂದನು ಪ್ರತಿಯೊಂದು ಗ್ರಾಮೀಣ ಎಲ್ಲ ಹಳ್ಳಿಗಳಿಂದ ಸ್ಕೂಲ್ ಇಂದ ಬರಬೇಕು ಅಂತ ಮಟ್ಟದಲ್ಲಿದೆ. ಏನಂದ್ರೆ ಆ ಮಟ್ಟದಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ನಲ್ಲಿ ಒಂದೊಂದು ಪ್ರತ್ಯೇಕವಾಗಿ ಸೆಕ್ರೆಟರಿ ಹಾಗೂ ಬಾಕ್ಸಿಂಗ್ ಪ್ರೆಸಿಡೆಂಟ್ ಅಂತ ನೇಮಕ ಆದ್ರೆ ಅದರಿಂದ ಇನ್ನೂ ಬಾಕ್ಸಿಂಗ್ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಸದ್ಯಕ್ಕೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಒಂದು 20 ರಿಂದ 21 22 ವರೆಗೂ ಡಿಸ್ಟ್ರಿಕ್ಟ್ ಅಲ್ಲಿ ನೇಮಕಗೊಂಡಿದೆ. ಮಿಕ್ಕಿದ

0: ಎಷ್ಟು ಡಿಸ್ಟಿಕ್ಗಳು ಎಲ್ಲ ಡಿಸ್ಟಿಕ್ನಲ್ಲೂ ಪ್ರೆಸಿಡೆಂಟ್ ಹಾಗೂ ಸೆಕ್ರೆಟರಿಗಳು ನೇಮಕ ಆದರೆ ಇನ್ನೂ ಬಾಕ್ಸಿಂಗ್ ಚೆನ್ನಾಗಿ ಬೆಳೆಯುತ್ತೆ ಮೇಡಮ್. ಈಗಿನ ಕಾಲದಲ್ಲಿ ಮೇನ್ ಬಂದು ಮೀಡಿಯಾನೇ, ಬಾಕ್ಸಿಂಗ್ ಅನ್ನು ನಾವು ಬೆಳೆಸಬೇಕು ಅನ್ನೋ ಮೀಡಿಯಾ ಮೂಲಕನೇ ಬೆಳೆಸಬೇಕು. ಹಾಗೂ ಪ್ರತಿಯೊಂದು ಸ್ಕೂಲ್ನಲ್ಲಿ ಒಲಿಂಪಿಕ್ ಗೇಮ್ನ ಯಾವುದೇ ಆಗಿರಲಿ, ಒಲಿಂಪಿಕ್ ಗೇಮ್ ಟೆಕ್ವಾಂಡೋ ಆಗಿರ್ಬೋದು, ಬಾಕ್ಸಿಂಗ್ ಜೂಡೋ ಆಗಿರ್ಬೋದು, ಪ್ರತಿಯೊಂದು ಶಾಲೆಯಲ್ಲೂ ಅದನ್ನ ಸೇರ್ಪಡೆಗೊಳಿಸೋದ್ರಿಂದ ನಾವು ಏನ್ ಅನ್ಕೋತಾ ಇದೀವಿ, ಬೇರೆ ದೇಶದಲ್ಲಿ ಚೈನಾ ಇವರೆಲ್ಲ ಚಿಕ್ಕ ಮಕ್ಕಳು ಶಾಲಾ ಮಟ್ಟದಿಂದನೇ ಟ್ರೈನಿಂಗ್ ಕೊಟ್ಕೊಂಡು ಹೋಗ್ತಾರೆ, ಆ ರೀತಿ ನಾವು ಕೂಡ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರೆ ಖಂಡಿತ ಗ್ರಾಮೀಣ ಮಕ್ಕಳು, ಗ್ರಾಮೀಣ ಪ್ರತಿಭೆಗಳು ಕೂಡ ಮೇಲ್ ಬರ್ತವೆ, ಅವರಲ್ಲಿರೋ ಟ್ಯಾಲೆಂಟ್ ಆಚೆ ಬರುತ್ತೆ.
1: ನೈನಾ, ಕಳೆದ ವರ್ಷ ಪಾಂಡಿಚೇರಿಯಲ್ಲಿ ನಡೆದ ಸೌತ್ ಜೂನ್ ಸಬ್ ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ 46 kg ವಿಭಾಗದಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ದೀರಿ, ಈ ಚಾಂಪಿಯನ್ಶಿಪ್ ಕುರಿತು ಹಂಚಿಕೊಳ್ಳಿ.
2: ಸಬ್ ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 7 ಸ್ಟೇಟ್ ಪಾರ್ಟಿಸಿಪೇಟ್ ಆಗಿತ್ತು. ನಾನು ಅದರಲ್ಲಿ 3 ಜನ ಮನಾಡಿ ಗೋಲ್ಡ್ ಮೆಡಲ್ ಮತ್ತು ಬೆಸ್ಟ್ ಬಾಕ್ಸರ್ ತಗೊಂಡಿದ್ದೆ.
1: ಈಗ ಕರ್ನಾಟಕ ಲೆವೆಲ್ ಆಡುವಾಗ ಅದೊಂದು ರೀತಿ ಬೇರೆ ಇರುತ್ತೆ, ನ್ಯಾಷನಲ್ ಲೆವೆಲ್ ಅಂದ್ಕೂಡ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ ಬಾಕ್ಸರ್ಗಳು, ಟಫ್ ಕಾಂಪಿಟೇಷನ್ ಇರುತ್ತದೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ ನೀವು ನಯನ?
2: ನಾನು ನನಗೆ ಬೆಳಿಗ್ಗೆ 2 hours ಸಂಜೆ 2 hours ಮಾಡ್ತಾ ಇರ್ತೀವಿ, ಇದಕ್ಕಂತಾನೆ ಎಕ್ಸ್ಟ್ರಾ ಸೆಷನ್ ತಗೊಂತೀವಿ. ಮಧ್ಯಾಹ್ನ ಸ್ಕೂಲಿಂದ ಫ್ರೀ ಇದ್ರೆ ಪರ್ಮಿಷನ್ ತಗೊಂಡು ಬೇಗ ಬಂದು ಎಕ್ಸ್ಟ್ರಾ ಸೆಷನ್ ಪ್ರಾಕ್ಟೀಸ್ ಮಾಡ್ತೀವಿ. ಕ್ಯಾಂಪ್ ತರ ಇರುತ್ತೆ ಒಂದು 2 hours ಅಂತ.
1: ರಾಜ್ಯ ಮಟ್ಟದಲ್ಲಿ ಕೆಲವೊಬ್ರು ಬಾಕ್ಸರ್ಗಳು ಗೊತ್ತಿದ್ದವರೇ ಇರ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಹೈ ಲೆವೆಲ್ ಸ್ಕಿಲ್ ಇರ್ತದೆ, ಅವ್ರಿಗೆ ಟೆಕ್ನಿಕ್ಗಳು ಬೇರೆ ಇರ್ತದೆ. ಎದುರುಗಡೆ ನಿಂತಾಗ ಹೆದರಿಕೆ ಆಗಿತ್ತ?
2: ಇಲ್ಲ.
1: ಆತರ ಏನಿಲ್ವಾ, ಫುಲ್ ಕಾನ್ಫಿಡೆಂಟ್ ಆಗಿ ಹೋಗಿದ್ರಿ. ಬಹಳ ಟಫ್ ಕಾಂಪಿಟೇಟರ್ ಅನ್ಸಿದ್ದೆ ಯಾರು?
2: ನ್ಯಾಷನಲ್ಲಿ ಮಹಾರಾಷ್ಟ್ರ ಸಿಲ್ವರ್ ಫೈನಲ್ ಅಲ್ಲಿ ಡಿಸಿಷನ್ ಅಲ್ಲಿ ಹೋಗಿತ್ತು, ಅದು ಸ್ವಲ್ಪ ಟಫ್ ಇತ್ತು.
1: ಸತೀಶ್ ಕುಮಾರ್ ಅವರೇ, ಈಗ ಬಾಕ್ಸಿಂಗ್ ಕರ್ನಾಟಕದಲ್ಲಿ ನಿಧಾನವಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು, ಇಡೀ ಭಾರತದಲ್ಲಿ ಗಮನಿಸಿದ್ರೆ ಬಾಕ್ಸಿಂಗ್ ಕ್ರೀಡೆ ಎಲ್ಲಿ ಜಾಸ್ತಿ ಇದೆ?
0: ಇಡೀ ಭಾರತ ಹೇಳ್ಬೇಕಂದ್ರೆ ಬಾಕ್ಸಿಂಗ್ ಹಬ್ ಅಂತ ಹೇಳ್ಬೇಕು ಅಂದ್ರೆ ಬಾಕ್ಸಿಂಗ್ ಹಬ್ ಅಂದ್ರೆ ಹರಿಯಾಣ ಅಂತ ಹೇಳ್ತಾರೆ, ಹರಿಯಾಣ ಸುತ್ತಮುತ್ತ ಇರೋ ದಿಲ್ಲಿ. ಯಾಕಂದ್ರೆ ಅಲ್ಲಿ ಮನೆ ಮನೆಯಲ್ಲೂ ಪ್ರೋತ್ಸಾಹ ಜಾಸ್ತಿ ಇದೆ, ಮನೆ ಕಡೆಯಿಂದ ಆಗ್ಲಿ ಅವ್ರ ಹಳ್ಳಿಯಿಂದ ಆಗ್ಲಿ ಒಂದು ಮಗು ಮೆಡಲ್ ತಗೊಂಡ್ರೆ ಮೂರವರೆ ಸಂಭ್ರಮ ಆಚರಿಸ್ತಾರೆ, ಮತ್ತೆ ಅವ್ರಿಗೆ ಎಲ್ಲಾ ವಿಧವಾದ ಗೌರ್ಮೆಂಟ್ ಸವಲತ್ತುಗಳು ಸಿಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಸ್ಪೋರ್ಟ್ಸ್ ಪರ್ಸನ್ ಅಂತ ಇದ್ದೇ ಇರ್ತಾನೆ, ಅದರಲ್ಲಿ 5 ಜನ ಸ್ಪೋರ್ಟ್ಸ್ ಇದ್ರೆ ಅದ್ರಲ್ಲಿ ಒಬ್ಬ ಬಾಕ್ಸರ್ ಆಗಿರ್ತಾನೆ. ಆ ರೀತಿಯಿಂದ ಇರೋದ್ರಿಂದ ಹರಿಯಾಣ ಡೆಲ್ಲಿ ನಾರ್ತ್ ಅಲ್ಲಿ ಸ್ವಲ್ಪ ಗೌರ್ಮೆಂಟ್ ಸವಲತ್ತು ಮೇನ್ ಸಿಗ್ತಾ ಇದೆ, ಕೆಲಸ ಸಿಗ್ತಾ ಇದೆ, ಜಾಬ್ ಸಿಗುತ್ತೆ ಅನ್ನೋ ಇದ್ರ ಮೇಲೆ ಅಲ್ಲಿನ ಪೇರೆಂಟ್ಸ್ಗಳು ಅವ್ರು ಕೂಡ ಮಕ್ಕಳು ತುಂಬಾ ಪ್ರೋತ್ಸಾಹ ಮಾಡ್ತಾರೆ, ನೀನ್ ಸ್ಪೋರ್ಟ್ಸ್ ಓದು ಸ್ಪೋರ್ಟ್ಸ್ ಮಾಡು ಅಂತ.
1: ಹರಿಯಾಣ ಪಂಜಾಬ್ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಬಗ್ಗೆ ಆಸಕ್ತಿ ಜಾಸ್ತಿ, ಅದರಲ್ಲೂ ಕುಸ್ತಿ ಅಂತೂ ಆ ಭಾಗದಲ್ಲಿ ಜಾಸ್ತಿ. ಸೊ ಬಾಕ್ಸಿಂಗ್ ಅಲ್ಲೂ ನೀವು ಹೇಳ್ತಾ ಇದ್ರಿ ಅಲ್ಲಿ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ. ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಅಂದ್ರೆ, ಇದಕ್ಕೆ ಪಾಲಕರು ಬ್ಯಾಡ್ಮಿಂಟನ್, ಕ್ರಿಕೆಟ್ ಇದ್ರ ಕಡೆ ಆಸಕ್ತಿ ಜಾಸ್ತಿ ಅಂತೀರಾ?
0: ಇದೆಲ್ಲ ಹೇಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಒಂದು ಮೀಡಿಯಾ ಇರ್ಬೋದು ಅಥವಾ ಒಂದು ಫಿಲಂ ಕೂಡ ಇರ್ಬೋದು. ಹರಿಯಾಣದಲ್ಲಿ ಒಬ್ರು ವಿಜೇಂದರ್ ಕುಮಾರ್ ಅಂತ ಬಾಕ್ಸಿಂಗ್ ಒಲಿಂಪಿಕ್ ಅಲ್ಲಿ ಬ್ರಾಂಜ್ ಮೆಡಲ್ ತಗೊಂಡ್ರು, ಅವ್ರು ತಗೊಂಡ ತಕ್ಷಣ ಇಡೀ ಹರಿಯಾಣದಲ್ಲಿ ಬಾಕ್ಸಿಂಗ್ ಕ್ರೇಜ್ ಜಾಸ್ತಿ ಆಯ್ತು. ಪ್ರತಿಯೊಂದು ಮನೇಲಿ ನಾನು ಕೂಡ ವಿಜೇಂದರ್ ಆಗ್ಬೇಕು ಅಂತ ಮನೇಲಿ ಫೋಟೋ ಹಾಕೊಳ್ಳೋದು,
1: ಮೇರಿ ಕೋಮ್ ಅವರು, ಅವರೆಲ್ಲ ಒಲಿಂಪಿಯನ್ಸ್ ಪದಕಗಳನ್ನ ತೆಗೆದುಕೊಂಡಾಗ
0: ಮಕ್ಕಳಿಗೆ ಪ್ರೋತ್ಸಾಹ ಆಗುತ್ತೆ. ಅವ್ರ ಸುತ್ತಮುತ್ತ ಏರಿಯಾ ಇರೋರಿಗೆ, ಅವರು ಆ ಏರಿಯಾದಲ್ಲಿ ಇರೋರಿಗೆ ಅಥವಾ ಆ ಊರಿನವರಿಗೆ ಅಥವಾ ಆ ರಾಜ್ಯದವರಿಗೆ ಒಂದು ಪ್ರೇರೇಪಣೆ ಸಿಗುತ್ತೆ, ನಾವು ಕೂಡ ಹಂಗಾಗ್ಬೇಕು ಅಂತ. ಅದನ್ನ ನೋಡಿ ಪೇರೆಂಟ್ಸ್ ಕೂಡ ನಮ್ಮ ಮಕ್ಕಳಿಗೆ ಆಗ್ಬೋದೇನೋ ಅಂದ್ಬಿಟ್ಟು ಅವ್ರ ಒಂದು ಆಸೆಯಿಂದ ಪ್ರೋತ್ಸಾಹ ನಮ್ಗೆ ಕೊಟ್ಟೆ ಕೊಡ್ತಾರೆ. ಇದೆಲ್ಲ ಒಂದು ಕ್ಲಿಕ್ ಅಂತ ಹೇಳ್ಬೋದು ಅಥವಾ ಬೇಸಿಕ್ ನಮ್ಮ ಸ್ಟಾರ್ಟ್ ಮಾಡೋದು. ನಮ್ಮ ಒಂದು ಗೌರ್ಮೆಂಟ್ ಆಗಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಿರಲಿ ಈ ಸ್ಪೋರ್ಟ್ಸ್ ಬೆಳೆಸಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಮಕ್ಕಳಿಗೆ ಪ್ರತಿಯೊಂದು ಹೇಳಿದಾಗೆ ಗ್ರಾಮೀಣ ಭಾಗದಿಂದ ಅಡಿಯಿಂದ ಎಲ್ಲ ಸವಲತ್ತುಗಳನ್ನ ಫೆಸಿಲಿಟಿ ಕೊಟ್ಕೊಂಡು ಬಂದ್ರೆ ಮತ್ತೆ ಅದ್ರ ತಕ್ಕನಾದ ಪ್ರಶಸ್ತಿಗಳು ಸನ್ಮಾನಗಳು ಗೌರ್ಮೆಂಟ್ ಜಾಬ್ ಇವೆಲ್ಲ ಆಫರ್ ಕೊಟ್ರೆ ಖಂಡಿತ ನಮ್ಮ ಕರ್ನಾಟಕ ಕೂಡ ಅದೇ ಸ್ಥಾನ ನಿಲ್ಲುತ್ತೆ.
1: ಈಗ ಮೇರಿ ಕೋಮ್, ವಿಜೇಂದ್ರ ಸಿಂಗ್ ಆಗಿರ್ಬೋದು, ಅಮಿತ್ ಪಂಗಲ್ ಆಗಿರ್ಬೋದು, ಹಾಗೆ ಟೋಕಿಯೋ ಒಲಿಂಪಿಕ್ ಅಲ್ಲಿ ತಗೊಂಡ್ರಲ್ಲ ಲವ್ಲಿನಾ ಬೊರ್ಗೊಹೈನ್ ಅವರು, ಇಂಥವ್ರದೆಲ್ಲ ಫಿಲ್ಮ್ಗಳನ್ನ ತೆಗೆದಾಗ ಅದರಿಂದ ಸ್ಫೂರ್ತಿ ಪಡೆದು ಆ ಕ್ರೀಡೆಯತ್ತ ಒಲವು ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ ಮಕ್ಕಳಿಗೆ?
0: ಹೌದು, ಯಾವ್ದೇ ಆಗ್ಲಿ ಒಂದು ಗೇಮ್ ಆಗ್ಲಿ ಒಂದು ಫೇಮ್ ಫೇಮಸ್ ಆಗಕ್ಕೆ, ಇನ್ನೊಂದು ಅವ್ರ ಮನೇಲಿ ಬಡತನ ಗೌರ್ಮೆಂಟ್ ಸಿಗುವಂತ ಜಾಬ್ ಆಗ್ಲಿ, ಇಲ್ಲಾಂದ್ರೆ ಈ ಪ್ರೊಫೆಷನಲ್ ಆಡುವಂತ ದುಡ್ಡಿಂದ ದುಡ್ಡಿಗೋಸ್ಕರ ಆಗ್ಲಿ ಇದಕ್ಕೋಸ್ಕರನೇ ಬರ್ತಾರೆ. ಸೊ ಇದ್ರ ಮೂರೆಲ್ಲ ಮಕ್ಕಳು ಸಾಧಾರಣವಾಗಿ ಫೇಮ್ಗೋಸ್ಕರ ಆಕರ್ಷಿತರಾಗಿ ಆಗ್ತಾರೆ. ನಾವು ಹತ್ರ ಆಗ್ಬೇಕು, ನಮ್ಮ ಹೆಸರು ಕೇಳ್ಬಾರ್ದು, ನಾವು ರಾಷ್ಟ್ರ ಮಟ್ಟದಲ್ಲಿ ಕೇಳ್ಬರ್ಬೇಕು ಅಂತ. ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಹೇಗ್ ಫೇಮಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತು, ಚಪ್ಪಾಳೆ ತಟ್ಟ ತಕ್ಷಣನೇ ನಾನು ಅದೇ ರೀತಿ ಚಪ್ಪಾಳೆ ತಟ್ಟಿಸ್ಕೋಬೇಕು ಅಂದ್ಬಿಟ್ಟು ಎಲ್ಲಾ ಮಕ್ಕಳು ಕ್ರಿಕೆಟ್ ಬ್ಯಾಟ್ ಎತ್ಕೊಂಡು ಆಚೆ ಹೋಗ್ತಾರೆ. ಅದೇ ರೀತಿ ನೀವು ಕೂಡ ಬಾಕ್ಸಿಂಗ್ ಅಲ್ಲಿ ಚಪ್ಪಾಳೆ ತಟ್ಟಿ ಕೆಲಸ ಕೊಟ್ಟು ಹುಡುಗನ ಮೇಲ್ಮಟ್ಟಕ್ಕೆ ತಗೊಂಡೋದ್ರೆ ಹೇಗೆ ಮಾಮಾದಲ್ಲಿ ಇವರೆಲ್ಲ ಫೇಮಸ್ ಆದ್ರು ಆ ರೀತಿ ನೋಡ್ಕೊಂಡು ಅವ್ರು ನೋಡಿ ತುಂಬಾ ಜನ ಕರಡ ಬರ್ತಾರೆ ಮೂಗಸಿಂಗೆ.

0: ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೂಡ ಸುಮಾರು ಸ್ಪೋರ್ಟ್ಸ್ ಬೇಸ್ಡ್ ಮೂವಿಗಳು ಬಂದಿರೋದ್ರಿಂದ ಆ ಭಾಗದ ಜನರು ಪರ್ಟಿಕ್ಯುಲರ್ ಫಸ್ಟ್ ಮೇರಿ ಕೋಮ್ ಅಂದ್ರೆ ಆ ಭಾಗದ ಮಣಿಪುರ ಜನ ಫಸ್ಟ್ ಬಾಕ್ಸಿಂಗ್ ಅಟ್ರಾಕ್ಟ್ ಆಗ್ತಾರೆ. ಅವ್ರು ಕೂಡ ತುಂಬಾ ಈಗ ಮಣಿಪುರಲ್ಲಿ ಆಲ್ಮೋಸ್ಟ್ ಅವರ ಹೆಸರಲ್ಲಿ ತುಂಬಾ ಕ್ಲಬ್ ಎಲ್ಲ ಓಪನ್ ಆಗಿದೆ.
1: ಇಂಥ ಕ್ರೀಡಾ ಕೇಂದ್ರೀಕೃತವಾದ ಸಿನಿಮಾಗಳನ್ನ ಶಾಲಾ ಮಟ್ಟದಲ್ಲಿ ತೋರಿಸಿದ್ರೆ ಮಕ್ಕಳಿಗೂ ಸ್ಫೂರ್ತಿ ಬರ್ತದೆ ಅಂತ ಹೇಳ್ಬೋದು.
0: ಖಂಡಿತ ಮೇಡಮ್,
1: ಕ್ರೀಡೆಯಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಅಂತ.
0: ಖಂಡಿತವಾಗ್ಲೂ ಸ್ಕೂಲಲ್ಲಿ ಟೀಚರ್ ಗಳು ಅದೇ ರೀತಿ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಮೇಡಮ್.
1: ನಯನ, ಕಳೆದ ವರ್ಷ ಅರುಣಾಚಲ ಪ್ರದೇಶದಲ್ಲಿ ನಡೆದ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದುಕೊಂಡ್ರಲ್ಲ, ಆ ಅನುಭವವನ್ನ ಹಂಚಿಕೊಳ್ಳಿ.
2: 2025 ಸೆಮಿಫೈನಲ್ ಅಲ್ಲಿ ಮಹಾರಾಷ್ಟ್ರ ಹೋಗಿತ್ತು ಡಿಸಿಷನ್, ಅವಾಗ ಬ್ರಾನ್ಸ್ ಮೆಡಲ್ ತಗೊಂಡಿದ್ದೆ, ಸಿಲ್ವರ್ ಹರಿಯಾಣ ತಗೊಂಡು.
1: ಇನ್ನ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ ನಾನು ಬಂಗಾರದ ಪದಕ ಪಡಿಬಹುದಿತ್ತು ಅನ್ಸ್ತಾ? ಏನಾದ್ರೂ ಚೇಂಜಸ್ ಮಾಡ್ಕೊಂಡ್ರ ಆಮೇಲೆ ಟೆಕ್ನಿಕ್ ಸ್ಕಿಲ್ ಅವ್ರದೆಲ್ಲ ನೋಡಿ?
2: ಟೆಕ್ನಿಕ್ ನಂದೇ ಮಿಸ್ಟೇಕ್ ಇದೆ, ಅದು ಕರೆಕ್ಷನ್ ಮಾಡಿ ಜೂನ್ ಅಲ್ಲಿ ಸಬ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಗೆದ್ದೆ. ಪ್ರಾಕ್ಟೀಸ್ ಮತ್ತೆ ಕನ್ಸಿಸ್ಟೆನ್ಸಿ ಮತ್ತೆ ಬಾಕ್ಸಿಂಗ್ ಅಲ್ಲಿ ಮೈಂಡ್ ಜಾಸ್ತಿ ಯೂಸ್ ಮಾಡ್ಬೇಕು, ಅದನ್ನು ಇಂಪ್ರೂವ್ ಮಾಡ್ಕೊಂಡು.
1: ರಾಜ್ಯ ಮಟ್ಟದಲ್ಲಿ ಇಲ್ಲಿವರೆಗೆ ಯಾವ್ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಿ?
2: ಹೋದ ವರ್ಷ ಸ್ಟೇಟ್ ನಲ್ಲಿ ಮತ್ತೆ GFI 2 GFI ನ್ಯಾಷನಲ್ಸ್ ಆಡಿದ್ದೆ, ಮತ್ತೆ ಸ್ಟೇಟ್ 3 ಗೋಲ್ಡ್ ಮೆಡಲ್ ತಂದೆ, ಮತ್ತೆ ಹೋದ ವರ್ಷ ಸಿಲ್ವರ್ ಮೆಡಲ್ ನ್ಯಾಷನಲ್ಸ್ ಅಲ್ಲಿ, ಮತ್ತೆ ಈ ವರ್ಷ ನಡೆಯಿತು ಗೋಲ್ಡ್ ಮೆಡಲ್ ತಂದೆ.
1: ಕಳೆದ ತಿಂಗಳು ನಡೆದ 5ನೇ ಸಬ್ ಜೂನಿಯರ್ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ರಿ, ಅಭಿನಂದನೆಗಳು ನಿಮಗೆ. ಮೊದಲಿಗೆ ನಿಮ್ಮ ವೇಟ್ ಕ್ಯಾಟಗರಿಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು?
2: 5th ಸಬ್ ಜೂನಿಯರ್ ನ್ಯಾಷನಲ್ ಪಂಜಾಬ್ ಅಲ್ಲಿ ನಡೀತಿತ್ತು, ಅದರಲ್ಲಿ 30 ಸ್ಟೇಟ್ ನಿಂದ ಬಾಕ್ಸರ್ಸ್ ಬಂದಿದ್ರು, ನಾನು 4 ಜನ ಆಡಿದ್ದೆ. ಆಮೇಲೆ ನಾನು ವೈಟ್ ಕ್ಯಾಟಗರಿ 49-52 ವೈಟ್ ಕ್ಯಾಟಗರಿ ಆಡಿದ್ದೆ, ಅದರಲ್ಲಿ ಫೈನಲ್ ಹರಿಯಾಣ ಮೇಲೆ ಇತ್ತು, ಗೆದ್ದೆ ಗೋಲ್ಡ್ ಮೆಡಲ್ ಮತ್ತೆ ಬೆಸ್ಟ್ ಬಾಕ್ಸರ್ ಪಡ್ಕೊಂಡೆ.
1: ನಿಮ್ಮ ಈ ಎಲ್ಲಾ ಸಾಧನೆಗೆ ಬೆಸ್ಟ್ ಚಾಲೆಂಜರ್ ಅಂತ ಅವಾರ್ಡ್ ಏನೋ ಪಡೆದುಕೊಂಡಿರಿ ಅಂತ ಕೇಳ್ಪಟ್ಟೆ ಗರ್ಲ್ಸ್ ಅಲ್ಲಿ, ಏನದು?
2: ಅದು ಬೆಸ್ಟ್ ಚಾಲೆಂಜರ್ ಅಂದ್ರೆ ಲಾಸ್ಟ್ ಅವರಿಗೂ ತುಂಬಾ ಅಗ್ರೆಸಿವ್ ಆಗಿ ಫೈಟ್ ಆಗೋದು, ಮತ್ತೆ ಅಟ್ಯಾಕ್ ಬಾಕ್ಸಿಂಗ್ ಅಟ್ಯಾಕಿಂಗ್ ಜಾಸ್ತಿ ಇರುತ್ತೆ, ಯಾರ ಅಟ್ಯಾಕಿಂಗ್ ಜಾಸ್ತಿ ಇರುತ್ತೋ ಅವ್ರಿಗೆ ಬೆಸ್ಟ್ ಚಾಲೆಂಜ್ ಇರೋರು ಕೊಡ್ತಾರೆ.
1: ಬಾಕ್ಸಿಂಗ್ ಕ್ರೀಡೆ ಅನ್ನೋದು ಸಾಮಾನ್ಯವಾಗಿ ವೇಟ್ ಕ್ಯಾಟಗರಿ ಇರುತ್ತೆ, ಆಮೇಲೆ ಟೈಮಿಂಗ್ ಇರುತ್ತೆ, ಪಾಯಿಂಟ್ಸ್ ಗಳೆಲ್ಲ ಹೇಗೆ ನಿರ್ಧಾರ ಮಾಡ್ತಾರೆ ಸರ್?
0: ಬಾಕ್ಸಿಂಗ್ ನಲ್ಲಿ ಸ್ಪೋರ್ಟ್ಸ್ ತಗೊಂಡಾಗ ಅಲ್ಲಿ ಸಾಮಾನ್ಯ 5 ಜನ ರೆಫ್ರಿ ಇರ್ತಾರೆ, ಜಡ್ಜಸ್ ಇರ್ತಾರೆ, ಒಬ್ಬ ರೆಫ್ರಿ ಸೇರಿ 5 ಜನ ಜಡ್ಜಸ್. ಅವರು ಸ್ಕೋರ್ ಮಾಡ್ಬೇಕಾದ್ರೆ ಅವ್ರಿಗೆ ಸಂಪೂರ್ಣ ಟ್ರೈನಿಂಗ್ ಕೊಟ್ಟಿರ್ತಾರೆ. ಕ್ವಾಲಿಫೈಡ್ ಆಗಿರೋ ರೆಫ್ರಿ ಬಂದು ಜಡ್ಜಸ್ ಬಂದು ಅವನಿಗೆ 3 ತಿಂಗಳು ಕಂಟಿನ್ಯೂಸ್ ಟ್ರೈನಿಂಗ್ ಕೊಟ್ಟು ಅವನ್ನ ಕರ್ಕೊಳ್ಳೋದು. ಸಂಪೂರ್ಣವಾಗಿ ಒಬ್ಬ ಬಾಕ್ಸರ್ ಇನ್ನೊಬ್ಬ ಬಾಕ್ಸರ್ಗೆ ಸಂಪೂರ್ಣ ಪವರ್ ನಿಂದ ಸರಿಯಾದ ವಿಧಾನದಿಂದ ಸರಿಯಾದ ಪವರ್ ಯೂಸ್ ಮಾಡಿ ಹೊಡೆದಾಗಲೇ ಅದು ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಇಷ್ಟು ಜಾಸ್ತಿ ಅಧಿಕವಾಗಿ ಒಬ್ಬ ಬಾಕ್ಸರ್ ಸ್ಕೋರ್ ಮಾಡ್ತಾ ಹೋಗ್ತಾನೆ ಅವನ್ನ ಆ ರೌಂಡ್ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ಕೋತಾರೆ. 3 ನಿಮಿಷ ಸೀನಿಯರ್ ಅಲ್ಲಿ 3 ನಿಮಿಷ ಒಂದ್ ರೌಂಡ್ ಇರುತ್ತೆ. ಇದೇ ರೀತಿ 3 ರೌಂಡ್ ಅಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡುತ್ತಾನೋ ಆ ಬಾಕ್ಸರ್ನ ಕೊನೆಯಲ್ಲಿ ವಿನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಬಾಕ್ಸಿಂಗ್ ಆಗ್ಲಿ ಯಾವುದೇ ಗೇಮ್ ಆಗ್ಲಿ ಒಲಿಂಪಿಕ್ ಗೇಮ್ ಅಲ್ಲಿ ಯಾವುದೇ ಪ್ರಿಫರೆನ್ಸ್ ಇಲ್ಲ, ಒಂದು ಟಾಲರೆನ್ಸ್ ಇಲ್ಲ. 49-52 kg ಇಂದ ಅದರೊಳಗಡೆ ಬರಬೇಕು. ಒಂದು 100 ಗ್ರಾಮ್ ಕೂಡ ಹೆಚ್ಚಾಗ್ಲಿ 100 ಗ್ರಾಮ್ ಕಮ್ಮಿ ಆಗ್ಲಿ ಇರ್ಕೊಡುದು. ಇದರಿಂದ ಮೊನ್ನೆ ನೀವೇನು ಕೇಳ್ದಂಗೆ ಒಲಿಂಪಿಕ್ ಅಲ್ಲಿ ರೆಸ್ಲರ್ ಫೋಗತ್ ಅವರು 100 ಗ್ರಾಮ್ ಜಾಸ್ತಿ ಇಂದ ಡಿಸ್ಕ್ವಾಲಿಫೈ ಆದ್ರು, ಬರೀ 100 ಗ್ರಾಮ್ ಇಲ್ದಿರ ಸಿಲ್ವರ್ ಮೆಡಲ್ ಬಂದಿರೋದು, ಅದು ಗೋಲ್ಡ್ ಬಂದಿರಬಹುದಾಗಿತ್ತು. ಈ ರೀತಿ ಯಾವುದೇ ಟಾಲರೆನ್ಸ್ ಇಲ್ದಿರ ಸ್ಟ್ರಿಕ್ಟ್ ಆಗಿ ಆ ಕ್ಯಾಟಗರಿ ಒಳಗಡೆ ಬರುವಂತಾನೆ ಆಡಿಸ್ತಾರೆ. ಮತ್ತೆ ಬಾಕ್ಸಿಂಗ್ ರಿಂಗ್ ಬಂದು 20-20 ಇರ್ತದೆ ರಿಂಗು, ಇದರಿಂದ ಮಕ್ಕಳು ಸಂಪೂರ್ಣವಾಗಿ ಸೇಫ್ಟಿಯಾಗಿ ಆಡ್ಬೋದು. ಮತ್ತೆ ಆ ಲೇಯರ್ ಒಳಗೆ ಏನಿದೆ ರೆಫ್ರಿ ನೋಡ್ಕೋತಾ ಇರ್ತಾನೆ, ಯಾವುದೇ ರೂಲ್ಸ್ ಫಾಲೋ ಮಾಡ್ತಾ ಇದಾರ ಇಲ್ವಾ ಅಂತ ರೆಫ್ರಿ ಒಳಗಿದ್ದು ಆ ಬಾಕ್ಸರ್ ರೂಲ್ಸ್ ವಿತ್ ಇನ್ ರೂಲ್ಸ್ ಆಡ್ತಾ ಇದಾರ ಅಂತ ನೋಡ್ಕೊಂತಾ ಇರ್ತಾರೆ. ಏನೇ ತಪ್ಪಾದ್ರೂ ರೆಫ್ರಿ ನಿಲ್ಸಿ ತಡೆದು ನಿಲ್ಸಿ ರೂಲ್ಸ್ ಫಾಲೋ ಮಾಡಕ್ಕೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ.
1: ನಯನ, ನೀವೀಗ ಭಾಗವಹಿಸಿದ ಎಲ್ಲಾ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು? ಹಾಗೆ ನಿಮ್ಗೆ ಯಾರ ರೋಲ್ ಮಾಡೆಲ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ?
2: ಬಾಕ್ಸಿಂಗ್ ಅಲ್ಲಿ ಗೆದ್ರು ಸೋತ್ರು ಬಾಕ್ಸಿಂಗ್ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ನಮ್ಗೆ ರೋಲ್ ಮಾಡೋ ತರ ಇಷ್ಟ ಇಲ್ಲ, ಅಂದ್ರೆ ಅವ್ರನ್ನ ಬೀಟ್ ಮಾಡ್ಬೇಕು. ನಂದು ಒಂದು ಸ್ಟೈಲ್ ಬಾಕ್ಸಿಂಗ್ ಬೀಟ್ ಮಾಡ್ಬೇಕು, ಅದನ್ನ ಯಾರು ಬೀಟ್ ಮಾಡೋದು ಆ ತರ ಇದೆ.
1: ಈಗ ನ್ಯಾಷನಲ್ ಲೆವೆಲ್ ವರೆಗೂ ನೀವು ಸಾಧನೆಯನ್ನ ಮಾಡಿದೀರಿ, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕಂತ ಆಸೆ ಇದೇನಾ, ಅಥವಾ ಈಗಾಗ್ಲೇ ದಾರಿ ತೆರೆದುಕೊಂಡಿದ್ದೇನಾ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಹೋಗ್ಲಿಕ್ಕೆ ನಿಮ್ಗೆ?
2: ಚೈನಾದಲ್ಲಿ ಯಾರಾಗ ಮೆಡಲ್ ತಗೊಂಡಿದ್ರು ಅವ್ರನ್ನ ಮಾತ್ರ ಕರೀತಾ ಇದಾರೆ, ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ಇವಾಗ ಚೈನಾ ಟೂರ್ಗೆ ಕರ್ಕೊಂಡು ಹೋಗ್ತಾರೆ.
1: ಸರ್, ಏನು

0: ಇದ್ರು ಇವ್ರು ಚೈನಾಗ್ ಹೋಗ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ? ಅಥವಾ ಈಗ ನ್ಯಾಷನಲ್ ಲೆವೆಲ್ ಇವರು ಜೂನ್ ನಲ್ಲಿ ನಡೆದಿದ್ರಲ್ಲಿ ಬಂಗಾರದ ಪದಕ ತಗೊಂಡು ಮೊದಲಿಗರ ಆಗಿದ್ದಾರೆ ಅವರು, ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಲಿಕ್ಕೆ ಹಾದಿ ಹೇಗಿದೆ?
1: ಇಂಟರ್ನ್ಯಾಷನಲ್ ಗೆಲ್ಲಂದ್ರೆ ನ್ಯಾಷನಲ್ ಅವತ್ತು ಗೆದ್ದಾಗ ಅವತ್ತಿಗೆ ಮುಗೀತು ನ್ಯಾಷನಲ್ ಚಾಂಪಿಯನ್ ಅದು. ಮತ್ತೆ ನೆಕ್ಸ್ಟ್ ನಮ್ಗೇನಿದ್ರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಆ ಟೈಮ್ ಸಪರೇಟ್ ಒಂದು ಟ್ರಯಲ್ಸ್ ಕರೀತಾರೆ. ಯಾರು ಗೋಲ್ಡ್ ಅಥವಾ ಸಿಲ್ವರ್ ತಗೊಂಡಿದ್ರೆ ಅವರಿಬ್ಬರು ಮತ್ತೆ ಕರೀತಾರೆ, ಅವರಿಬ್ಬರು ಮತ್ತೆ ಕಡಿಸಿ ಅವರಿಬ್ಬರು ಮತ್ತೆ ಫೈಟ್ ಆಡ್ತಾರೆ. ಅದರಲ್ಲಿ ಯಾರು ಬೆಸ್ಟ್ ಇದಾರೋ ಅವ್ರನ್ನ ಚೈನಾ ಆಗಲಿ ಮುಂದಿನ ಏಷ್ಯನ್ ಗೇಮ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ.
0: ಸರ್, ಇದು ವೇಟ್ ಕ್ಯಾಟಗರಿ ಅಷ್ಟೇನಾ ಅಥವಾ ಏಜ್ ಇದೇನಾ ಇದರಲ್ಲಿ, ಅಂಡರ್ 15 ಅಂಡರ್ 18 ಅಂತ?
1: ಖಂಡಿತ ಇದೆ ಮೇಡಮ್, ಇದರಲ್ಲಿ ಸಬ್ ಜೂನಿಯರ್ ಅಂದ್ರೆ ಅಂಡರ್ 15, 13-14 ವರ್ಷದವರೆಗೆ ಸಬ್ ಜೂನಿಯರ್ ಅಂತಾರೆ, 15-16 ಜೂನಿಯರ್ ಅಂತಾರೆ, 17-18 ಯೂತ್ ಅಂತಾರೆ, ಅದರಿಂದ ಮೇಲ್ಪಟ್ಟವ್ರಿಗೆ ಸೀನಿಯರ್ ಅಥವಾ ಎಲೈಟ್ ಕ್ಯಾಟಗರಿ ಅಂತಾರೆ. ಈ ತರ 4 ವಿಧ ಕ್ಯಾಟಗರಿ ಇದೆ. ಒಂದೊಂದು ಕ್ಯಾಟಗರಿಯಲ್ಲಿ ಅವ್ರಿಗಾದ ಸಪರೇಟ್ ನ್ಯಾಷನಲ್ ನಡೆಯುತ್ತೆ, ಮತ್ತೆ ಸಪರೇಟ್ ಏಷ್ಯನ್ ಗೇಮ್ಸ್, ಸಪರೇಟ್ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಕಾಮನ್ವೆಲ್ತ್ ಮತ್ತೆ ಏಷ್ಯನ್ ಗೇಮ್ಸ್ ಮತ್ತೆ ಒಲಿಂಪಿಕ್ ಅಲ್ಲಿ ಎಲೈಟ್ ಅವ್ರು ಮಾತ್ರ ಇರುತ್ತೆ.
0: ಅದರಲ್ಲಿ ಸಬ್ ಜೂನಿಯರ್ ಇರ್ಲಿಕ್ಕಿಲ್ಲ, ಜೂನಿಯರ್ ಲೆವೆಲ್?
1: ಹೌದು, ಜೂನಿಯರ್ ಇಂದ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್, ಯೂತ್ ಸ್ಟಾರ್ಟ್ ಆಗುತ್ತೆ ಏಷ್ಯನ್ ಗೇಮ್ಸ್, ಎಲೈಟ್ ಅಲ್ಲ ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್ ಪ್ಲಸ್ ಒಲಿಂಪಿಕ್. ಖೇಲೋ ಇಂಡಿಯಾದಲ್ಲಿ ಯೂತ್ ಇಂದ ಸ್ಟಾರ್ಟ್ ಆಗುತ್ತೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ಸಪರೇಟ್ ಮಾಡ್ತಾರೆ. ಮೊನ್ನೆ ಕೂಡ ಇಲ್ಲಿ ರೀಸೆಂಟ್ ಆಗಿ ಕನಕಪುರದಲ್ಲಿ ಕಾಲೇಜಲ್ಲಿ ಮಾಡಿದ್ರು.
0: ಬಾಕ್ಸಿಂಗ್ ಕ್ರೀಡೆ ಇದೆ ಖೇಲೋ ಇಂಡಿಯಾ?
1: ಖೇಲೋ ಇಂಡಿಯಾ ಬಾಕ್ಸಿಂಗ್ ಯೂತ್ ಗೇಮ್ಸ್ ಇದೆ, ಯೂತ್ ಗೇಮ್ಸ್ ಅಲ್ಲಿ ಬಾಕ್ಸಿಂಗ್ ಅನ್ನೋದು ಒಂದು ಭಾಗವಾಗಿದೆ.
0: ಕೊನೆಯದಾಗಿ ಒಂದು ಪ್ರಶ್ನೆ ಸತೀಶ್ ಕುಮಾರ್ ಅವರೇ, ಈಗ ಒಬ್ಬ ವಿದ್ಯಾರ್ಥಿ ನಾನು ಬಾಕ್ಸರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಏನ್ ಮಾಡ್ಬೇಕು ಮೊದಲಿಗೆ? ಅವರು
1: ಬಾಕ್ಸಿಂಗ್ ಅಂತ ಬಂದಾಗ ಎರಡು ಕೈ ಚರಣೆ ಚಪ್ಪಾಳೆ ಅನ್ನೋಗೆ ಆ ಬಾಕ್ಸರ್ಗೂ ವಿದ್ಯೆಯನ್ನು ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು. ಅದೇ ರೀತಿ ಒಬ್ಬ ಕೋಚ್ ಆಗಿ ಒಬ್ಬ ಅವನಿಗೆ ಎಲ್ಲ ನಾಲೆಜ್ ಇರಬೇಕು. ಆ ಕ್ರೀಡೆ ಬಗ್ಗೆ ಸಂಪೂರ್ಣವಾದ ನಾಲೆಜ್ ಇದ್ದಾಗ ಮಾತ್ರ ಆ ಬಾಕ್ಸರ್ ಒಂದು ಮೇಲ್ಮಟ್ಟ ಬೆಳಕು ಸಾಧ್ಯ. ನೆಕ್ಸ್ಟ್ ಬರೋದು ಅವರ ಬಾಕ್ಸಿಂಗ್ ನ ಮನೆಯ ಬ್ಯಾಕ್ಗ್ರೌಂಡ್, ಅವ್ರ ತಂದೆಯವ್ರ ತಾಯಿಯವ್ರಿಗೆ ಹೇಗೆ ಅವ್ರನ್ನ ಪ್ರೋತ್ಸಾಹ ಕೊಡ್ತಾರೆ, ಅವ್ರ ಡಯಟ್, ಅವ್ರಿಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್, ಟ್ರೈನಿಂಗ್, ಬೆಳಗ್ಗೆ ಸತ್ತು ಸಾಯಂಕಾಲ ಎಷ್ಟು ಸಮಯ ಬಾಕ್ಸಿಂಗ್ಗೋಸ್ಕರ ಮೀಸಲಿಡ್ತಾರೆ ಅಂತ ಇವೆಲ್ಲ ಕನ್ಸಿಡರ್ ಆಗುತ್ತೆ. ಪ್ರತಿಯೊಂದು ಗೇಮ್ ಆಗಲಿ ಅದಕ್ಕೆ ಆದ ಒಂದು ಸ್ಪೆಷಾಲಿಟಿ, ಅದಕ್ಕೆ ಆದ ಒಂದು ಟೈಮ್, ಅದಕ್ಕೆ ಆದ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಅದು ನಾವು ಪೂರ್ತಿ ಕೊಡಿಸ್ಕೊಂಡ್ರೆ ಆ ಗೇಮಲ್ಲಿ ಬೆಳಕಾಗೋದು. ನಾನು ಇದು ಮಾಡ್ತೀನಿ, ಟೆಕ್ವಾಂಡೋ ಮಾಡ್ತೀನಿ, ಬಾಕ್ಸಿಂಗ್ ಮಾಡ್ತೀನಿ, ಡ್ಯಾನ್ಸ್ ಹೋಗ್ತೀನಿ, ಮ್ಯೂಸಿಕ್ ಹೋಗ್ತೀನಿ, ಎಲ್ಲ ಮಾಡ್ತೀನಿ ಅಂದ್ರೆ ಆ ಮಕ್ಕಳು ಬರೀ ಒಬ್ಬ ಸ್ಮಾರ್ಟ್ ಸ್ಟೂಡೆಂಟ್ ಆಗ್ತಾರೆ ಹೊರತು ಸ್ಪೆಷಲಿಸ್ಟ್ ಆಗ ಸಾಧ್ಯ ಇಲ್ಲ. ಒಬ್ಬ ಸ್ಪೆಷಲಿಸ್ಟ್ ಆಗ್ಬೇಕಂದ್ರೆ ಒಂದು ಗೇಮ್ ನ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅದರಲ್ಲೇ ತೊಡಗಿಸ್ಕೊಂಡ್ರೆ ಮಾತ್ರ ಅವನು ಸ್ಪೆಷಲಿಸ್ಟ್ ಆಗಲ್ಲ, ಇಲ್ಲದ್ರೆ ಈಸ್ ಎ ಸ್ಮಾರ್ಟ್ ಸ್ಟೂಡೆಂಟ್.
0: ಬಾಕ್ಸಿಂಗ್ ಕ್ರೀಡೆಯಲ್ಲಿ ಭವಿಷ್ಯ ಹೇಗಿದೆ ಸರ್? ಈಗ ಪಾಲಕರು ನೋಡೋದು ಮಕ್ಕಳ ಭವಿಷ್ಯ, ಅಂದ್ರೆ ಮುಂದೆ ಇದರಲ್ಲಿ ಏನಾದ್ರೂ ಇವರಿಗೆ ಬೆಳವಣಿಗೆ ಹೊಂದಲಿಕ್ಕೆ ಆಗುತ್ತಾ ಅಂತ ನೋಡ್ತಾರೆ.
1: ಅದು ನಮ್ಮ ಇಂಡಿಯಾ ಗವರ್ಮೆಂಟ್ ಮೇಲೆ ಹೇಳಬೇಕಾಗತ್ತೆ. ಇಲ್ಲ ಒಂದೊಂದು ಪ್ರತ್ಯೇಕ ಹರಿಯಾಣ ಆದ್ರೆ ಆ ಬಾಕ್ಸರ್ ಅವ್ನು ಬಾಕ್ಸರ್ ಆಗಿರ್ಲಿ ರೆಸ್ಲರ್ ಆಗಿರ್ಲಿ ಯಾವ್ದಾಗ್ಲಿ ಅಲ್ಲಿ ಸಂಪೂರ್ಣವಾಗಿ ಪ್ರೋತ್ಸಾಹ ಸಿಗುತ್ತೆ. ಅವ್ನು ಒಂದು ಮೆಡಲ್ ತಗೊಂಡ ತಕ್ಷಣ ಅವ್ನು ಇಮಿಡಿಯೇಟ್ ಆಗಿ ರೈಲ್ವೇಸ್ ಅಲ್ಲೋ ಅಥವಾ ಬೇರೆ ಎಲ್ಲ ಜಾಬ್ ಆಗುತ್ತೆ. ಮತ್ತೆ ಮೆಡಲ್ ಆಗ್ತು ಅಂದ್ರೆ ನೀವು ಆರಾಮಾಗಿ ಗವರ್ಮೆಂಟ್ ಜಾಬ್ ಇಲ್ಲ ಒಂದು ಸಿಕ್ಕೇ ಸಿಗುತ್ತೆ. ನೀವು ಯಾವ ಭಾಗದಲ್ಲಿ ಇದ್ದೀರಾ, ಯಾವ ಸ್ಟೇಟ್ ಅಲ್ಲಿ ಇದ್ದೀರಾ ಅನ್ನೋ ಕೂಡ ಕನ್ಸಿಡರ್ ಆಗುತ್ತೆ. ಇದರಿಂದ ಮಕ್ಕಳು ಅವನ್ ಸ್ವಂತ ಇಂಟ್ರೆಸ್ಟ್ ಇಂದ ಮಾಡ್ತೀನಿ ಬಂದು ಅವನೇ ಕಲ್ತಿ ಅವನೇ ಮೇಲ್ಮಟ್ಟಕ್ಕೆ ಹೋಗಿ ತಂದೆಯ ತಾಯಿಯ ಪ್ರೋತ್ಸಾಹದಿಂದ ಕೂಡ ಅವನು ಬೇರೆ ಕಡೆ ಎಲ್ಲ ಟ್ರೈನಿಂಗ್ ತಗೊಂಡು ಮೇಲ್ಮಟ್ಟ ಬರೋ ಸಾಧ್ಯ ಕೂಡ ಇದೆ.
0: ಒಳ್ಳೇದು ನಯನ ಹಾಗೂ ಸತೀಶ್ ಕುಮಾರ್ ಅವರೇ, ಇಲ್ಲಿವರೆಗೆ ಬಾಕ್ಸಿಂಗ್ ಕ್ರೀಡೆಯ ಕುರಿತಾಗಿ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡ್ರಿ. ನಯನ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ನಾವು ಹಾರೈಸ್ತೀವಿ. ಸತೀಶ್ ಕುಮಾರ್ ಅವರೇ, ನಯನ ಅಂತಹ ಒಳ್ಳೆಯ ಬಾಕ್ಸರ್ ಗಳನ್ನ ನಮ್ಮ ದೇಶಕ್ಕೆ ಮುಂದೆ ಕೊಡುಗೆಯಾಗಿ ನೀವು ಕೊಡ್ಲಿ ಅನ್ನೋದು ನಮ್ಮ ಆಶಯ. ಇಲ್ಲಿವರೆಗೆ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
1: ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು.

ರಾಷ್ಟಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನೋರಂಜಿಸುವ ಚಿತ್ರಗೀತೆಗಳ ರಸದೌತಣ ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ ಮಾಹಿತಿಯೊಂದಿಗೆ
1: ಈಗ ವೇಳೆ 10:10 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳು ಈ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಹಾಡಿರುವ ಚಿತ್ರದ ಕೆಲವು ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈಗ ಕೇಳಿ ಮುಕ್ತಿ ಚಿತ್ರದ ಗೀತೆ.

ಬದುಕು ಬಂಗಾರ ಆಯಿತು ಚಿತ್ರದ ಗೀತೆ.

ಸ್ವರ್ಗಕ್ಕೆ

Thank you.

ಹೊಸ ಕಾಂತಿ ಬೆಳಗ್ಗೆ ತಂದ ಸುಖ ಶಾಂತಿ.

0: Asian Under-19 and Under-23 Championships in Jakarta today. In the Under-19 category, Chandrika Pujari won the gold medal in the 51 kg weight class, while Prachi claimed gold in the 57 kg category. Gunjan in 45 to 48 kg, Joyshi in 54 kg, Chahat in 60 kg, Anshika in 75 kg, Megha Shyokand in 80 kg, and Prachi Tokas in plus 81 kg added silver medals to India's tally. In the Under-23 division, Nisha won the gold medal in the 54 kg weight class, Neetika Chand in 60 kg, Kajal in 65, Muskan in 75, and Priyanka in plus 80 kg won silver medals. And that is the end of this news bulletin.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ ವೇವ್ 65 ಕಿಲೋಹರ್ಟ್ಸ್ನಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಗಂಟೆಗೆ

0: and Priyanka in plus 80 kilogram won silver medals. And that is the end of this news bulletin.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ನಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಗಂಟೆಗೆ